101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕು ಬುಧವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ.

2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕು ಬುಧವಾರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ಸಮಯ ಸರಿಯಾಗಿ ಬೆಳಗಿನ 5:58 ಗಳು.

ಸಮಯ ಸರಿಯಾಗಿ ಬೆಳಗಿನ 6 ಗಂಟೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ FS ಕಲ್ಲಪ್ಪನ ಮಠ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ. ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿಕೇರ್ಸ್ ಡಿಜಿಟಲ್ ಕ್ರಾಂತಿ, ಈ ವಿಷಯ ಕುರಿತು ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನವ್ಯ ಮತ್ತು ಸಿಡ್ಯಾಕ್ನ ಬೆಂಗಳೂರು ಇಲ್ಲಿನ ಸೈಂಟಿಸ್ಟ್ ಆಗಿರುವ ಮೋಹಿತ್ ವೇದ್ ಅವರು. 7:30 ವಾಣಿಜ್ಯ ಪ್ರಕಟಣೆಗಳು, 7:45 8:35 ಹಾಗೂ 9:30 ಚಿತ್ರಗೀತೆಗಳು. ಇಂದು ಬೆಳಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಚರ್ಮ ರೋಗಿಗಳಿಗೆ ಯುನಾನಿ ಪರಿಹಾರ ಕುರಿತಂತೆ ಡಾಕ್ಟರ್ ಉಸ್ಮಾನ್ ಅಹೀದ್, ಯುನಾನಿ ಪದ್ಧತಿಯ ಮುಖ್ಯ ಕಾರ್ಯವೈದ್ಯಾಧಿಕಾರಿಗಳು, ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು, ಈ ವೈದ್ಯಾಧಿಕಾರಿಗಳು ಭಾಗವಹಿಸಿ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:00 ಚಜ್ಜಿರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ನಿಲಯದಿಂದ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಭಾಷಣ ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ. ಗುರುಭ್ಯೋ ನಮಃ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆಯಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು ಈ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು.

ಆರು ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕಥೆ, 6:30 ರಸವಾರ್ತೆ, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ. ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಗೆ. ನಂತರ ಜನಪದ ಸಂಗೀತ.

0: ಸಂಜೆ 7:45 ಚಿತ್ರಗೀತೆಗಳು, ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು 8:30 ಪುಷ್ಪಹಾರ್, 9:15 ಪ್ರಚಲಿತ ವಿದ್ಯಮಾನ, ರಾತ್ರಿ 9:30 ಕ್ರೀಡಾಲೋಕ. 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋನಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಾರುಪಲ್ಲಿ ರಂಗನಾಥ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಭಕ್ತಿಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ದೇಶಭಕ್ತಿಗೀತೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:30 ಆಗಲಿದ್ದು, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:30.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ.

0: ನೆಲದ ಮೇಲಿನ ಹಂಸನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೆಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಹಸ್ರಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾದಾರ. ಈ ಕಡುದರ್ಪ ವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯ್ಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಒಂದು ಸೂಕ್ತಿ ಹೀಗಿದೆ: ಮನುಷ್ಯ ಜೀವನದ ಉದ್ದೇಶವು ದೊರೆತ ವೇಳೆಯನ್ನು ವ್ಯರ್ಥ ಮಾಡದೆ ಸತ್ಕರ್ಮಗಳಲ್ಲಿ ತೊಡಗುವುದಾಗಿದೆ. ಶರೀರ, ಮನಸ್ಸು, ಮಾತಿನ ಮೂಲಕ ಒಳಿತನ್ನೇ ಮಾಡಬೇಕು.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35. ಕೇಳಿ ರೈತರಿಗೆ ಸಲಹೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ದ್ರವರೂಪದ ಸಾವಯವ ಗೊಬ್ಬರಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಸ್ಥಳೀಯವಾಗಿ ಲಭ್ಯ ಇರುವಂತಹ ಕೃಷಿ ತ್ಯಾಜ್ಯ ವಸ್ತುಗಳು, ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಪದಾರ್ಥಗಳನ್ನು ಬಳಸಿ ಚಲೋತ್ನಗೆ ಕಳಿಸಿ ತಯಾರಿಸಿದ ಮಿಶ್ರಣವನ್ನೇ ದ್ರವರೂಪದ ಸಾವಯವ ಗೊಬ್ಬರ ಅಂತೇಳಿ ಕರೀತಾರೆ. ದ್ರವರೂಪದ ಸಾವಯವ ಗೊಬ್ಬರಗಳಲ್ಲಿ ಉಪಯುಕ್ತವಾದಂತಹ ಸೂಕ್ಷ್ಮಾಣುಜೀವಿಗಳು, ಸಸ್ಯ ಹಾರ್ಮೋನ್ಗಳು, ಜೀವಸತ್ವಗಳು, ಪೋಷಕಾಂಶಗಳು ಇರ್ತವೆ. ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನೊಳಗ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿ ಆಗ್ತದೆ. ಸಾರಜನಕ ಸ್ಥಿರೀಕರಿಸುವಂತಹ ಬ್ಯಾಕ್ಟೀರಿಯಾ, ರಂಜಕ ಕರಗಿಸುವಂತಹ ಬ್ಯಾಕ್ಟೀರಿಯಾ, ಟ್ರೈಕೋಡರ್ಮಾ, ಸುಡೋಮೋನಾಸ್ ಇತ್ಯಾದಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಸೂಕ್ಷ್ಮಾಣುಜೀವಿಗಳು ಮಣ್ಣಿನೊಳಗ ಇರುವಂತಹ ಪೋಷಕಾಂಶಗಳು ಬೆಳೆಗಳಿಗೆ ಸುಲಭವಾಗಿ ಸರಳವಾಗಿ ಲಭ್ಯ ಆಗುವಂಗ ಮಾಡ್ತವ. ಬೆಳೆಗಳಿಗೆ ಸಸ್ಯ ಹಾರ್ಮೋನ್ಗಳು ಮತ್ತು ಜೀವಸತ್ವಗಳು ದೊರೆಯುವುದರಿಂದ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರೊಳಗ ಪಂಚಗವ್ಯ, ಅಮೃತಪಾಣಿ, ಜೀವಾಮೃತ, ಬೀಜಾಮೃತ, ಜೈವಿಕ ಅನಿಲದ ಬಗ್ಗಡ, ಜೈವಿಕ ಜೀರ್ಣಕ್ರಿಯಾ ಘಟಕದ ದ್ರಾವಣ, ಹಿಂಗ ಸಾಕಷ್ಟು ದ್ರವರೂಪದ ಸಾವಯವ ಗೊಬ್ಬರಗಳನ್ನು ನಾವು ನೋಡ್ತಾ ಇದ್ದೀವಿ. ಪಂಚಗವ್ಯ ಅನ್ನುವಂತಹ ಸಾವಯವ ಗೊಬ್ಬರದ ಬಗ್ಗೆ ಹೇಳಬೇಕು ಅಂತಂದ್ರೆ ದೇಸಿ ಆಕಳ ಸಗಣಿ, ತುಪ್ಪ, ಗಂಜಳ, ಹಾಲು, ಮೊಸರು ಇವುಗಳನ್ನ ಉಪಯೋಗ ಮಾಡಿಕೊಳ್ಬೇಕು. 7 ಕೆಜಿಯಷ್ಟು ಸಗಣಿ, 1 ಕೆಜಿಯಷ್ಟು ತುಪ್ಪ, 3 ಲೀಟರ್ನಷ್ಟು ಗಂಜಳ, 2 ಲೀಟರ್ನಷ್ಟು ಹಾಲು, 2 ಲೀಟರ್ನಷ್ಟು ಮೊಸರು, ತೆಂಗಿನ ಎಳನೀರು 3 ಲೀಟರ್, ಕಬ್ಬಿನ ಹಾಲು 3 ಲೀಟರ್, ಕಳೆತ ಬಾಳೆಹಣ್ಣು 1 ಡಜನ್ ಮತ್ತು ನೀರು 10 ಲೀಟರ್ ಈ ಸಾಮಗ್ರಿಗಳು ಬೇಕಾಗ್ತವೆ. ಒಂದು ಮಣ್ಣಿನ ಗಡಿಗೆಯೊಳಗೆ ದೇಸಿ ಆಕಳ ಸಗಣಿಗೆ ತುಪ್ಪವನ್ನ ಚಲೋತ್ನಗೆ ಬೆರೆಸಬೇಕು. ಈ ಮಿಶ್ರಣವನ್ನ 2 ದಿವಸ ತನಕನೂ ಮುಚ್ಚಿಡಬೇಕು. ಈ ಮಿಶ್ರಣಕ್ಕೆ 3 ಲೀಟರ್ ದೇಸಿ ಆಕಳ ಗಂಜಳ ಮತ್ತು 10 ಲೀಟರ್ ನೀರು ಬೆರೆಸಿ 15 ದಿವಸ ತನಕನೂ ಮುಚ್ಚಿ ಇಡಬೇಕು. ಈ ಮಿಶ್ರಣಕ್ಕೆ 2 ಲೀಟರ್ ದೇಸಿ ಆಕಳ ಹಾಲು, 2 ಲೀಟರ್ ಮೊಸರು, 3 ಲೀಟರ್ ತೆಂಗಿನ ಎಳನೀರು, 3 ಲೀಟರ್ ಕಬ್ಬಿನ ಹಾಲು, 1 ಡಜನ್ ಕಳಿತ ಬಾಳೆಹಣ್ಣು ಇವುಗಳನ್ನು ಸೇರಿಸಿ ಚಲೋತ್ನಗೆ ಬೆರೆಸಬೇಕು. ಈ ಮಿಶ್ರಣವನ್ನು 15 ದಿನಗಳ ತನಕ ಮುಚ್ಚಿ ಇಡಬೇಕು. ಮುಂಜಾನೆ ಮತ್ತು ಸಾಯಂಕಾಲ ಮಿಶ್ರಣವನ್ನು ಚಲೋತ್ನಗೆ ಕಲಕಬೇಕು. ಮಿಶ್ರಣದ ತಿಳಿಯನ್ನು ನೀರಿನೊಂದಿಗೆ 3% ಪ್ರಮಾಣದೊಳಗೆ ಬಳಸಬೇಕು. ಪಂಚಗವ್ಯ ದ್ರಾವಣವನ್ನು 15 ದಿನಗಳಿಂದ 1 ತಿಂಗಳ ಅಂತರದೊಳಗೆ ಮಣ್ಣಿಗೆ ಬೆರೆಸಬಹುದು ಮತ್ತು ಸಿಂಪರಣೆ ಮಾಡಬಹುದು. ಪಂಚಗವ್ಯದ ಸಿಂಪರಣೆಯಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಬೆಳವಣಿಗೆ ಮತ್ತು ಇಳುವರಿ ಹೆಚ್ಚಾಗ್ತದೆ. ತರಕಾರಿ ಮತ್ತು ಹಣ್ಣುಗಳ ರುಚಿಯನ್ನ ಇದು ಹೆಚ್ಚಿಸುತ್ತದೆ. ಅಲ್ಲದೆ ಅವುಗಳ ತಾಜಾತನವನ್ನು ದೀರ್ಘಕಾಲ ತನಕ

0: ಕಾಪಾಡುತ್ತದ. ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಲ್ಲಿಗೆ ಒಳಗ ಪಂಚಗವ್ಯದ ಸಿಂಪರಣೆಯಿಂದ ವರ್ಷವಿಡೀ ಹೂ ಬಿಡುವುದರ ಜೊತೆಗೆ ಸುಗಂಧಿತ ಪರಿಮಳವನ್ನು ಕೂಡ ಹೆಚ್ಚಿಸುತ್ತದ ಅನ್ನುವಂತಹ ವಿಚಾರ ಕಂಡುಬಂದದ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಇಲ್ಲವೇ ತೋಟಗಾರಿಕಾ ತಜ್ಞರನ್ನ ಸಂಪರ್ಕ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ, ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ಸಮಯ 6:40:20. ಜನಪದ ಸಂಗೀತ ಭೀಮಪ್ಪ ಪುಂಜಪ್ಪ ಹಾಗೂ ತಂಡದವರಿಂದ ಹಂತಿ ಹಾಡುಗಳು.

ಇದುವರೆಗೆ ಜನಪದ ಸಂಗೀತದಲ್ಲಿ ಭೀಮಪ್ಪ ಪುಂಜಪ್ಪ ಹಾಗೂ ತಂಡದವರಿಂದ ಹಂತಿ ಹಾಡುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ
1: ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಘಾಯಿ ಸಹಯೋಗ ಸಂಘಟನಸ್ಯ ಸದಸ್ಯ ದೇಶಾನಾಂ ಆಹ್ವಾನಂ ಕೃತವಾನ್ ಯತ್ ಆತಂಕವಾದಸ್ಯ ವಿತ್ತಪೋಷಣಂ ಆತಂಕವಾದಿನಾಂ ಸಂಘಟನೆ ಪ್ರವೇಶಃ ಉಗ್ರವಾದಸ್ಯ ಪ್ರಸಾರಃ ಆತಂಕವಾದಿನಾಂ ಸುರಕ್ಷಿತಾಶ್ರಯಸ್ಥಲಾನಿ ಚ ಸಮಾವಿಷ್ಟಂ ಸಂಪೂರ್ಣಂ ತಂತ್ರಂ ಉನ್ಮೂಲಯೇತ್. ಇಹ ಬಿಷ್ಕೇಕ್ ನಗರೆ ಆಯೋಜಿತಂ ಶಂಘಾಯಿ ಸಹಯೋಗ ಸಂಘಟನಸ್ಯ 26th ಶಿಖರ ಸಮ್ಮೇಲನಂ ಸಂಬೋಧಯನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಆತಂಕವಾದಸ್ಯ ವಿಷಯೇ ದ್ವಿವಿಧವಾನ್ ಮಾನದಂಡಾನಾಂ ಕಿಮಪಿ ಸ್ಥಾನಂ ನ ಭವಿತುಂ ಅರ್ಹತಿ. ವಿದೇಶ ಮಂತ್ರಾಲಯಸ್ಯ ಪಶ್ಚಿಮ ವಿಭಾಗಸ್ಯ ಸಚಿವಃ ಸಿವಿ ಜಾರ್ಜ್ ವಾರ್ತಾಹರ ಸಮ್ಮೇಲನೆ ಅವದತ್ ಯತ್ ಪ್ರಧಾನಮಂತ್ರಿ ವಿಶ್ವಸ್ಯ ವಿಭಿನ್ನೇಷು ಭಾಗೇಷು ಪ್ರವರ್ತಮಾನಾನಾಂ ಸಂಘರ್ಷಾಣಾಂ ವಿಷಯೇ ಚಿಂತಾಂ ಪ್ರಕಟಿತವಾನ್. ಸದಸ್ಯ ದೇಶಾನಾಂ ನೇತಾರಃ ಸಂಘಟನಸ್ಯ 25th ವರ್ಷ ಪೂರ್ತಿ ಅವಸರೆ ಬಿಷ್ಕೇಕ್ ಘೋಷಣಾಪತ್ರೆ ಹಸ್ತಾಕ್ಷರಂ ಅಪಿ ಕೃತವಂತಃ. ಶಿಖರ ಸಮ್ಮೇಲನಸ್ಯ ಸಮಾಪನಂ ಆತಂಕವಾದ ಪ್ರತಿರೋಧಃ ಊರ್ಜಾ ಆಪದ್ ವ್ಯವಸ್ಥಾಪನಂ ಅಂಕೀಯ ಸಹಕಾರಿತಾ ಚೇತಿ ವಿಷಯಾನ್ ಸಮಾವಿಶ್ಯ 13 ಪ್ರಮುಖ ಪರಿಣಾಮೈ ಸಹ ಅಭವತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಜಲಶಕ್ತಿ ಮಂತ್ರಾಲಯಸ್ಯ ವಿಭಾಗೀಯ ಶಿಖರ ಸಮ್ಮೇಲನಸ್ಯ ಸಮಾಪನ ಸತ್ರಂ ಸಂಬೋಧಯಿಷ್ಯತಿ. ಹ್ಯಃ ಪ್ರಾರಬ್ಧಮಿದಂ ದ್ವಿದಿವಸೀಯಂ ವಿಭಾಗೀಯ ಶಿಖರ ಸಮ್ಮೇಲನಂ ಪ್ರಧಾನಮಂತ್ರಿಣಾ ಟೀಮ್ ಇಂಡಿಯಾ ಇತ್ಯಸ್ಯ ಭಾವನಾಂ ಸುದೃಢೀಕರ್ತುಂ ಸಹಕಾರಾತ್ಮಕ ಸಂಘವಾದಂ ಚ ಅಧಿಕಂ ಸುದೃಢೀಕರ್ತುಂ ಪರಿಕಲ್ಪಿತಾನಾಂ ವಿಭಾಗೀಯ ಶಿಖರ ಸಮ್ಮೇಲನಾನಾಂ ಶೃಂಖಲಾಯಾಃ ಪ್ರಥಮಂ ಸಮ್ಮೇಲನಮಸ್ತಿ. ಅಸ್ಮಿನ್ ಶಿಖರ ಸಮ್ಮೇಲನೆ ಕೇಂದ್ರ ರಾಜ್ಯ ಪ್ರಶಾಸನಾನಿ ಮಹತ್ವಪೂರ್ಣಾನಾಂ ಕ್ಷೇತ್ರೀಯ ಪ್ರಾಥಮಿಕತಾನಾಂ ವಿಷಯೇ ವಿಚಾರ ವಿಮರ್ಶಂ ಕರಿಷ್ಯಂತಿ ಅಥ ಸಮಯಬದ್ಧಾಃ ಕಾರ್ಯಯೋಜನಾಃ ಚ ನಿರ್ಮಾಸ್ಯಂತಿ. ಶಿಖರ ಸಮ್ಮೇಲನೆ ಚತುರ್ಷು ಪ್ರಮುಖ ಕ್ಷೇತ್ರೇಷು ವಿಶೇಷಂ ಧ್ಯಾನಂ ದೀಯತೆ. ತೇಷು ಜಲಸಂರಚನಾ ಪರಿಯೋಜನಾನಾಂ ಸಮಯಬದ್ಧಂ ಕಾರ್ಯಾನ್ವಯನಂ ಜಲಸಂಚಯ ಜನಭಾಗಿದಾರಿ ಕ್ಯಾಚ್ ದ ರೇನ್ ಇತ್ಯೇತತ್ ಪೇಯಜಲ ಸೋದಸಾಂ ಸ್ಥಾಯತ್ವಂ ಜಲ ಜೀವನೋಪಕ್ರಮಃ ಚ ಸಮ್ಮಿಳಿತಾಃ ಸಂತಿ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ ಅದ್ಯ ಛತ್ತೀಸ್ಗಢೆ ರಾಯಪುರಸ್ಯ ಯಾತ್ರಾಂ ಕರಿಷ್ಯತಿ. ಸ್ವೀಯ ಯಾತ್ರಾವಧೌ ಉಪರಾಷ್ಟ್ರಪತಿಃ ರಾಯಪುರಸ್ಯ ಅಖಿಲ ಭಾರತೀಯಾಯುರ್ವಿಜ್ಞಾನ ಸಂಸ್ಥಾನ

ಇದು ಆಕಾಶವಾಣಿ ವಿಜಯಪುರ. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಬರ ಪ್ರದೇಶಗಳ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೆಯ ಸಾಲಿನ ವಾರ್ಷಿಕ ಪ್ರಶಸ್ತಿಗಳು ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ ಈ ವರ್ಷದ ಘೋಷವಾಕ್ಯ. ವಾರ್ತೆಗಳ ವಿವರ: ಸರ್ಕಾರ ಮಾರ್ಗಸೂಚಿ ಅನುಸಾರ ಬರ ಪ್ರದೇಶ ಘೋಷಣೆ ಮಾಡಬೇಕು, ಅದರನ್ವಯ ಅಧ್ಯಯನ ಮಾಡಿ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಗದಗದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗದಗ ಜಿಲ್ಲೆಯ ಒಂದು ತಾಲೂಕನ್ನು ಮಾತ್ರ ಬರಪೀಡಿತ ತಾಲೂಕು ಎಂದು ಘೋಷಿಸಿರುವ ಹಿನ್ನೆಲೆ ಜಿಲ್ಲೆಗೆ ಆಗಮಿಸಿ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗಿದೆ. ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಬೆಳೆ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದ್ದು, ಶೇಕಡ 95ರಷ್ಟು ಪ್ರದೇಶದಲ್ಲಿ ಹಸಿರು ಕಾಣದಂತಹ ಪರಿಸ್ಥಿತಿ ಕಾಣುತ್ತಿದೆ. ಆದ್ದರಿಂದ ಮುಂದಿನ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಗದಗ ಜಿಲ್ಲೆಯ ಸಾಧ್ಯವಾದಷ್ಟು ಹೆಚ್ಚಿನ ತಾಲೂಕುಗಳನ್ನು ಸೇರ್ಪಡೆಗೊಳಿಸಿ ರೈತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಪ್ರಯತ್ನಿಸಲಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದಿಂದ ತೇಗದ ಸಿರಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ. ರಸ್ತೆ ಬದಿಗಳಲ್ಲಿ ಹಾಗೂ ರೈತರ ಜಮೀನುಗಳಲ್ಲಿ ತೇಗದ ಮರಗಳನ್ನು ಬೆಳೆಸುವ ಮೂಲಕ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚುವರಿ ಆದಾಯ ದೊರೆಯುವಂತೆ ಮಾಡುವ ಉದ್ದೇಶವನ್ನು ಯೋಜನೆ ಹೊಂದಿದೆ ಎಂದು ಮುಖ್ಯಮಂತ್ರಿಯವರು ವಿವರಿಸಿದರು. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಲು ಈಗಾಗಲೇ ಕಾನೂನು ರೂಪಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಯಾವುದೇ ರೀತಿಯ ಒತ್ತಡ ಅಥವಾ ಕಿರುಕುಳ ನೀಡಬಾರದು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಈ ಸೂಚನೆಗಳನ್ನು ಉಲ್ಲಂಘಿಸಿ ರೈತರಿಗೆ ತೊಂದರೆ ನೀಡಿದರೆ ಸಂಬಂಧಪಟ್ಟವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜೋಳಕ್ಕೆ ಬಿಡಿಸುಳಿ ರೋಗ ಬಂದಿದೆ. ಈ ರೋಗಕ್ಕೆ ವಿಮಾ ಪರಿಹಾರ ದೊರಕುವುದಿಲ್ಲ. ಹಾಗಾಗಿ ವಿಮಾ ಕಂಪನಿಯವರೊಂದಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಯಾದಗಿರಿ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ, ಇದೇ 7ರಂದು ಯಾದಗಿರಿ ಜಿಲ್ಲಾ ಕೇಂದ್ರ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಸರ್ವ ಸಂಘಟನೆಗಳ ಹೋರಾಟ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಮಸಮುದ್ರ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ರಾಜ್ಯದ ಹಲವು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿದ್ದರೂ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ತಾಲೂಕನ್ನು ಮಾತ್ರ ಪಟ್ಟಿಗೆ ಸೇರಿಸಿದೆ. ಯಾದಗಿರಿ, ಗುರುಮಿಠಕಲ್, ವಡಗೇರ, ಸುರಪುರ ಹಾಗೂ ಹುಣಸಗಿ ತಾಲೂಕುಗಳನ್ನು ಕೈಬಿಟ್ಟಿರುವುದು ಜಿಲ್ಲೆಯ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಟ್ಟು ಹೋಗಿರುವ ಚಿತ್ರದುರ್ಗ, ಹೊಳಲ್ಕೆರೆ ಹಾಗೂ ಮೊಳಕಾಲ್ಮೂರು ತಾಲೂಕುಗಳು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಬರಪೀಡಿತ ಪಟ್ಟಿಗೆ ಸೇರ್ಪಡೆಯಾಗಲಿವೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ತಮ್ಮನ್ನು ಭೇಟಿಯಾದ ರೈತ ಮುಖಂಡರೊಂದಿಗೆ ಚರ್ಚಿಸಿದ ಅವರು, ಬರ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಬರ ನಿರ್ವಹಣೆ ಕೈಪಿಡಿ 2020ರ ಮಾರ್ಗದರ್ಶಿ ಸೂತ್ರಗಳ ಮೇಲೆ ಆಧಾರಿತವಾಗಿದೆ.

0: ಆಗಿದೆ ಎಂದರು. ಶೇಕಡ 60ಕ್ಕಿಂತ ಹೆಚ್ಚು ಮಳೆ ಕೊರತೆ ಹಾಗೂ ಸತತ 3 ವಾರಗಳ ಶುಷ್ಕ ವಾತಾವರಣ ಬರ ಘೋಷಣೆಯ ಮುಖ್ಯ ಮಾನದಂಡವಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ ಎಂದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕೂಡ್ಲಿಗಿಯಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬರಲಿದ್ದು ಪ್ರಜಾಸೇವೆಯು ಕೇವಲ ಪ್ರಚಾರಕ್ಕಾಗಿ ಮಾಡುವ ಕೆಲಸವಲ್ಲ. ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯೇ ಜನರ ಮನೆ ಬಾಗಿಲಿಗೆ ತೆರಳಿ ಸೌಲಭ್ಯಗಳನ್ನು ಒದಗಿಸುವ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ವಿನೂತನ ವ್ಯವಸ್ಥೆಯಾಗಿದೆ ಎಂದರು. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದವರೆಗೆ ಪ್ರತ್ಯೇಕ ಕಾರ್ಯವ್ಯವಸ್ಥೆ ಮತ್ತು ಸಚಿವಾಲಯವನ್ನು ರೂಪಿಸಲಾಗಿದೆ ಎಂದರು. ಕೂಡ್ಲಿಗಿಯಲ್ಲಿ ನಡೆಯುವ ಈ ಐತಿಹಾಸಿಕ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಚಾಲನೆ ನೀಡುವರು. ಜೊತೆಗೆ ಕ್ಯಾಬಿನೆಟ್ನ ಅನೇಕ ಸಚಿವರು ಸೇರಿದಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಹಾಗೂ ಇತರ ಭಾಷೆಗಳ ನಡುವೆ ಭಾಷಾಂತರ ಕ್ಷೇತ್ರದಲ್ಲಿ ವಿಶೇಷ ಹಾಗೂ ಗಣನೀಯ ಸಾಧನೆ ಮಾಡಿರುವ ವಿದ್ವಾಂಸರಿಗೆ ನೀಡಲಾಗುವ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ 2025ರಲ್ಲಿ ಪ್ರಥಮಾವೃತ್ತಿಯಲ್ಲಿ ಪ್ರಕಟವಾದ ಅತ್ಯುತ್ತಮ ಅನುವಾದಿತ ಕೃತಿಗಳಿಗೆ ನೀಡಲಾಗುವ ಪುಸ್ತಕ ಬಹುಮಾನಗಳನ್ನು ಪ್ರಾಧಿಕಾರ ಪ್ರಕಟಿಸಿದೆ. ಗೌರವ ಪ್ರಶಸ್ತಿಯು ತಲಾ 50,000 ರೂಪಾಯಿ ನಗದು ಹಾಗೂ ಗೌರವ ಸನ್ಮಾನವನ್ನು ಒಳಗೊಂಡಿದ್ದು, ಡಾ ಸೂರ್ಯಕಾಂತ್ ಸುಖಠಾಣಿಕೆ, ಡಾ ಮಲ್ಲರ್ ವೇಳಿಕೆ, ಡಾ ಬಂಜಗೆರೆ ಜಯಪ್ರಕಾಶ್, ಡಾ ನಾಗಣ್ಣ ಸಿ, ಡಾ ಕೇಶವ್ ಶರ್ಮಾ ಕೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಇದು ಈ ವರ್ಷದ ಘೋಷವಾಕ್ಯ. ನೀರು, ಎಳೆನೀರು, ತಿರುಳು, ಎಣ್ಣೆ, ನಾರು, ಚಿಪ್ಪು, ಎಲೆ, ಹೀಗೆ ಆಹಾರದಿಂದ ಹಿಡಿದು ಇಂಧನ, ಕೈಗಾರಿಕೆ ಮತ್ತು ಜೀವನೋಪಾಯದವರೆಗೆ ತೆಂಗು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ ತೆಂಗು ಕೃಷಿ ಕೇವಲ ಕೃಷಿಯಲ್ಲ, ಅದು ಆರ್ಥಿಕತೆ, ಆಹಾರ ಪದ್ಧತಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಬದುಕಿನ ಭಾಗವಾಗಿದೆ. ಭಾರತದ ತೆಂಗಿನ ವಲಯದ ಮೇಲೆ ಸುಮಾರು 3 ಕೋಟಿ ಜನರು, ಅವರಲ್ಲಿ ಸುಮಾರು 1 ಕೋಟಿ ರೈತರು ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತರಾಗಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಅಂಗವಾಗಿ ತೆಂಗಿನ ಉತ್ಪನ್ನಗಳ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತೆಂಗಿನ್ ನವೋದ್ಯಮಿ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಧು ಕರಗುಂದ.
4: ನಾನು ತೆಂಗಿನ್ ಅಂತ ಒಂದು ಸಂಸ್ಥೆನ 2017ರಲ್ಲಿ ಸ್ಟಾರ್ಟ್ ಮಾಡಿದೆ. ನಾನು ಸಾಫ್ಟ್ವೇರ್ ವೃತ್ತಿಯಲ್ಲಿ ಇದ್ದೆ. ಅದನ್ನ ಬಿಟ್ಬಿಟ್ಟು ಕೃಷಿ ಪರಿವಾರದಿಂದ ಬಂದಿದ್ದು, ಇತರನ್ನ ಕೃಷಿಯಲ್ಲೇ ಉಳಿಸಬೇಕು ಅಂತ ತೆಂಗಿನ ಮೌಲ್ಯವರ್ಧನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ನಾವು ತೆಂಗಿನ ಯಥೇಚ್ಛವಾಗಿ ಬೆಳಿತೀವಿ ಅರಸೀಕೆರೆ ಟಿಪ್ಟೂರು ಭಾಗದಲ್ಲಿ. ಮೊದಲು ನಾನು ತೆಂಗಿನ ಎಣ್ಣೆ ಮಾಡೋದಕ್ ಸ್ಟಾರ್ಟ್ ಮಾಡಿದೆ, ವರ್ಜಿನ್ ಕೋಕೋನಟ್ ಆಯಿಲ್. ನೀರ ಬಗ್ಗೆ ಸ್ವಲ್ಪ ಕಲ್ತ್ಕೊಂಡು ಕೋಕೋನಟ್ ಶುಗರ್ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. FPOಗಳ ಜೊತೆ ತೆಂಗಿನ ಕಾಯಿನ ಹೊಡೆದ್ಮೇಲೆ ಚಿಪ್ಪು ಬರ್ತಾ ಇತ್ತು, ಅದು ವೇಸ್ಟ್ ಆಗ್ತಾ ಇತ್ತು, ಸುಮ್ಮನೆ ಎಸಿತಾ ಇದ್ವಿ ಇಲ್ಲ ಸುಡ್ತಾ ಇದ್ವಿ. ಆ ತೆಂಗಿನ ಚಿಪ್ಪಿಗೆ ಏನಾರ ಒಂದು ಮೌಲ್ಯ ಕೊಡಕ್ಕಾಗುತ್ತಾ ಒತ್ತು ಕೊಟ್ಲು, ನಮ್ಮ ತೆಂಗಿನ ಚಿಪ್ಪಲ್ಲೇ ಏನಾರ ಮಾಡಬಹುದಾ ಅಂತ ಇದ್ ಮಾಡಿದಾಗ ಒಂದು ಬೌಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕಾಫಿ ಕುಡಿಯೋ ಮಗ್ ಲೋಟಸ್ ಮಾಡಿದ್ವಿ, ಸೋಪ್ ಇಡೋದಕ್ ಸೋಪ್ ಸ್ಟ್ಯಾಂಡ್ ಮಾಡಿದ್ವಿ. ಒಂದು ತೆಂಗಿನ ಪೂರ್ತಿ ನಾವೇನು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ಎಲ್ಲಾ ವೇಸ್ಟ್ ಇಂದ ಪ್ರಾಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಹೆಂಗೆ ಒಂದು ಕೆಲ್ಸನ ಉತ್ಪತ್ತಿ ಮಾಡಬಹುದು ಹಳ್ಳಿಗಳಲ್ಲಿ, ನಮ್ಮ ಪಂಚಾಯತಿಗಳಲ್ಲಿ ಅಂತ ಒಂದು ಆ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು ತೆಂಗಿನ ಸಂಸ್ಥೆ.
0: ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ ಹಾಗೂ ಕಲಬುರಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಸ್ಥಳೀಯವಾಗಿ ಬೆಳೆಯುವ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆ ಬಳಸಿ 6 ಬಗೆಯ ರೆಡಿ ಟು ಈಟ್ ಎನರ್ಜಿ ಬಾರ್ಗಳನ್ನು ತಯಾರಿಸಲಾಗಿದ್ದು ಪ್ರಾಯೋಗಿಕವಾಗಿ ಪರಿಚಯಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯ ಕಾಳುಗಳನ್ನು ಕಚ್ಚಾ ಉತ್ಪನ್ನದಿಂದ ಮೌಲ್ಯವರ್ಧಿತ ಹಾಗೂ ಬ್ರಾಂಡೆಡ್ ಉತ್ಪನ್ನಗಳಾಗಿ ಪರಿವರ್ತಿಸುವತ್ತ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಈ ವಿಷಯ

0: ತಿಳಿಸಿದ್ದಾರೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರದೆ ರೈತರಿಗೆ ಸರ್ಕಾರದಿಂದ ನೀಡುತ್ತಿರುವ ಹಲವು ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಹಾಗೂ ರೈತರಿಂದ ಯಾವುದೇ ದೂರು ಬಂದರೂ ಸಂಬಂಧಿತ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮುಳುಗಡೆಯಿಂದ ಬಾಧಿತವಾದ ಬಾಗಲಕೋಟೆ ಜಿಲ್ಲೆಯ ಇದ್ದಲಗಿ ಗ್ರಾಮವನ್ನು ಶೀಘ್ರದಲ್ಲೇ ಸಂಪೂರ್ಣವಾಗಿ ಸ್ಥಳಾಂತರಿಸಲು ಕ್ರಮ ವಹಿಸಲಾಗುವುದು ಎಂದು ಸಣ್ಣ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿಜಯಾನಂದ ಕಾಶಪ್ಪನವರು ತಿಳಿಸಿದ್ದಾರೆ. ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ನಡೆದ ಆಕಸ್ಮಿಕ ಅಗ್ನಿ ಅವಘಡ ಸ್ಥಳಕ್ಕೆ ಭೇಟಿ ನೀಡಿ ಉಂಟಾದ ಹಾನಿಯನ್ನು ಪರಿಶೀಲಿಸಿ ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪ್ರದೇಶಗಳ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ ಈ ವರ್ಷದ ಘೋಷವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇರ್ಸ್, ಒಂದು ಡಿಜಿಟಲ್ ಕ್ರಾಂತಿ. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು.
4: ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 1994ರಲ್ಲಿ ಯಲ್ಲಪ್ಪ ನಿವೃತ್ತರಾದರು. ಅವರಿಗೆ ಅವರ ಪ್ರಾವಿಡೆಂಟ್ ಫಂಡ್, ಜೀವನ ಪೂರ್ತಿ ದುಡಿದು ಗಳಿಸಿದ ಹಣದ ಒಂದು ಪ್ರಮುಖ ಭಾಗ ಮತ್ತು ಪಿಂಚಣಿ ಬರಬೇಕಾಗಿತ್ತು. ಅವರು ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ಅವರು ಏನ್ ಮಾಡಿದ್ರು, ಅದಕ್ಕೆ ಅಲ್ಲಿನ ಎಲ್ಲ ಕಾರ್ಮಿಕರು ಮಾಡ್ತಾ ಇದ್ದ ಹಾಗೇನೆ ಫಾರ್ಮ್ ಫಿಲ್ಅಪ್ ಮಾಡಿದ್ರು, ಕಚೇರಿಗೆ ಹೋದ್ರು, ಸರತಿ ಸಾಲಲ್ಲಿ ನಿಂತ್ಕೊಂಡ್ರು, ಆ ಅಪ್ಲಿಕೇಶನ್ ಅನ್ನ ಅಲ್ಲಿ ಕೊಟ್ಟು ಬಂದ್ರು. ಸುಮಾರು ತಿಂಗಳು ಕಳೀತು, ಅವರಿಗೆ ಬರಬೇಕಾದಂತಹ ಹಣ ಮಾತ್ರ ಬರಲಿಲ್ಲ. ಇದು 30 ವರ್ಷಗಳ ಹಿಂದಿನ ಕಥೆ. ಆದ್ರೆ ಈಗ ಕಾಲ ಬದಲಾಗಿದೆ, ಚಿತ್ರಣ ಬದಲಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ, ಶುಭ ದಿನ.
6: ನಮಸ್ಕಾರ.
4: ಈಗ ಚಿತ್ರಣ ಬದಲಾಗಿದೆ ಅಂತ ಹೇಳಿದೆ, ಆದ್ರೆ ಈ ಚಿತ್ರಣ ಹೇಗೆ ಬದಲಾಗಿದೆ ಅನ್ನೋದನ್ನ ನೀವು ತಿಳಿಸಬೇಕು.
5: ಖಂಡಿತ. ಯಲ್ಲಪ್ಪ ಅವರ ಕಥೆಯೇ ಸಿಕೇರ್ಸ್ ಅನ್ನೋ ಸಿಸ್ಟಮ್ ಯಾವ ಸಮಸ್ಯೆಯನ್ನು ಪರಿಹರಿಸಲು ರೂಪಿಸಲಾಯಿತು ಎಂಬುದು ತೋರಿಸಿಕೊಳ್ಳುತ್ತದೆ. ಬಸವರಾಜು ಅವರ ಮಗ ಅಂದ್ರೆ ಯಲ್ಲಪ್ಪ ಅವರ ಮೊಮ್ಮಗ, ಅವರ ಹೆಸರು ಪ್ರಶಾಂತ್. ಇವತ್ತು ಅದೇ ಕೋಲ್ ಬೆಲ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಅವರ ತಂಗಿಯ ಮದುವೆ ಫಿಕ್ಸ್ ಆಯ್ತು. ಮದುವೆ ಖರ್ಚಿಗೆ ಅವರಿಗೆ ತಮ್ಮ ಪ್ರಾವಿಡೆಂಟ್ ಫಂಡ್ ನಿಂದ ಸ್ವಲ್ಪ ಹಣ ವಿಡ್ರಾ ಮಾಡ್ಬೇಕಾಗಿ ಬಂತು. ಆಗ ಪ್ರಶಾಂತ್ಗೆ ಒಂದು ಚಿಂತೆ ಬಂತು, ಅಂದ್ರೆ ಅವರ ಅಜ್ಜನಿಗೆ ಹಣ ಬರಲು 8 ತಿಂಗಳು ಬೇಕಾಯ್ತು, ನನಗೂ ಅಷ್ಟೇ ಟೈಮ್ ಆದ್ರೆ ಮದುವೆ ದಿನ ಬಂದು ಬಿಡುತ್ತದೆ. ಈ ಯೋಚನೆಯಿಂದ ಪ್ರಶಾಂತ್ ತಮ್ಮ ಪಕ್ಕದ ಮನೆಯಲ್ಲಿ ವಾಸಿಸಿರುವ ಬಸಮ್ಮ ಅವರ ಹತ್ತಿರ ಹೋದ್ರು. ಬಸಮ್ಮ ಅವರ

0: ಕೂಡ ಅದೇ ಮೈಂಡ್ನಲ್ಲಿ ರಿಟೈರ್ ಆಗಿದ್ದರು. ಬಸಮ್ಮ ಹೇಳಿದ್ರು, ಸಿಎಂಪಿಎಫ್ಒ ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಬಂದಿದೆ. ನನ್ನ ಗಂಡ ಅವರ ಕ್ಲೇಮ್ ಸಿಎಂಪಿಎಫ್ಒ ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಕ್ಲೇಮ್ ಮಾಡಿ ಹಣ ಕೆಲವೇ ದಿನಗಳಲ್ಲಿ ಬಂತು. ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಯಿತು. ಆಫೀಸ್ಗೆ ಹೋಗುವ ಅವಶ್ಯಕತೆನೇ ಇರಲಿಲ್ಲ.
1: ಶ್ರೀಕಲಾ ಅವರು ಹೇಳಿದ್ರು, ಸಿಎಂಪಿಎಫ್ಒ ಸಿಕೇರ್ಸ್ ನಲ್ಲಿ ಹಣವನ್ನ ಪಡೆದ್ರು ಅಂತ. ಮೋಹಿತ್ ಅವ್ರೆ, ಈ ಸಿಎಂಪಿಎಫ್ಒ ಸಿಕೇರ್ಸ್ ಅಂದ್ರೆ ಏನು?
2: ಸಿಎಂಪಿಎಫ್ಒ ಅಂದ್ರೆ ಕೋಲ್ ಮೈನ್ಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಕೋಲ್. ಸಿಕೇರ್ಸ್ ಅಂದ್ರೆ ಸೆಂಟ್ರಲೈಸ್ಡ್ ಕ್ಲೇಮ್ ಪ್ರೊಸೆಸಿಂಗ್ ಅಂಡ್ ಸೆಟಲ್ಮೆಂಟ್ ಪ್ಲಾಟ್ಫಾರ್ಮ್. ದಿಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಏಮ್ಸ್ ಟು ಡಿಜಿಟಲೈಸ್ ದ ಪಿಎಫ್ ಅಂಡ್ ಪೆನ್ಷನ್ ಕ್ಲೇಮ್ ಪ್ರೊಸೆಸಿಂಗ್ ಫಾರ್ ದಿ ಕೋಲ್ ಮೈನ್ ವರ್ಕರ್ಸ್ ಅಕ್ರಾಸ್ ಇಂಡಿಯಾ. So that members need not go physically to the department every now and then for getting the PF and pension amount to their bank account.
1: ಅಂದ್ರೆ ಬರೀ ಇದು ಗಣಿಗಾರಿಕೆ ಕಾರ್ಮಿಕರಿಗೆ ಮಾತ್ರನಾ? ಆದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ, ಸಾಕಷ್ಟು ಬೇರೆ ಬೇರೆ ಕಾರ್ಮಿಕರಿದ್ದಾರೆ.
0: ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ದೇಶದ ಕೋಲ್ ವರ್ಕರ್ಸ್ಗೆ ಪಿಎಫ್ ಮತ್ತು ಪೆನ್ಷನ್ ಸಂಬಂಧಿತ ಸೇವೆಗಳನ್ನು ಇದು ನೋಡಿಕೊಳ್ಳುತ್ತದೆ. ಇವತ್ತು ಸುಮಾರು 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸಿಕೇರ್ಸ್. ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಿಕೇರ್ಸ್ ಇದನ್ನು ಸರಳ ಮಾಡುತ್ತದೆ, ಅವರ ಕ್ಲೇಮ್ಗಳನ್ನು ಪ್ರೊಸೆಸ್ ಮಾಡಲು ಸರಳವಾಗುತ್ತದೆ. ವರ್ಕರ್ ಅಥವಾ ಕೋಲ್ ಕಂಪನಿ ಮತ್ತು ಸಿಎಂಪಿಎಫ್ಒ ಈ ಮೂರರನ್ನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತರುವುದು ಸಿಕೇರ್ಸ್ ನ ಮುಖ್ಯ ಉದ್ದೇಶ. ಮೋಹಿತ್ ಅವ್ರು ಹೇಳಿದ್ತರ ಸದ್ಯಕ್ಕೆ ಈ ಸಿಎಂಪಿಎಫ್ಒ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಬಂದು ಬರೀ ಸಿಎಂಪಿಎಫ್ಒ ಉದ್ಯೋಗಸ್ಥರಿಗೆ ಮಾತ್ರ ಡಿಸೈನ್ ಮಾಡುದು. ಆದ್ರೆ ಸಿಡ್ಯಾಕ್ ನ ಕೇಪಬಿಲಿಟಿ ನಲ್ಲಿ ನಾವು ಯಾವ ಸೆಕ್ಟರ್ಗೂ ಬೇಕಂದ್ರೂ ಪಿಎಫ್ ಮತ್ತೆ ಪೆನ್ಷನ್ ಅನ್ನು ಪ್ರೊಸೆಸ್ ಮಾಡೋಕೆ ಈ ತರ ಪ್ಲಾಟ್ಫಾರ್ಮ್ ಡಿಸೈನ್ ಮಾಡಬಹುದು.
1: ಮತ್ತೆ ಕಥೆಗೆ ಬರೋಣ. ಆ ದಿನ ಸಂಜೆ ಪ್ರಶಾಂತ್ ಏನ್ ಮಾಡಿದ್ರು?
0: ಪ್ರಶಾಂತ್ ಅವರು ಆ ಸಂಜೆ ಗೂಗಲ್ ಬ್ರೌಸ್ ಮಾಡ್ತಾ ಇರುವಾಗ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಸಿಕೇರ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿದ್ರು. ಅವರು ತಮ್ಮ ಸಿಎಂಪಿಎಫ್ಒ ಅಕೌಂಟ್ ನಂಬರ್ ಅನ್ನು ಮತ್ತೆ ಯೂಸರ್ ನೇಮ್ ಆಗಿ ಯೂಸ್ ಮಾಡಿ ಲಾಗಿನ್ ಮಾಡಿದ್ರು. ತಕ್ಷಣ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬಂತು. ಪ್ರಶಾಂತ್ ತುಂಬಾ ಖುಷಿ ಪಟ್ರು, ಯಾಕಂದ್ರೆ ಫಾರ್ಮ್ ಇಲ್ಲ, ಸ್ಟ್ಯಾಂಪ್ ಇಲ್ಲ, ಆಫೀಸ್ಗೆ ಹೋಗ್ಬೇಕಾಗಿಲ್ಲ, ಓಟಿಪಿ ಹಾಕಿ ಲಾಗಿನ್ ಮಾಡಿದರೆ ಸಾಕು.
1: ಅಂದ್ರೆ ಇದಕ್ಕೆ ಮೊಬೈಲ್ ನಂಬರ್ ನೋಂದಣಿ ಮುಖ್ಯ ಅನ್ಸುತ್ತೆ ಅಲ್ವಾ?
0: ಹೌದು, ವರ್ಕರ್ಸ್ ಅವರ ಮೊಬೈಲ್ ನಂಬರ್ ಕಂಪನಿ ಜೊತೆ ರಿಜಿಸ್ಟರ್ ಆಗಿರಬೇಕು. ಲಾಗಿನ್ ಆದ್ಮೇಲೆ ವರ್ಕರ್ ಮಾಹಿತಿಗಳು ಒಂದೇ ಕಡೆ ಸಿಗುತ್ತವೆ. ಅವರ ಪರ್ಸನಲ್ ಡೀಟೇಲ್ಸ್, ಸರ್ವಿಸ್ ಡೀಟೇಲ್ಸ್, ಇ ಪಾಸ್ಬುಕ್, ಪಿಎಫ್ ಬ್ಯಾಲೆನ್ಸ್, ನಾಮಿನಿ ಡೀಟೇಲ್ಸ್ ಮತ್ತು ಕ್ಲೇಮ್ ಸ್ಟೇಟಸ್. ಈ ಪೋರ್ಟಲ್ ಅನ್ನು ಮೂರು ರೀತಿಯ ಯೂಸರ್ಸ್ ಬಳಸುತ್ತಾರೆ: ವರ್ಕರ್ಸ್, ಕೋಲ್ ಕಂಪನಿ ಆಫೀಷಿಯಲ್ಸ್ ಮತ್ತು ಸಿಎಂಪಿಎಫ್ಒ ಆಫೀಷಿಯಲ್ಸ್. ಪ್ರಶಾಂತ್ ಇ ಪಾಸ್ಬುಕ್ ಓಪನ್ ಮಾಡಿದ್ದಾಗ ಮೊದಲ ಬಾರಿಗೆ ಅವರು ತಮ್ಮ ವರ್ಷಗಳ ದುಡಿಮೆಯಿಂದ ಎಷ್ಟು ಹಣ ಸೇರಿದೆ ಎಂಬುದನ್ನು ಸ್ಪಷ್ಟವಾಗಿ ನೋಡಿದರು.
1: ನಮ್ಮ ಅನೇಕ ಶ್ರೋತೃಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಾ ಇರಬಹುದು, ಅಲ್ಲಿ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ ಹತ್ರ ಇರೋದಿಲ್ಲ. ಅವರಿಗೆ ಈ ಆಪ್ ನಿಜವಾಗಿಯೂ ಸಹಾಯ ಮಾಡುತ್ತಾ?
0: ಸಿಕೇರ್ಸ್ ಆಪ್ ಈಗ ವರ್ಷನ್ 2 ನಲ್ಲೂ ಬಂದಿದೆ. ಇದು ರಿಮೋಟ್ ಏರಿಯಾಸ್ ನಲ್ಲಿ ಇರುವ ಮತ್ತು ಪೆನ್ಷನರ್ಸ್ ನ ಅಗತ್ಯಗಳನ್ನು ಗಮನದಲ್ಲಿಟ್ಟು ರೂಪಿಸಲಾಗಿದೆ. ಪ್ರೊಫೈಲ್, ರಿಯಲ್ ಟೈಮ್ ಕ್ಲೇಮ್ ಸ್ಟೇಟಸ್ ಮತ್ತು ಗ್ರೀವನ್ಸ್ ಫೆಸಿಲಿಟಿ ಎಲ್ಲಾ ಅವರ ಕೈಯಲ್ಲಿರುವ ಮೊಬೈಲ್ ನಲ್ಲೇ ಸಿಗುತ್ತದೆ.
1: ಪ್ರಶಾಂತ್ ಅವರ ಕ್ಲೇಮ್ ಮತ್ತೆ ಏನಾಯ್ತು ಶ್ರೀಕಲಾ ಅವರೇ?
0: ಪ್ರಶಾಂತ್ ತಮ್ಮ ಕಂಪನಿ ಮೂಲಕ ಆನ್ಲೈನ್ ನಲ್ಲಿ ಕ್ಲೇಮ್ ಸಬ್ಮಿಟ್ ಮಾಡಿದ್ರು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಪ್ರಶಾಂತ್ ಅವರ ಮೊಬೈಲ್ ಪ್ರತಿ ಹಂತದ ಮಾಹಿತಿಯನ್ನು ಅವರಿಗೆ ತಿಳಿಸುತ್ತಿತ್ತು. ಮೊದಲು ಕ್ಲೇಮ್ ರಿಸೀವ್ಡ್ ಅಟ್ ರೀಜನಲ್ ಆಫೀಸ್, 2 ದಿನಗಳ ನಂತರ ಅಂಡರ್ ವೆರಿಫಿಕೇಶನ್, ಆಮೇಲೆ ಕ್ಲೇಮ್ ಅಪ್ರೂವ್ಡ್, ಅಮೌಂಟ್ ಕ್ರೆಡಿಟೆಡ್ ಟು ಯುವರ್ SBI ಅಕೌಂಟ್. ಪ್ರಶಾಂತ್ಗೆ ತುಂಬಾನೇ ಸಂತೋಷವಾಯಿತು, ಯಾಕಂದ್ರೆ ಹಣ ಕೇವಲ 11 ದಿನಗಳಲ್ಲೇ ಬಂದಿತ್ತು.
1: ಈ ಸ್ಪೀಡ್ ಮತ್ತು ಕ್ಲಾರಿಟಿ ಹೇಗ್ ಸಾಧ್ಯವಾಯಿತು ಶ್ರೀಕಲಾ ಅವರೇ? ಯಾಕೆಂತಂದ್ರೆ ಈಗ 11 ದಿನದಲ್ಲೇ ಬಂತು ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸಾಧ್ಯವಾಯಿತು?
0: ನಮ್ಮ ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಸಿಡಾಕ್ ಡೆವಲಪ್ ಮಾಡಿದ ಈ ಪ್ಲಾಟ್ಫಾರ್ಮ್ ತುಂಬಾ ಸಿಂಪಲ್ ಮತ್ತೆ ಸ್ಪೀಡ್ ಆಗಿ ಮಾಡುವ ಆನ್ಲೈನ್ ಪ್ಲಾಟ್ಫಾರ್ಮ್. ಕ್ಲೇಮ್ ಆನ್ಲೈನ್ ನಲ್ಲಿ ಸಬ್ಮಿಟ್ ಆದ ಮೇಲೆ ಅದು ಸಿಎಂಪಿಎಫ್ಒ ರೀಜನಲ್ ಆಫೀಸ್ಗೆ ರೀಚ್ ಆಗುತ್ತದೆ. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಶನ್ ಮತ್ತು ಅಪ್ರೂವಲ್ ನಡೆಯುತ್ತೆ. ಎಲ್ಲಾ ಪ್ರೊಸೆಸ್ ಪೇಪರ್ಲೆಸ್. ಮೆಂಬರ್ ಯಾವಾಗ ಬೇಕಾದರೂ ಕ್ಲೇಮ್ ಟ್ರ್ಯಾಕ್ ಓಪನ್ ಮಾಡಿ ಕ್ಲೇಮ್ ಯಾವ ಸ್ಟೇಜ್ ನಲ್ಲಿದೆ ಅಂತ ನೋಡಬಹುದು. ಪ್ರಮುಖ ಹಂತಗಳಲ್ಲಿ ಆಟೋಮೆಟಿಕ್ ಆಗಿ SMS ಕೂಡ ಬರುತ್ತದೆ. ಕ್ಲೇಮ್ ಸಬ್ಮಿಟ್ ಆದಾಗ, ಕ್ಲೇಮ್ ಅಪ್ರೂವ್ ಆದಾಗ ಹಿಂದೆ ಯಾರನ್ನಾದರೂ ಕೇಳಬೇಕಿತ್ತು, ಆಫೀಸ್ ಸುತ್ತಬೇಕಿತ್ತು, ಈಗ ಅದರ ಅವಶ್ಯಕತೆನೇ ಇಲ್ಲ. ಇದನ್ನೇ ರಿಯಲ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಬಹುದು.
1: ಆದ್ರೆ ಈ ಕ್ಲೇಮ್ ಮೊತ್ತ, ಈ ಕ್ಲೇಮ್ ಅಮೌಂಟ್ ಕಾರ್ಮಿಕರಿಗೆ ಹೇಗ್ ಸಿಗತ್ತೆ?
0: ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಡೈರೆಕ್ಟ್ ಆಗಿ ಇಂಟಿಗ್ರೇಟೆಡ್ ಆಗಿದೆ. SBI ಅವರು ಎಲ್ಲಾ ಮೆಂಬರ್ಸ್ ಅವರ ಬ್ಯಾಂಕ್ ಅಕೌಂಟ್ಗೆ ಈ ಕ್ಲೇಮ್ ಅಪ್ರೂವ್ ಆದ ತಕ್ಷಣ ಅಮೌಂಟ್ DBT ಮೂಲಕ ವರ್ಕರ್ ಅವರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದರ ಬಗ್ಗೆ SMS ಕೂಡ ಬರುತ್ತದೆ.

0: ಮಧ್ಯದಲ್ಲಿ ಯಾವ ಬ್ರೋಕರ್ ಅಥವಾ ಮಿಡಲ್ ಮ್ಯಾನ್ ಇರಲ್ಲ.
1: ಕೇಳಿದ್ರೆ ಇದುವರೆಗೂ ಯಲ್ಲಪ್ಪ ಅವರ ಕಥೆಯಲ್ಲಿ ಆದಂತಹ ಬದಲಾವಣೆಯನ್ನ ನೋಡಿದ್ರಿ. 30 ವರ್ಷಗಳ ಹಿಂದಿನ ಜೀವನ ಈಗ ಹೇಗೆ ಬದಲಾಗಿದೆ, ಎಷ್ಟು ಬೇಗ ನಮ್ಮ ದುಡ್ಡು ನಮ್ಮ ಕೈ ಸೇರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇದೇ ರೀತಿ ಇನ್ನೊಂದು ಕಥೆ ಇದೆ, ಈ ಸೀಕೇರ್ಸ್ ಹೇಗೆ ಕುಟುಂಬದ ಅತ್ಯಂತ ಕಷ್ಟದ ಸಮಯದಲ್ಲೂ ನೆರವಾಗುತ್ತೆ ಅನ್ನೋದನ್ನ ಹೇಳ್ತೇನೆ. ಯಲ್ಲಪ್ಪ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಚಂದ್ರಮ್ಮ ಅನ್ನೋರು ವಾಸವಾಗಿದ್ರು. ಅವರ ಗಂಡ ಕೂಡ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಒಂದು ದಿನ ಗಣಿ ಅಪಘಾತದಲ್ಲಿ ಅವರು ನಿಧನರಾದ್ರು. ಅವರಿಗೆ ಇಬ್ರು ಚಿಕ್ಕ ಮಕ್ಕಳಿದ್ರು. ಚಂದ್ರಮ್ಮ ಅವರಂತಹ ಕುಟುಂಬಕ್ಕೆ ಸೀಕೇರ್ಸ್ ಹೇಗೆ ಸಹಾಯ ಆಗುತ್ತೆ ಶ್ರೀಕಲಾ ಅವರೇ?
0: ಸೀಕೇರ್ಸ್ ಮೂಲಕ ನಾಮಿನಿ ಆಗಿರುವ ಕುಟುಂಬಕ್ಕೆ ಫಿನಾನ್ಷಿಯಲ್ ಅಥವಾ ಹಣದ ಸೆಕ್ಯೂರಿಟಿ ಸಿಗುತ್ತದೆ. ಎಲಿಜಿಬಲ್ ನಾಮಿನಿ ಆಗಿದ್ದಾರೋ ಅವರಿಗೆ ಈ PF ಅಮೌಂಟ್ ಪಾವತಿಸಲಾಗುತ್ತದೆ. ಪೆನ್ಷನ್ ಕೂಡ ಮುಂದುವರಿಯುತ್ತದೆ. ಇವುಗಳಿಗೆ ಅಪ್ಲಿಕೇಶನ್ ಕೂಡ ಅದೇ ಪೋರ್ಟಲ್ ಮೂಲಕ ಮಾಡಬಹುದು. ಇದೆಲ್ಲ ಪೇಪರ್ಲೆಸ್ ಕೆಲಸ ಮತ್ತು ಕ್ಯಾಶ್ಲೆಸ್ ಆಗಿರುವುದರಿಂದ ಬ್ರೋಕರ್ ಮೂಲಕ ಯಾರಾದರೂ ಈ ಕುಟುಂಬವನ್ನು ಎಕ್ಸ್ಪ್ಲಾಯ್ಟ್ ಮಾಡುವ ಅವಕಾಶ ಕಡಿಮೆಯಾಗುತ್ತದೆ. ಚಂದ್ರಮ್ಮ ಅವರು ಅತ್ಯಂತ ಕಷ್ಟದ ದಿನಗಳಲ್ಲಿ ಆಫೀಸಿಂದ ಆಫೀಸ್ಗೆ ಓಡಾಡಬೇಕಾಗಿ ಬರಲಿಲ್ಲ. ತಮ್ಮ ವಿಧವೆ ಪೆನ್ಷನ್ ಕನ್ಫರ್ಮ್ ಆಯಿತು ಅಂತ ಬಂದ ಒಂದು SMS ಅವರಿಗೆ ತುಂಬಾ ದೊಡ್ಡ ಆಧಾರ ನೀಡಿತ್ತು. ಅವರ ಕಷ್ಟದ ಸಮಯದಲ್ಲಿ ಅದು ಒಂದು ಚಿಕ್ಕ ಆದರೆ ಬಹಳ ಮುಖ್ಯ ಸಹಾಯವಾಯಿತು.
1: ಪ್ರಶಾಂತ್, ಯಲ್ಲಪ್ಪ ಹಾಗೂ ಚಂದ್ರಮ್ಮ ಅವರ ಕಥೆಯ ಹಿಂದೆ ಒಂದು ದೊಡ್ಡ ಯಂತ್ರಗಳು ಕೆಲಸ ಮಾಡ್ತಾ ಇದೆ. ಇದೆಲ್ಲವನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ ಶ್ರೀಕಲಾ ಅವರೇ?
0: ಇದೆಲ್ಲವನ್ನ ಮಿನಿಸ್ಟ್ರಿ ಆಫ್ ಕೋಲ್ ಪಾಲಿಸಿ ಮತ್ತು ರೆಗ್ಯುಲೇಷನ್ ನೋಡಿಕೊಳ್ಳುತ್ತದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಮಿನಿಸ್ಟ್ರಿ ಅವರ ಗೈಡೆನ್ಸ್ ಅಡಿಯಲ್ಲಿ ಕೆಲಸ ಮಾಡುತ್ತವೆ. ಅಡ್ಮಿನಿಸ್ಟ್ರೇಷನ್ಗೆ ಸಿಕೆಎಸ್ ನಲ್ಲಿ ಡ್ಯಾಶ್ ಬೋರ್ಡ್ಸ್ ಕೂಡ ಇವೆ. ಕೋಲ್ ಇಂಡಿಯಾ ಆಫೀಷಿಯಲ್ಸ್ ಕ್ಲೇಮ್ ಟ್ರ್ಯಾಕಿಂಗ್ ಮತ್ತು ಆಫೀಸರ್ಸ್ ವರ್ಕ್ ಲೋಡ್ ಬಗ್ಗೆ ಅನಾಲಿಟಿಕಲ್ ರಿಪೋರ್ಟ್ಸ್ ಪಡೆಯಬಹುದು. ರಿಪೋರ್ಟ್ಸ್ ಅನ್ನು PDF ಅಥವಾ Excel ಫಾರ್ಮ್ಯಾಟ್ ನಲ್ಲಿ ಕೂಡ ತೆಗೆದುಕೊಳ್ಳಬಹುದು. ಇದರಿಂದ ಎಲ್ಲಿ ಡಿಲೇ ಆಗುತ್ತಿದೆ ಅಂತ ಆಫೀಷಿಯಲ್ಸ್ ರಿಯಲ್ ಟೈಮ್ ನಲ್ಲಿ ಗುರುತಿಸಬಹುದು. ಆಮೇಲೆ ಅದನ್ನು ಬೇಗ ಪರಿಹರಿಸಬಹುದು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ತಿಂಗಳುಗಟ್ಟಲೆ ಕಳೆದು ಹೋದರೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಡಿಜಿಟಲ್ ಸಿಸ್ಟಮ್ ಮೂಲಕ ಡಿಲೇ ಕೂಡ ಗುರುತಿಸಬಹುದು.
1: ಈಗ ಕಾರ್ಮಿಕರಿಗೆ ಏನಾದ್ರೂ ಸಮಸ್ಯೆ ಇದ್ರಲ್ಲಿ ತೊಡಕು ಬಂದಲ್ಲಿ ಅವರ ಸಮಸ್ಯೆಯನ್ನ ಎಲ್ಲಿ ಹೇಳ್ಕೊಳ್ಳೋದು, ಏನು ಮಾಡಬಹುದು?
0: ಈ ಸಿಕೆಎಸ್ ಪೋರ್ಟಲ್ ಅಥವಾ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಗ್ರೀವೆನ್ಸ್ ಸೆಕ್ಷನ್ ಅಂತ ಇರುತ್ತದೆ. ಈ ಗ್ರೀವೆನ್ಸ್ ಸೆಕ್ಷನ್ ಮೂಲಕ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ grievance@cmpfo.gov.in ಈ ಮೇಲ್ ಅಡ್ರೆಸ್ಗೆ ಇಮೇಲ್ ಕೂಡ ಕಳಿಸಬಹುದು.
2: ಗಮನಿಸಿ, ಯಾರಾದರೂ ಫೋನ್ ಮಾಡಿ ನಾನು CMPFO ಅಥವಾ ಸಿಕೆಎಸ್ ಇಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ OTP ಕೇಳಿದ್ದಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ದಾರೆ ಅಥವಾ ಹಣ ಕೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ. CMPFO ಫೋನ್ ಮೂಲಕ ಈ ರೀತಿಯ ಡೀಟೇಲ್ಸ್ ಅಥವಾ OTP ಕೇಳುವುದಿಲ್ಲ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಮೋಹಿತ್ ಅವರ ಮಾತುಗಳನ್ನ, ಯಾವುದೇ ಕಾರಣಕ್ಕೂ ನಿಮ್ಮ ವಿವರಗಳನ್ನ ಯಾರಿಗೂ ಶೇರ್ ಮಾಡಬೇಡಿ. ಕಲ್ಲಿದ್ದಲು ಗಣಿಯಾಳದಲ್ಲಿ ಕೆಲಸ ಮಾಡುವ ಒಬ್ಬ ಕಾರ್ಮಿಕರಿಗೆ ಅವರ ಉಳಿತಾಯ ಸುರಕ್ಷಿತವಾಗಿ ಸ್ಪಷ್ಟವಾಗಿ ತಮ್ಮ ಕೈಯಲ್ಲೇ ಯಾವುದೇ ಭಯ ಅಥವಾ ಅನಗತ್ಯ ವಿಳಂಬವಿಲ್ಲದೆ ಸಿಗ್ತಾ ಇದೆ. ಇದೆಲ್ಲ ಸಾಧ್ಯವಾಗಿದೆ CDAC ಮುಖಾಂತರ. CDAC ಡೇಟಾ ಸೈನ್ಸ್ ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮೂಲಕ ಅನೇಕ ಜನರ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ತರೋದಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಜೊತೆಗೆ ಜನರಿಗೆ ಸೇವೆ ನೀಡುವ ಇಲಾಖೆಗಳಿಗೂ ಮ್ಯಾನ್ಯುಯಲ್ ಕೆಲಸಗಳನ್ನ ಆನ್ಲೈನ್ ಕೆಲಸಗಳಾಗಿ ಬದಲಾಯಿಸಿ ಹೆಚ್ಚು ವೇಗವಾಗಿ ಮತ್ತು ಹೆಚ್ಚಿನ ಪಾರದರ್ಶಕತೆಯೊಂದಿಗೆ ಸೇವೆ ನೀಡೋದಿಕ್ಕೆ ಸಹಾಯ ಮಾಡ್ತಾ ಇದೆ CDAC. ಇಷ್ಟೊತ್ತು ಮಾಹಿತಿ ನೀಡಿದ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು.
3: ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿಕೆಎಸ್ ಒಂದು ಡಿಜಿಟಲ್ ಕ್ರಾಂತಿ. ಈ ವಿಷಯವಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ CDAC ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್ CDAC ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
4: ತಂತ್ರಜ್ಞಾನ ತರಂಗ CDAC ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು CDAC ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ CDAC ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ.

0: ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ವಿಜಯಪುರ. ಸಮಯ 7:30:30.
3: ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ, ಸಾಯಿ ಬಾಲ್, ಗುಳ್ಳೆ ಗಜಕರ್ಣ, ಸಾಯಿ ಬಾಲ್, ಕೆಸರು ಹುಣ್ಣ,
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೆಳಗುರೆ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ. ಗುರುಭ್ಯೋ ನಮಃ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆಯಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇಂದು ಮಧ್ಯಾಹ್ನ 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಇಂದು ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 5:55 ಉದ್ಯೋಗ ವಾರ್ತೆ, 6:30 ರಸವಾರ್ತೆ, ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ, ಈ ವಿಷಯ ಕುರಿತು ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬ್ಳೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾಯ ಸಾಳುಂಕೆ.

ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13ನೇ ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡೇವೆವೆರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್, ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ ರಾಜಧಾನಿ ಬಿಷ್ಕೆಕ್ನಲ್ಲಿ 2 ದಿನಗಳ ಕಾಲ ನಡೆದ 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯು 13 ಪ್ರಮುಖ ನಿರ್ಣಯಗಳೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ನಿರ್ಣಯಗಳು ಮುಖ್ಯವಾಗಿ ಭಯೋತ್ಪಾದನಾ ನಿಗ್ರಹ, ಹವಾಮಾನ ವೈಪರೀತ್ಯ ತಡೆ, ಇಂಧನ ಭದ್ರತೆ, ವಿಕೋಪ ನಿರ್ವಹಣೆ ಹಾಗೂ ಡಿಜಿಟಲ್ ಸಹಕಾರದಂತಹ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿವೆ. ಎಸ್ಸಿಒ ಒಕ್ಕೂಟದ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಐತಿಹಾಸಿಕ ಬಿಷ್ಕೆಕ್ ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು, 4 ತಿಳುವಳಿಕಾ ಒಪ್ಪಂದಗಳು ಹಾಗೂ 20ಕ್ಕೂ ಹೆಚ್ಚು ಪ್ರಮುಖ ನಿರ್ಧಾರಗಳಿಗೆ ಶೃಂಗಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಇಂಗ್ಲಿಷ್ ಭಾಷೆಯನ್ನು ಎಸ್ಸಿಒ ಸಂಸ್ಥೆಯ ಅಧಿಕೃತ ಭಾಷೆಯನ್ನಾಗಿ ಸೇರ್ಪಡೆಗೊಳಿಸಿರುವುದು ಹಾಗೂ ಸುರಕ್ಷತಾ ಬೆದರಿಕೆಗಳ ನಿಗ್ರಹಕ್ಕಾಗಿ ಜಾಗತಿಕ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸುವುದು ಈ ಶೃಂಗಸಭೆಯ ಅತ್ಯಂತ ಪ್ರಮುಖ ಮೈಲಿಗಲ್ಲಾಗಿದೆ. ಇದರ ಜೊತೆಗೆ ಸಂಘಟಿತ ಅಪರಾಧಗಳು ಮತ್ತು ಗಡಿಯಾಚೆಗಿನ ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆಯಲು, ಕಾನೂನು ಜಾರಿ ಸಂಸ್ಥೆಗಳ ನಡುವೆ ನಿಕಟ ಸಮನ್ವಯ ಸಾಧಿಸಲು ಹಾಗೂ 2030ರವರೆಗೆ ಮಾದಕ ದ್ರವ್ಯ ವ್ಯಸನ ವಿರೋಧಿ ಯೋಜನೆಗೆ ಕಾರ್ಯರೂಪ ನೀಡಲು ಒಪ್ಪಿಗೆ ಸೂಚಿಸಲಾಗಿದೆ. ಹವಾಮಾನ ವೈಪರೀತ್ಯ ನಿಯಂತ್ರಣ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಿಸುವ ಕುರಿತು ಒಕ್ಕೂಟದ ಸದಸ್ಯ ರಾಷ್ಟಗಳು ಮಹತ್ವದ ತೀರ್ಮಾನ ಕೈಗೊಂಡಿವೆ. ಶೃಂಗಸಭೆಯನ್ನು ಉದ್ದೇಶಿಸಿ ನಿನ್ನೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಮುಂಬರುವ 25 ವರ್ಷಗಳ ಸುಸ್ಥಿರ ಅಭಿವೃದ್ದಿಗೆ ಸೂಕ್ತ ಮಾರ್ಗದರ್ಶನ ಸೂತ್ರಗಳನ್ನು ರೂಪಿಸಲು ಕರೆ ನೀಡಿದ್ದರು. ಸಭೆಯ ಕುರಿತು ಪ್ರತಿಕ್ರಿಯಿಸಿರುವ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಶೃಂಗಸಭೆಯ ಅಂತಿಮ ನಿರ್ಣಯಗಳು ಪ್ರಾದೇಶಿಕ ಭದ್ರತೆ, ಸಂಪರ್ಕ ಹಾಗೂ ಅಭಿವೃದ್ದಿಯ ವಿಷಯದಲ್ಲಿ ಭಾರತಕ್ಕೆ ಬಲವಾದ ಕಾರ್ಯತಾಂತ್ರಿಕ ವೇದಿಕೆಯನ್ನು ಒದಗಿಸಿಕೊಡಲಿದ್ದು, ಮಧ್ಯ ಏಷ್ಯಾ ಹಾಗೂ ಯುರೇಷಿಯನ್ ಪ್ರದೇಶಗಳೊಂದಿಗೆ ಭಾರತದ ಬಾಂಧವ್ಯವನ್ನು ಮತ್ತಷ್ಟು ಭದ್ರಪಡಿಸಲಿವೆ ಎಂದು ತಿಳಿಸಿವೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಸಹಕಾರ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ರಾಷ್ಟ್ರದ ಕುರಿತು ಒಗ್ಗಟ್ಟಿನ ಭಾವನೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ರಧಾನಿಯವರ ಕಲ್ಪನೆಯಂತೆ ರೂಪಿಸಲಾದ ಸರಣಿ ಇಲಾಖಾ ಶೃಂಗಸಭೆಗಳಲ್ಲಿ ನಿನ್ನೆ ಆರಂಭಗೊಂಡ ಈ 2 ದಿನಗಳ ಸಮಾವೇಶವು ಮೊದಲನೆಯದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒಂದೇ ವೇದಿಕೆಗೆ ತರುವ ಮೂಲಕ ಪ್ರಮುಖ ಆದ್ಯತೆಗಳ ವಲಯಗಳ ಕುರಿತು ಚರ್ಚಿಸಿ ಕಾರ್ಯತಾಂತ್ರಿಕ ಯೋಜನೆಗಳನ್ನು ರೂಪಿಸುವುದು ಈ ಶೃಂಗಸಭೆಯ ಮುಖ್ಯ ಉದ್ದೇಶವಾಗಿದೆ. ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳು ತಮ್ಮ ವಹಿವಾಟಿನ ಒಂದು ಭಾಗವನ್ನು ಸಂಶೋಧನೆ, ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಉನ್ನತೀಕರಣಕ್ಕೆ ಹೂಡಿಕೆ ಮಾಡುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಿನ್ನೆ ನಡೆದ ಎಂಎಸ್ಎಂಇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು,

0: ವಿಶ್ವವಿದ್ಯಾಲಯಗಳು, ಐಐಟಿಗಳು ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಬೆಳೆಸುವ ಮೂಲಕ ಜಾಗತಿಕ ಮಟ್ಟದ ಉದ್ಯಮಗಳಾಗಿ ಬೆಳೆಯಬೇಕು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಲು ಇದು ಅಗತ್ಯ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಮೆರಿಕ, ಬ್ರಿಟನ್, ನ್ಯೂಜಿಲೆಂಡ್, ಒಮಾನ್, ಸ್ವಿಟ್ಜರ್ಲೆಂಡ್ ಮತ್ತು ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಪ್ರಮುಖ ರಾಷ್ಟಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ ಭಾರತದ ವ್ಯಾಪಾರ ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇಗಳು ಮತ್ತು ಕೈಗಾರಿಕೆಗಳಿಗೆ ಜಾಗತಿಕ ವ್ಯಾಪಾರ ಹಾಗೂ ರಫ್ತು ಕ್ಷೇತ್ರದಲ್ಲಿ ಅಪಾರ ಅವಕಾಶಗಳು ತೆರೆದಿವೆ ಎಂದು ಅವರು ಹೇಳಿದರು. 2012-13 ಸುಮಾರು 4.67 ಕೋಟಿ ಇದ್ದ ಎಂಎಸ್ಎಂಇಗಳ ಸಂಖ್ಯೆ ಇದೀಗ ಸುಮಾರು 8 ಕೋಟಿಗೆ ಏರಿಕೆಯಾಗಿದೆ. ಇದು ದೇಶದ ಉದ್ಯಮಶೀಲತಾ ವ್ಯವಸ್ಥೆಯ ವಿಸ್ತಾರ ಮತ್ತು ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿ ನಿನ್ನೆ 16 ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳ ವಾರ್ಷಿಕ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು 2025-26 ಸಾಲಿನಲ್ಲಿ ಭಾರತ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪಾದನೆ ಸಾಧಿಸಿದ್ದು ಇದರಲ್ಲಿ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳು 1.29 ಲಕ್ಷ ಕೋಟಿ ರೂಪಾಯಿ ಕೊಡುಗೆ ನೀಡಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರು 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಉಭಯ ದೇಶಗಳ ಬಾಂಧವ್ಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಲ್ಲದೆ ಭಾರತ ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತಹ ವಾಣಿಜ್ಯ ಸಮಾವೇಶದಲ್ಲೂ ಭಾಗವಹಿಸಲಿದ್ದಾರೆ. ಬಳಿಕ ಮುಂಬೈಗೆ ತೆರಳಲಿರುವ ಅವರು ವಜ್ರ ಉದ್ಯಮ ಹಾಗೂ ಬಂದರು ವಲಯದ ಪ್ರಮುಖ ಪ್ರತಿನಿಧಿಗಳನ್ನು ಭೇಟಿಯಾಗಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿದರು. 100 ಗುರುತಿಸಲಾದ ಜಿಲ್ಲೆಗಳಲ್ಲಿ ಈ ಯೋಜನೆಯ ಅನುಷ್ಠಾನವನ್ನು ವೇಗಗೊಳಿಸುವುದು, ರೈತರಿಗಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರ ಮೇಲೆ ಸಭೆಯಲ್ಲಿ ಗಮನ ಹರಿಸಲಾಯಿತು. ಕೃಷಿ ಉತ್ಪಾದಕತೆಯ ಹೆಚ್ಚಳ, ಬೆಳೆ ವೈವಿಧ್ಯೀಕರಣ ಮತ್ತು ಸುಸ್ಥಿರ ಕೃಷಿ ಪದ್ದತಿಗಳಿಗೆ ಉತ್ತೇಜನ, ಇಳುವರಿ ನಂತರದ ದಾಸ್ತಾನು ಸಾಮರ್ಥ್ಯ ಹೆಚ್ಚಳ, ನೀರಾವರಿ ಮೂಲಸೌಕರ್ಯ ಅಭಿವೃದ್ಧಿ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲಕ್ಕೆ ಹೆಚ್ಚಿನ ಪ್ರವೇಶ ಸಕ್ರಿಯಗೊಳಿಸುವುದು ಹಾಗೂ ಆಡಳಿತ ಮತ್ತು ಸೇವಾ ವಿತರಣೆಯನ್ನು ಸುಧಾರಿಸುವುದು ಈ ಯೋಜನೆಯ 6 ಪ್ರಮುಖ ಉದ್ದೇಶಗಳಾಗಿವೆ. ಇದರ ಜೊತೆಗೆ ಸಚಿವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಜಲಾನಯನ ಅಭಿವೃದ್ಧಿ ಘಟಕದ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬರಮುಕ್ತ ಭಾರತ ಎಂಬ ಗುರಿ ಸಾಧಿಸಲು ಜಲಾನಯನ ಅಭಿವೃದ್ಧಿಯು ಒಂದು ಪ್ರಮುಖ ಸಾಧನವಾಗಿದೆ ಎಂದು ಅವರು ತಿಳಿಸಿದರು. ಚೀನಾದ ಗಾಂಗ್ಡಾಂಗ್ ಪ್ರಾಂತ್ಯದ ಶೆಂಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ಭಾರತದ ಪ್ರಮುಖ ಶಟ್ಲರ್ಗಳಾದ ಲಕ್ಷ್ಯ ಸೇನ್, ಕಿಡಂಬಿ ಶ್ರೀಕಾಂತ್, ತಾನ್ವಿ ಶರ್ಮಾ ಸಿಂಗಲ್ಸ್ ವಿಭಾಗದಲ್ಲಿ ಹಾಗೂ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ನಲ್ಲಿ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ಭಾರತದ ಉನ್ನತಿ ಹೂಡ ಪಂದ್ಯಾವಳಿಯಿಂದ ಹೊರಬಿದ್ದರು. ವಿಶ್ವದ 25ನೇ ಶ್ರೇಯಾಂಕಿತ ಹೂಡ ಸೌತ್ ಕೊರಿಯಾದ ವಿಶ್ವದ 12ನೇ ಶ್ರೇಯಾಂಕಿತರಾದ ಕಿಮ್ ಗಾಯುನ್ ವಿರುದ್ಧ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ 10-21 18-21 ಅಂತರದಲ್ಲಿ ಸೋಲನುಭವಿಸಿದರು. ಇನ್ನು ಪುರುಷರ ಡಬಲ್ಸ್ನಲ್ಲಿ ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ತಮ್ಮ ಮೊದಲನೇ ಪಂದ್ಯದಿಂದ ಹಿಂದೆ ಸರಿದು ಪಂದ್ಯಾವಳಿಯಿಂದ ಹೊರನಡೆಯಿತು. ಈ ಜೋಡಿ ಚೀನಾದ ಚೆನ್ ಬೋ ಯಾಂಗ್ ಮತ್ತು ಲಿಯು ಇ ಜೋಡಿ ವಿರುದ್ಧ 8-11 ಹಿನ್ನಡೆಯಲ್ಲಿದ್ದರು. ಅಫ್ಘಾನಿಸ್ತಾನ ವಿರುದ್ಧದ ನಡೆಯಲಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಗೆ 15 ಸದಸ್ಯರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ಶ್ರೇಯಸ್

0: ಅಯ್ಯರ್ ಭಾರತ ತಂಡದ ನಾಯಕರಾಗಿ ಹಾಗೂ ತಿಲಕ್ ವರ್ಮಾ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಮುಖ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಫಿಟ್ನೆಸ್ ದೃಢೀಕರಣಕ್ಕೆ ಒಳಪಟ್ಟು ತಂಡಕ್ಕೆ ಮರಳಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಮತ್ತು ಹರ್ಷಿತ್ ರಾಣಾ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಅಫ್ಘಾನಿಸ್ತಾನ ಆತಿಥ್ಯ ವಹಿಸಲಿರುವ ಈ ಸರಣಿಯ ಪಂದ್ಯಗಳು ಇದೇ 13, 15 ಮತ್ತು 17ರಂದು ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13 ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡೆ ವೆವೆರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್, ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45. ಚಿತ್ರಗೀತೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಆರಂಭದಲ್ಲಿ ಕೇಳಿ ಯಶ್ ಜಾನಕಿಯವರ ಧ್ವನಿಯಲ್ಲಿ ಸತೀ ಸಕುಬಾಯಿ ಚಿತ್ರದ ಗೀತೆ.

ಇದುವರೆಗೆ ತಬ್ಬಲಿ ನೀನಾದೆ ಮಗನೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೊನೆಯದಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಬೆಸುಗೆ ಚಿತ್ರದ ಗೀತೆ.

0: Indian forensic team begins DNA analysis to identify flash flood victims in Nepal. And India's leading shuttlers Lakshya Sen, Kidambi Srikanth and Tanvi Sharma to begin their campaigns at China Masters Super 750 in Shenzhen today. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಜ್ಮಾ ನಾಹಿದ್. ಯುನಾನಿ ಮುಖ್ಯ ವೈದ್ಯಾಧಿಕಾರಿಗಳು, ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾದ ಹುಣ್ಣುಗಳು, ಕಜ್ಜಿ, ಕುರ, ದದ್ದುಗಳು ಸಾಮಾನ್ಯವಾಗಿ ರಕ್ತ ಅಶುದ್ಧಿಗೊಳ್ಳುವ ಕಾರಣ ಉಂಟಾಗುತ್ತವೆ. ಕೆಲವೊಮ್ಮೆ ಇದರ ಜೊತೆಗೆ ಶಿಲೀಂಧ್ರಗಳ ಸೋಂಕಿನಿಂದಲೂ ಉಂಟಾಗುತ್ತವೆ. ಅನುವಂಶಿಕ, ಜಂತುಹುಳುಗಳು, ಮೈನೂರತೆಯು ಕಾರಣಗಳಲ್ಲೊಂದು. ಇವುಗಳಿರುವ ಕಡೆ ಅತಿಯಾದ ತುರಿಕೆ ಕಂಡುಬಂದು ಒಮ್ಮೊಮ್ಮೆ ಕೀವು ಸೋರುವಿಕೆಯು ಕಾಣಿಸಿಕೊಳ್ಳಬಹುದು. ಕಾಯದ ಗಲೆಗಳು ಕಾಣಿಸಿಕೊಳ್ಳುತ್ತವೆ. ಶಿಲೀಂಧ್ರ ಸೋಂಕು ತಗುಲಿದಾಗ ಅನ್ಯ ತರಹದ ಶಿಲೀಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ತಲೆಯಲ್ಲಿ ಗಡ್ಡ ಬೆಳೆಯುವ ಜಾಗದಲ್ಲಿ ಮೀಸೆ ಹಾಗೂ ಹುಬ್ಬುಗಳಿರುವ ಕಡೆ, ಉಗುರುಗಳಲ್ಲಿ, ಪಾದಗಳಲ್ಲಿ ಇತ್ಯಾದಿ. ತಲೆಯ ಶಿಲೀಂಧ್ರ ಸೋಂಕಿನ ತೀವ್ರತೆ ಹೆಚ್ಚಾಗಿರುತ್ತದೆ. ಇದು ಕೂದಲಿನ ಬೇರುಗಳ ತನಕ ಹರಡಿದ್ದು ಹಲವಾರು ಮೊಟ್ಟೆಗಳು ಉತ್ಪತ್ತಿಯಾಗಿರುತ್ತವೆ. ತೀವ್ರವಾದ ತುರಿಕೆ ಹಾಗೂ ಒಣಹೊಟ್ಟು ಕಾಣಿಸಿಕೊಳ್ಳುತ್ತದೆ. ದೇಹದಲ್ಲಿ ಈ ಸೋಂಕು ಸಾಮಾನ್ಯವಾಗಿ ಮುಖ, ಕತ್ತು, ಒಮ್ಮೊಮ್ಮೆ ಸೊಂಟಕ್ಕೂ ಬೆವರಿನ ಕಾರಣದಿಂದ ಹರಡುತ್ತದೆ. ಬೇಸುಗೆಯಲ್ಲಿ ಹೆಚ್ಚು ಹೊತ್ತು ಕಾಲ ಪಾದಗಳಿಗೆ ಚಪ್ಪಲಿ ಧರಿಸದೇ ಇರುವ ಕಾರಣ, ಹೆಚ್ಚು ಹೊತ್ತು ಕಾಲ ಪಾದಗಳನ್ನು ಒದ್ದೆಯಿಡಬೇಕಾದ ಸಂಭವ ಬಂದಾಗ, ಕಾಲು ಚೀಲಗಳನ್ನು ಬದಲಾಯಿಸದೇ ಇರುವ ಕಾರಣ, ಸಾರ್ವಜನಿಕ ಸ್ನಾನ ಕೊಠಡಿಗಳು, ಈಜುಕೊಳಗಳನ್ನು ಉಪಯೋಗಿಸುವುದರಿಂದಲೂ ಈ ಒಂದು ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಕಂಕಳುಗಳ ಸಂಧಿಗಳಲ್ಲಿ, ಜನನೇಂದ್ರಿಯಗಳ ಅಕ್ಕಪಕ್ಕದ ಜಾಗಗಳಲ್ಲಿಯೂ ಸೋಂಕು ತಗುಲುವ ಸಾಧ್ಯತೆ ಇರುತ್ತದೆ. ಸೋಂಕು ತಗುಲಿ ಅವುಗಳ ಲಕ್ಷಣಗಳು ಗೋಚರಿಸುವ ಕಾಲ 10-14 ದಿವಸಗಳು. ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಚರ್ಮ ರೋಗಗಳಿಗೆ ಮುನ್ಸಿನ್ ಮುಸ್ಸಿಲ್ ಚಿಕಿತ್ಸೆಯನ್ನು ಅನುಸರಿಸಿ ನಂತರ ಅಶುದ್ಧ ರಕ್ತವನ್ನು ಶುದ್ಧಗೊಳಿಸಲು ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಸಿದ್ಧೌಷಧಿಗಳನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ಮಾಜುನೆ ಉಷ್ಬಾ, ಇತ್ರಿಫಿಲೆ ಶಹಿದ್ರಾ, ಹಬ್ಬೆ ಮುಸಫಿಯ ಖೂನ್, ಶರ್ಬತೆ ಉನಾಬ್, ಮಾಜುನೆ ಚೋಪ್ಚೀನಿ ಇತ್ಯಾದಿಗಳು. ಗಾಯಗಳಿಗೆ ಲೇಪಿಸಲು ಅತ್ಯಂತ ಪರಿಣಾಮಕಾರಿಯಾದ ಮುಲಾಮುಗಳು ಲಭ್ಯ ಇವೆ. ಮರಹಮೆ ಖೂಬಾ, ಮರಹಮೆ ಕಾಫುರಿ, ಮರಹಮೆ ಸಾದಾ ಇತ್ಯಾದಿ. ಇವುಗಳನ್ನೆಲ್ಲ ಯುನಾನಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಅನುಸರಿಸಿ ಸೇವಿಸಿ ಬಳಸಬೇಕಾಗುವುದು ಕಡ್ಡಾಯವಾಗುತ್ತದೆ. ಮುನ್ಸಿಜ್ ಹಾಗೂ ಮುಸಿಲ್ ಚಿಕಿತ್ಸಾ ಕ್ರಮವೂ ಸಹ ಶರೀರವನ್ನು ಶೋಧಿಸಿ ನವಚೈತನ್ಯವನ್ನುಂಟು ಮಾಡಲು ಅಳವಡಿಸಲ್ಪಟ್ಟ ಒಂದು ಚಿಕಿತ್ಸಾ ಕ್ರಮವಾಗಿದೆ. ಮುನ್ಸಿಜ್ ಔಷಧಿಗಳನ್ನು ಕೊಡೋದ್ರಿಂದ ದೇಹದಲ್ಲಿ ಬಹಳ ಕಾಲದಿಂದ ಉಳಿದುಕೊಂಡಿರುವ ಹಾಗೂ ತೀಕ್ಷ್ಣವಾದ ಸ್ನಿಗ್ಧದಿಂದ ಕೂಡಿದ ಅನಗತ್ಯ ದೋಷಗಳು ಉಲ್ಬಣಗೊಂಡು ತೆಳುವಾದ ರೂಪಕ್ಕೆ ಮಾರ್ಪಾಡು ಹೊಂದಿ ಸುಲಭವಾಗಿ ಚಲಿಸುವಂತಾಗುತ್ತವೆ. ನಂತರ ಮುಸಿಲ್ ಚಿಕಿತ್ಸಾ ಕ್ರಮದ ಮೂಲಕ ಇವುಗಳನ್ನು ವಾಮನ ಇಲ್ಲವೇ ಮೃದು ಹಾಗೂ ತೀಕ್ಷ್ಣ ವಿರೇಚಕಗಳ ಮೂಲಕ ಹೊರಹಾಕಲಾಗುತ್ತದೆ. ಮುನ್ಸಿಜ್ ಮುಸಿಲ್ ಔಷಧಿಗಳನ್ನು ಗಿಡಮೂಲಿಕೆಗಳಿಂದ ರೋಗದ ದೋಷಕ್ಕನುಸಾರ ತಯಾರಿಸಲಾಗಿರುತ್ತದೆ. ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ತಾಲಿಖ್ ಅಥವಾ ಜಿಗಣೆ ಚಿಕಿತ್ಸೆ. ಇದು ಹಲವಾರು ಚರ್ಮ ರೋಗಗಳಿಗೆ, ಪ್ರಮುಖವಾಗಿ ಸೋರಿಯಾಸಿಸ್, ದೀರ್ಘಕಾಲದಿಂದ ಗುಣವಾಗದೇ ಇರುವ ಹುಣ್ಣುಗಳು, ಕುರಗಳು, ಮಧುಮೇಹ ಗಾಯಗಳು, ಅಲ್ಸರ್ಗಳಿಗೆ, ವೆರಿಕೋಸ್ ಹಾಗೂ ವ್ಯಾಸ್ಕ್ಯುಲೈಟಿಕ್ ಅಲ್ಸರ್ಗಳಿಗೆ ಅತ್ಯುತ್ತಮವಾದ ಫಲಿತಾಂಶ ನೀಡುತ್ತದೆ. ಚರ್ಮ ರೋಗಗಳಿಗೆ ಪರಿಣಾಮಕಾರಿಯಾಗುವ ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ಹಿಜಾಮಾ ಅಥವಾ ಕಪ್ಪಿಂಗ್. ಇದರಲ್ಲಿ ಕಪ್ಗಳನ್ನು ಅಥವಾ ಗಾಜಿನ ಲೋಟಗಳನ್ನು ದೇಹದ ಮೇಲಿಟ್ಟು ಶಾಖ ಅಥವಾ ಸಕ್ಷನಿನ ಮೂಲಕ ಭಾಗಶಃ ನಿರ್ವಾತವನ್ನು ಸೃಷ್ಟಿಸಲಾಗುತ್ತದೆ. ಚರ್ಮದ ಮೇಲ್ಮೈ ಮೇಲೆ ಸೆಳೆಯುವಂತಹ ಪ್ರಕ್ರಿಯೆ ಉಂಟಾಗಿ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ. ನೋವು ಹಾಗೂ ಊತ ಕಡಿಮೆಗೊಳ್ಳುತ್ತದೆ. ದೇಹದ ಆಳದಲ್ಲಿರುವ ಬಾವು ಸ್ಥಳಾಂತರಗೊಂಡು ಮೇಲ್ಭಾಗಕ್ಕೆ ಚಲಿಸುವುದರಿಂದ ಹಾನಿಕಾರಿ ದೋಷಗಳನ್ನು ಹೊರತೆಗೆಯಲು ಸುಲಭವಾಗುತ್ತದೆ. ನಂತರ ದೋಷರಹಿತ ರಕ್ತ ಸಂಚಾರ ಈ ಸ್ಥಳಕ್ಕೆ ಸರಾಗವಾಗಿ ಆಗುವುದರಿಂದ ವ್ಯಾಧಿ ಗಾಯಗಳು ಬೇಗನೆ ಗುಣಮುಖಿಗೊಳ್ಳುತ್ತವೆ. ತಾಲೀಖ್ ಹಾಗೂ ಹಿಜಾಮ ಚಿಕಿತ್ಸಾ ಕ್ರಮಗಳನ್ನು ಮುನ್ಸಿಜ್ ಚಿಕಿತ್ಸೆ ನೀಡಿದ ನಂತರ ಕೈಗೊಂಡರೆ ಅತ್ಯುತ್ತಮವಾದ ಫಲಿತಾಂಶ ದೊರಕುತ್ತದೆ. ಯುನಾನಿ ತತ್ವಗಳಲ್ಲೊಂದಾದ ಅಸ್ಬಾಬೆ ಸತ್ತೆ ಜರೂರಿಯ ಚರ್ಮ ರೋಗ ನಿರ್ವಹಣೆ ಹಾಗೂ ನಿರ್ಮೂಲನೆಗೆ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಸ್ವಚ್ಛವಾದ ವಾತಾವರಣ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕ ಸಮರ್ಪಕವಾದ ಆಹಾರ, ಶುದ್ಧವಾದ ನೀರಿನ ಸೇವನೆ ಮತ್ತು ಬಳಕೆ, ವಿಶ್ರಾಂತಿ ಹಾಗೂ ದೈಹಿಕ ಚಟುವಟಿಕೆ, ಮಾನಸಿಕ ಚಟುವಟಿಕೆ, ನಿದ್ರೆ ಮತ್ತು ಎಚ್ಚರ, ವಿಸರ್ಜನೆ ಹಾಗೂ ಧಾರಣ ಶಕ್ತಿ. ಯಾವುದೇ ವ್ಯಕ್ತಿ ಚರ್ಮ ರೋಗಕ್ಕೆ ತುತ್ತಾದಾಗ ಅವರುಗಳು ಉಪಯೋಗಿಸುವ ಬಟ್ಟೆ, ಬಾಚಣಿಗೆ, ದೈನಂದಿನ ಸಾಮಗ್ರಿಗಳನ್ನು ರೋಗ ಗುಣವಾಗುವವರೆಗೂ ಬೇರೆ ಇಡುವುದೇ ಒಳ್ಳೆಯದು. ಧನ್ಯವಾದಗಳು.

0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಚರ್ಮ ರೋಗಗಳಿಗೆ ಯುನಾನಿ ಪರಿಹಾರ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಉಜ್ಮಾ ನಾಹಿದ್, ಯುನಾನಿ ಮುಖ್ಯ ವೈದ್ಯಾಧಿಕಾರಿ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 8:35. ಚಿತ್ರಗೀತೆಗಳ ಕಾರ್ಯಕ್ರಮ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಅದೇ ಕಲಾವಿದರ ಧ್ವನಿಯಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಗತಾಳ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಮುನಿಯನ ಮಾದರಿ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾಂಗಲ್ಯ ಭಾಗ್ಯ, ಧರಣಿ ಮಂಡಲ ಮಧ್ಯದೊಳಗೆ, ರಾಗತಾಳ, ಮುನಿಯನ ಮಾದರಿ ಹಾಗೂ ಚಂದನದ ಗೊಂಬೆ ಚಿತ್ರದಿಂದಾದ ಗೀತೆಗಳನ್ನು ಕೇಳ್ತಾ ಇದ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಸಮಯ ಸರಿಯಾಗಿ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಏನು

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏನು ಆಸೆ ಅಂತಕ್ಕ ಯಾಕ ಬಾಳ ಆರಾಮಿಲ್ಲೇನು? ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ? ಕೆಮ್ಮಿಸ್ಲಾಗತ್ತದ? ಏನ್ ಸುದ್ದಿ? ದವಾಖಾನಿಗರಿ ಹೋಗಿ ತೋರಿಸ್ಬೇಕಿಲ್ಲ?
2: ಯಾರು ಸಿದ್ದು?
1: ಏನು
2: ಯಾಕೋ ಬಾದ ಬಂದೆಲ್ಲೋ ನಮ್ ಕಡೆ.
1: ಹಾ, ಮತ್ತೆ ಈ ಕಡೆ ಹೊಂಟಿದ್ದೆ, ಕೆಲಸ ಇತ್ತು, ಮತ್ ನೋಡ್ದೆ ನಾ ನಿನಗ. ಏನ್ ಹಿಂಗೈತಿ? ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ? ಮತ್ತ
2: ಒಳಗ್ ಬಾಯಪ್ಪ, ಮೊದ್ಲು ಒಳಗ್ ಬಾ. ಏನು ಹೇಳ್ಯೋ ಸಿದ್ದು? ಈಗ 8 ದಿವಸ ಆಯ್ತಪ್ಪ ಈ ಕೆಮ್ಮು ನಿಂದ್ರೋಲ್ದು. ಹಾ, ಕೈಯ ಕಾಲ ಎಲ್ಲ ಹಿಡ್ದಾವು. ಇದು ಬಟ್ಟೊಂದಿಟ್ಟು ಜಬ್ಕೊಂಡಿನಿ. ಹಾ, ಹೊಲಕ್ಕೆ ಹೋದಾಗ ಹೊಟ್ಟೆ ಏನು ಮನ್ಯಾಗ ಔಷಧ ಮಾಡಿದೆ, ಉಪಚಾರ ಮಾಡಿದೆ, ಹೊಟ್ಟೆ ಕಮ್ಮಿನೇ ಆಗೋಲ್ದು ಸಿದ್ದು.
1: ಮುಂದೆ ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ ಶಾಂತಕ್ಕ.
2: ಹೋಗ ನಿನ್ನ ಒಯ್ದು ಅಟ್ಟು ದುಡ್ಡ ಅಟ್ಟು ರೊಕ್ಕ ನನ್ನ ಕಡೆಯಲ್ಲಿ ಬರ್ತಾವು. ದವಾಖಾನಿಗೆ ಹೋಗಿ ತೋರ್ಸಟ್ಟೇನು ಸೌಕರ್ಯ ಅದೀನಿ ಅನ್ನ.
1: ಅಲ್ಲ, ದವಾಖಾನಿಗೆ ತೋರಿಸ್ಲಕ್ಕ ದುಡ್ಡು ಇರೇಬೇಕಂತೇನಿಲ್ಲ. ಸರ್ಕಾರಿ ದವಾಖಾನಿ ಒಳಗೂ ಉಚಿತ ಸೇವೆ ಅದಾವ. ಸರ್ಕಾರಿ ದವಾಖಾನಿಯಾಗ ಲಭ್ಯ ಇಲ್ಲ ಅಂದ್ರೆ ಹೊರಗೂ ತೋರಿಸ್ಬೋದು. ಈಗ ಆಭಾ ಕಾರ್ಡ್ ಅಂತಾರೆ, ಆಯುಷ್ಮಾನ್ ಭಾರತ ಅಂತ ಒಂದು ಯೋಜನೆ ಅದ, ಅದು ಕಾರ್ಡ್ ಮಾಡಿಸಿಲ್ಲ ನೀನು?
2: ಏನೇನೇನೇನೇನ ಮಾಡ್ಸ್ಯಾನು ನಮ್ಮ ಹಿರಿಯ. ಆದ್ರೆ ಅವು ಏನು, ಎಲ್ಲಿ ಹೋಗ್ಬೇಕು, ಹ್ಯಾಂಗೆ ಮಾಡಿಸ್ಬೇಕು, ಅವು ಏನು ತೋರಿಸಿದ್ರೆ ಏನು ಸಿಗ್ತೈತಿ ಲಾಭ, ಒಂದೂ ಗೊತ್ತಿಲ್ಲೋ ನನಗೆ ಸಿದ್ದು. ಕರ್ಕೊಂಡು ಹೋಗೋರು ಯಾರು ಇಲ್ಲ ಮುಂದಕತ್ತ.
1: ನಾನೇ ಕರ್ಕೊಂಡು ಹೋಗ್ತೀನಿ ದವಾಖಾನಿಗೆ. ಇಲ್ಲಿ ಸರ್ಪಂಚರ ಕಡೆ ಹೋಗೋನಂತ ಏನೇನು ಹೊಸ ಹೊಸ ಯೋಜನೆಗಳು ಅದಾವ ಎಲ್ಲ ಹೇಳ್ತಾರೆ, ಇದ್ರ ಕುರಿತು ಹೋಗಿ ಬೆಟರ್ ಆಗಿ ಬರೋಣ ಬಾ.
2: ಹಿಂಗಂತಿ ಅಲ್ಲೂ ಹರ್ಯಾವತ್ತ ಮಂದಿ ಎಲ್ಲ ಓಡಾಡಿ ಹೊಂಟಿದ್ರು, ಸರ್ಪಂಚರು ಬಂದಾರತ್ ಹೇಳಿ ಅಲ್ಲೇನು ನಮ್ಮನ್ನು ನಮ್ದು ಮಾತು ಕೇಳ್ತಾರತಿ.
1: ಹಾ, ಅವ್ರು ಎಲ್ಲರಿಗೆ ಮಾಹಿತಿ ಹೇಳ್ತಾರ. ಹೋಗಿ ಬೆಟ್ಟ ಆಗೋಣ ಬಾ.
2: ನಡಿ ನಡಿ ನಡಿಪ್ಪ ನಡಿ.
1: ಸರ್ಪಂಚರ ನಮಸ್ಕಾರ ರೀ.
2: ನಮಸ್ಕಾರ ರೀ ಸರ್ಪಂಚರ.
3: ಓ ನಮಸ್ಕಾರ, ಬರ್ರಿ ಬರ್ರಿ. ಸವಾರಿ ಕಡೆ ಹೊಂಟತ್ತಲ್ಲ ಮುಂಜಾಳೆದ್ದು.
1: ಏನಿಲ್ರಿ, ಶಾಂತಕ್ಕಾಗ ಆರಾಮ್ ಬೇರೆ ಇಲ್ಲ, ಕುಂಟ್ತಾಳ ಮಳಕಲ್ ಬೇರೆ ಸಮದವಂತ. ಅದಕ್ಕೆ ಸರ್ಕಾರಿ ಯೋಜನೆಗಳು ಏನೇನದಾವ ನನಗೂ ಪಕ್ಕ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅಲ್ಪ ಸ್ವಲ್ಪ ಗೊತ್ತದ, ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಇರ್ತೈತಿ. ಅದಕ್ಕೆ ನಿಮ್ಮ ಕಡೆ ಕರ್ಕೊಂಬಂದಿನಿ ನೋಡ್ರಿ.
2: ಅದಕ್ಕೆ ಹೋಗು ನಂದರಿ ಸಿದ್ದು, ಬಂದಿನ್ರಿ ಸರ್ಪಂಚರ.
3: ಅರೆ ಸಿದ್ದು, ನಿಂಗೆ ಗೊತ್ತಿಲ್ಲನು, ಕಳೆದ 12 ವರ್ಷದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನೆ ಭಾಳಷ್ಟು ಚಾಲ್ತಿಲೈತೆ ನಮ್ಮ ದೇಶದಾಗ. ಗೊತ್ತಿಲ್ಲ, ಇದ್ರ ಬಗ್ಗೆ ಕೇಳಿಲ್ಲ ನೀನು?
1: ಅದೇ ಕೇಳೀನಿ, ಆಭಾ ಕಾರ್ಡ್ ಅಂತೇಳಿ ಕೊಡ್ತಾರ, ಮತ್ತು ಏನೇನು ಸೇವೆಗಳು ಇದ್ರಾಗ ಸಿಗ್ತಾವ, ಇದರಿಂದ ಏನು ಲಾಭ ಐತಿ, ಮತ್ತು ಏನು ಯಾವ ರೀತಿ ನಾವು ಇದನ್ನು ವೈದ್ಯಕೀಯ ಸೇವೆಯನ್ನು ಪಡ್ಕೋಬೋದು ಅಂತ ಮಾಹಿತಿ ಸಲುವಾಗಿ ನಿಮ್ಮ ಕಡೆ ಬಂದೀವಿ ನೋಡ್ರಿ.
3: ಈಗ ನೋಡಪ್ಪ, ನಮ್ಮ ದೇಶದೊಳಗೆ ಈಗ ಆರೋಗ್ಯ ಗುಣಮಟ್ಟದ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಭಾರತ ಸರ್ಕಾರ ಭಾಳಷ್ಟು ಶ್ರಮ ಪಡ್ಲಿಕ್ಕತ್ತದ. ಅತ್ಯಂತ ದುರ್ಬಲ ವರ್ಗದವರಿಗೆ ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನೊಳಗೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರ ಹಮ್ಮಿಕೊಂಡದ. ಅದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಜನೌಷಧಿ ಈ ಒಂದು ಯೋಜನೆ ಸಾಕಷ್ಟು ಬಡ ರೋಗಿಗಳಿಗೆ ಬಡ ವರ್ಗದವರಿಗೆ.
1: ಹೌದು ನೋಡ್ರಿ ಸರ್ಪಂಚರ, ಹೊರಗೆ ಎಷ್ಟು ತುಟ್ಟಿ ಇದ್ದೀವು ಅಂದ್ರೆ ಬೇರೆ ಮೆಡಿಕಲ್ದೊಳಗೆ ತುಟ್ಟಿ ಇದ್ದ ಔಷಧಗಳು ಬಹಳ ಅತಿ ಕಡಿಮೆ ದರದೊಳಗೆ ಈ ಜನೌಷಧಿ ಕೇಂದ್ರದೊಳಗೆ ಸಿಗ್ತಾವ ನೋಡ್ರಿ.
3: ಅಲ್ಲ ಕಡಿಮೆ ಅಂದ್ರೆ ಎಷ್ಟು? 50% ತನಕನು ಕಡಿಮೆ ಅಮೌಂಟ್ನಾಗ ಕಡಿಮೆ ರೊಕ್ಕದ ನಮಗೆ ಸಿಗ್ತಾವ ನೋಡಿ.
2: ಅಲ್ರಿ ಸರ್ಪಂಚರ, ಇವು ಏನ ಸಿಗ್ತಾವ ಅಂದ್ರಲ್ಲ ಗುಳಿಗೆ, ಇವು ಚಲೋ ಇರ್ತಾವೇನ್ರಿ?
3: ಏ ಬಿಲ್ಕುಲ್ ಚಲೋ ಇರ್ತಾವೆ, ಇವೆಲ್ಲ ಒಳ್ಳೆ ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳಿವೆಲ್ಲ.
2: ತಗೋಬಹುದು
3: ತಗೋಬಹುದು ತಗೋಬಹುದು. ಮತ್ತೆ ಯಾಕೆ ಮಾಡ್ಯಾರಂತಂದ್ರೆ, ಈಗ ರೊಕ್ಕ ಇಲ್ಲಾರ್ದವ್ರು ಇರ್ತಾರೆ, ಕಡು ಬಡವರು ಇರ್ತಾರೆ, ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಕಡಿಮೆ ದರದ ಸಿಗಲಿ ಅನ್ನೋದು ಸರ್ಕಾರದ ಉದ್ದೇಶ ನೋಡು.
2: ಭಾಳ ಚಲೋ ಮಾಡ್ಯಾರಪ್ಪ.
3: ಮತ್ತು ಅಷ್ಟೇ ಅಲ್ಲ, ಈಗ ಸ್ಟಂಟ್ಗಳು ಮತ್ತು ಮೊಳಕಾಲ ಕಸಿ ಚಿಕಿತ್ಸೆನೂ ಇದರೊಳಗೆ ಬರ್ತದೆ. ವಿಶೇಷವಾಗಿ ಈಗ ಮೊಳಕಾಲು ಹಿಡ್ಕೊಂಡಿರ್ತಾವಲ್ಲ ಅವರಿಗೆಲ್ಲ ಈಗ ಮೊಳಕಾಲ ನೀಗಳನ್ನು ಜೋಡಿಸುವಂಥದ್ದು, ಕಸಿ ಮಾಡುವಂಥದ್ದು ಈ ಒಂದು ಯೋಜನೆ ಸರ್ಕಾರ ಈ ಒಂದು ಕಾರ್ಯಕ್ರಮದ ಉಪಕ್ರಮವಾಗಿ ಹಮ್ಮಿಕೊಂಡದ ನೋಡು.
1: ಸ್ಟಂಟದ್ದು ರೇಟ ಇಷ್ಟೇ ಮಾಡ್ಬೇಕಂತ ಫಿಕ್ಸ್ ಮಾಡ್ಯಾರ. ಮೊದಲು ಮನಸ್ಸಿಗೆ ಬಂದಂಗೆ ರೊಕ್ಕ ಹರಿತಿರಿದ್ರಂತ.
3: ಹೌದು,
1: ಈಗ ಎಲ್ಲ ನಿಯಮಿತವಾಗಿ ಮಾಡಿದ್ದಕ್ಕೆ ಎಲ್ಲರಿಗೆ ಹೃದಯ ಚಿಕಿತ್ಸೆ ಕೈಗೆಟುಕುವಂಗೆ ಆಗೈತೆ ನೋಡ್ರಿ ಸರ್ಪಂಚರ.
3: ಅದು ಹೌದು. ಮತ್ತೆ ಈಗ ನೋಡ್ರಿ, ನಮ್ಮ ದೇಶದಾಗ ಸಾಕಷ್ಟು ಜನರಿಗೆ ಈಗ ಮೊಳಕಾಲ ಸಮಸ್ಯೆಗಳು ಭಾಳ ಬರ್ಲಿಕ್ಕತ್ತಾವೆ ಇತ್ತೀಚೆಗೆ. ಇದನ್ನು ಮನಗಂಡು ಸರ್ಕಾರ ಈ ಒಂದು ಯೋಜನೆಯನ್ನ ಆರಂಭ ಮಾಡೋದು ಎಲ್ಲರಿಗೂ ಅನುಕೂಲ ನೋಡಿದ್ದು.
2: ಭಾಳ ಚಲೋ ಅಪ್ಪ, ನಮ್ಮ ಊರಾಗರೆ ವೋಟ್ರು ಅವರೇ ಆಗ್ಯಾವಿ. ನೀ ಹೇಳ್ದಲ್ಲ

0: ಮತ್ತೆ ಇದಕ್ಕೆ ಆಯುಷ್ಮಾನ್ ಕಾರ್ಡ್ ಅಂದಿಲ್ಲ, ಅದನ್ನ ತಗೊಂಡ ಹೋಗ್ಬೇಕೆಂತಮ್ಮ?
1: ಹೌದು, ತಗೊಂಡು ಹೋಗ್ಬೇಕ್ರಿ ಇದನ್ನು. ಈಗ 70 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರು ಉಚಿತ ಆರೋಗ್ಯ ರಕ್ಷಣೆಗೆ ಅರ್ಹರಾಗಿರ್ತಾರೆ ನೋಡು. ವಿಶೇಷವಾಗಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೋರ್ಟಲ್ ಬಳಸಿ ನೀವು ಅರ್ಹತೆ ಅಥವಾ ನೋಂದಾಯಿತ ಆಸ್ಪತ್ರೆಗಳ ವಿವರವನ್ನು ಇಲ್ಲಿ ಪರಿಶೀಲನೆ ಕೂಡ ಮಾಡ್ಬೋದಾಗ್ತದೆ. ತಾವು
2: ಅಂದಂಗ್ರಿ ಸರ್ಪಂಚ್ರ, ಇತ್ತಿತ್ತಲಾಗಿ ಇವು ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ ನೋಡ್ರಿ, ಹಾಸ್ಪಿಟಲ್ ಅದೆಲ್ಲ ಹೆಚ್ಚಾಗ್ಯಾವ ಕಾಣ್ತದ.
1: ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವು, ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗ್ಯಾವು, ಮತ್ತು ಈಗ ಸಾಕಷ್ಟು ಜನ ಡಾಕ್ಟರ್ ಓದ್ಲಿಕ್ಕತ್ತಾರ ನಮ್ಮ ದೇಶದಾಗ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಓಣ್ಯಾಗ ಒಬ್ರು ಇಬ್ರು ಡಾಕ್ಟರ್ ಹೋಗ್ತಿದ್ರು, ಈಗ ಪ್ರತಿ ಓಣಿಯೊಳಗೆ 10-20 ಜನ ಡಾಕ್ಟ್ರಿಗೆ ಹೋದ್ರೆ ನೋಡ್ತೀವಿ ನಾವು. ನೋಡ್ತಿರಲಿಲ್ಲ ಇಲ್ಲೇ ನಮ್ಮ ಊರಾಗ ಎಷ್ಟು ಜನ ಹೋಗ್ಯಾರ?
2: ಅದೇ ರೀ ಶಾಂತಕ್ಕ, ಮೊನ್ನೆ ನಮ್ಮ ಹಳೆ ಒಬ್ಬ ಹೇಳಕತ್ತಿದ್ದ, ಇಷ್ಟು ರ್ಯಾಂಕ್ನಾಗ ನನಗೆ ಮೊದಲಾದ್ರೆ ಸೀಟ ಸಿಗ್ತಿದ್ದಿಲ್ಲ, ಈಗ ಸೀಟ್ ಹೆಚ್ಚಾಗ್ಯಾವ, ಅದರಿಂದಾಗಿ ನನಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ತು ನೋಡು ಅಂತ ಹೇಳ್ತಿದ್ದ.
1: ಹೌದು, ಈಗ ಸೀಟ್ ಹೆಚ್ಚಾದ ಕಾರಣ ಸಾಕಷ್ಟು ಜನ ವೈದ್ಯಕೀಯ ಓದಾಕತ್ತಾರೆ. ವಿಶೇಷವಾಗಿ ಹೇಳ್ತೀನಿ ಕೇಳ್ರಿ, 2014 ಆಗಸ್ಟ್ 2025 ತನಕ ಮೊದಲು ವೈದ್ಯಕೀಯ ಕಾಲೇಜುಗಳು ಎಷ್ಟಿದ್ವು ಅಂದ್ರೆ ನಮ್ಮ ದೇಶದಾಗ 387 ಇದ್ದು, ಈಗ ಕುಳ ಸಂಖ್ಯೆ ಎಷ್ಟಾಗ್ಯಂದ್ರೆ 780 ಇರ್ಯದ.
2: ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಆದಂಗೆ,
1: ಡಬಲ್ ಆದಂಗೆ ಹೆಚ್ಚು ಕಡಿಮೆ. ಮತ್ತು ಸ್ನಾತಕ ಅಂದರೆ UG ಸೀಟ್ಗಳು, ಅವು ಸಂಖ್ಯೆ 51,348 ಇತ್ತು, ಈಗ 115,900 ಇರ್ಯದ. ಅಜಗಜಾಂತರ ವ್ಯತ್ಯಾಸ ಇಲ್ಲಿ ನೋಡ್ತಿರಲ್ಲ,
0: ಭಾರಿ ಸರ್ಕಾರ.
1: ಮತ್ತೆ ನಾವು ಇದನ್ನೆಲ್ಲ ಓದಿ PG ಮಾಡ್ತೀವಿ ಅಂತಂದ್ರೆ PG ವಿದ್ಯಾರ್ಥಿಗಳ ಸೀಟ್ ಕೂಡ ಬಹಳಷ್ಟು ಗಣನೀಯವಾಗಿ ಏರಿಕೆ ಕಂಡವು. 31,185 ಸೀಟ್ ಇದ್ದು ಮೊದಲ, ಈಗ ಎಷ್ಟಾಗ್ಯಾವ ಅಂದ್ರೆ 74,306 ಇರ ನೋಡು. ಹಿಂಗಾಗಿ ನಮ್ಮ ಮಕ್ಕಳಿಗೆ ಡಾಕ್ಟರ್ PG ಎಲ್ಲ ಮಾಡಾಕತ್ತಾರ.
0: ಅವಾಗ ಎಲ್ಲಿಗರೆ ಒಬ್ರು ಓದ್ತಿದ್ರು ತಮ್ಮ, ನೀವು ಹೇಳ್ದಂಗ ಸರ್ಪಂಚ್ರ, ಈಗ ಎಲ್ಲಾರ್ಗೂ ಸರ್ಕಾರ ಕೈ ಎಟಕೂ ಹಂಗ ಮಾಡ್ಯಾರ ನೋಡ್ರಿ, ಭಾಳ ಚಲೋ ಮಾಡ್ಯಾರ್ರಿ.
2: ಮತ್ತು ಇದಲ್ಲದೆ ಎಲ್ಲರಿಗೆ ಇವು ಆಭಾ ಕಾರ್ಡದ್ದು ಈಗ ತಗೊಳಕತ್ತಾರ, ಅದರಿಂದ ಕಾರ್ಡ್ಗಳಿಂದ ಎಲ್ಲಿ ಬೇಕವರಿಗೆ ಅಲ್ಲಿ ವೈದ್ಯಕೀಯ ಸೇವೆ ಸಿಗ್ಲಾಕತ್ತದ ನೋಡ್ರಿ. ಬೇರೆ ರಾಜ್ಯಕ್ಕೆ ಹೋದರೂ ಉಚಿತವಾಗಿ ಸಿಗ್ಲಾಕತ್ತೈತಿರಿ.
1: ಹೌದು ಹೌದು. ಈಗ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ ವಿಶ್ವದ ಅತಿದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ರಕ್ಷಣಾ ಯೋಜನೆ ಇದಾಗೈತಿ. ಹೌದಾ? ಮತ್ತು 1 August 2025 ವೇಳೆಗೆ 79.75 crore ಈ ಆಭಾ ಐಡಿಗಳನ್ನು ರಚಿಸಲಾಗಿದೆ ನಮ್ಮ ದೇಶದೊಳಗೆ. ವಿವಿಧ ಆರೋಗ್ಯ ಪೋರ್ಟಲ್ಗಳಿಗೆ 65.34 crore ಎಲೆಕ್ಟ್ರಾನಿಕ್ ಆರೋಗ್ಯ ದಾಖಲೆಗಳನ್ನು ಇಲ್ಲಿ ಜೋಡಿಸಲಾಗಿದೆ ನೋಡು. ಅಷ್ಟೇ ಅಲ್ಲದೆ 24 December ನಡೆಸಲಾದ ಎಲ್ಲ ಹಂತಗಳಲ್ಲಿ 5.46 crore ಮಕ್ಕಳು ಮತ್ತು 1.32 crore ಗರ್ಭಿಣಿಯರಿಗೆ ಲಸಿಕೆಯನ್ನು ನೀಡಲಾಗಿದೆ ಈ ಆರೋಗ್ಯ ಯೋಜನೆಯಡಿಯಲ್ಲಿ.
0: ಅದಕ್ಕೆ ಕೇಳಾಕತ್ತಿದ್ದೀನಿ ನೋಡ್ರಿ, ಈ ಗರ್ಭಿಣಿಯರಿಗೂ ಏನಾರು ವ್ಯವಸ್ಥೆ ಮಾಡ್ಯಾರೇನತ್ತ ಹೇಳಿದೆ ಅನ್ಕೊಳಕತ್ತಿದೆ, ನೀವು ಹೇಳಿಬಿಟ್ರಿ ಸರ್ಪಂಚ್ರ, ಬಯಸ್ ಆಯ್ತು ಬಿಡ್ರಿ.
2: ಮತ್ತು ಇದು ನೀವು ಲಸಿಕೆಯನ್ನು ಇದೊಂದು ನೆನಪೈತ್ರಿ, ಈ ಕೋವಿಡ್ ಟೈಮ್ದಾಗ ಇಡೀ ದೇಶದೊಳಗೆ ಎಲ್ಲರಿಗೆ 220 crore ಹೆಚ್ಚು ಡೋಸ್ಗಳನ್ನು ವಿತರಣೆ ಮಾಡಿ ಅತ್ಯಂತ ವೇಗವಾಗಿ ಈ ಬೃಹತ್ ಲಸಿಕಾ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಿಕೊಡ್ತು ನೋಡ್ರಿ.
1: ಇದೊಂದು ನಮ್ಮ ದೇಶದ ಹೆಮ್ಮೆ ಜಗತ್ತಿಗೆ.
0: ಭಾರಿ ಭಾರಿ ಚಲೋ ಮಾಡ್ಯಾರ್ರಿ.
1: ಅಂದಂಗ ಶಾಂತಕ್ಕ, ನಿಮ್ದು ಆಯುಷ್ಮಾನ್ ಕಾರ್ಡ್ ಐತೆ ಇಲ್ಲ ಮತ್ತ?
0: ಏ ಐತ್ರಿ ಸರ್ಪಂಚ್ರ, ಐತ್ರಿ ಸಿದ್ದು ಹೇಳ್ದಾರ್ರಿ, ಎಲ್ಲ ಮಾಡಿಸಿ ಇಟ್ಟಿನ್ರಿ. ಕರೆ ಅದ್ರದ್ದು ಉಪಯೋಗ ಹೆಂಗ್ ತಗೋಬೇಕು ಅಂತ ಗೊತ್ತಿದ್ದಿದ್ದಿಲ್ರಿ, ಎಲ್ಲ ಎಲ್ಲ ಚಂದಂಗೆ ಬಿಡಿಸಿ ಬಿಡಿಸಿ ಹೇಳಿದ್ರು ನೋಡ್ರಿ. ಈಗ ತಗೊಂಡ್ ಕಿಶಿಂದ ಹೋತೀನ್ರಿ, ನಾನು ದವಾಖಾನಿಗೆ ಹೋತೀನ್ರಿ.
1: ಅಲ್ಲ, ಸಿದ್ದನ ಕಡೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಐತೆ, ಯಾಕಂದ್ರೆ ನೋಡಿ ನೀವು ಭಾಳ ಶಾನೆ ಅದಾನ ಇಂಥವೆಲ್ಲ ಏನು ಯೋಜನೆಗಳು ಬರ್ತಾವೆ ಎಲ್ಲ ಮಾಡಿಸಿಟ್ಬಿಟ್ಟಿರ್ತಾನ.
0: ಹೌದು ಹೌದ್ರಿ, ಈಗ ನಮ್ಗೆ ಏನಾರೇ ಒಂದು ಆರಾಮ್ ತಪ್ಪು ಯಾವುದೋ ಒಂದು ತಿಳಿಲಿಲ್ಲ ಅಂದ್ರೆ ಸಿದ್ದುನೇ ಬಂದು ಹೇಳ್ತಾನ್ರಿ ನಮಗ್ರಿ.
1: ಆಯ್ತು ಪಾ ಸಿದ್ದು, ಹಂಗಂದ್ರೆ ಹೋಗಿ ಬರ್ರಿ ಹಾಸ್ಪಿಟಲ್ಕ, ನಾನು ಹೋಗ್ತೀನಿ, ಟೈಮ್ ಆಗ್ತದ.
0: ನಮಸ್ಕಾರ.
1: ನಮಸ್ಕಾರ ನಮಸ್ಕಾರ.
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೇವನಸಿದ್ದ ಚಾಂದಕವಟೆ, ಭಾರತೀ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಭಕ್ತಿಗೀತೆ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಕೇಳಿ ದಾಸರ ಪದವನ್ನು.

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ 9:30:10. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ವೀರಕನ್ನಡಿಗ ಚಿತ್ರದ ಗೀತೆ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ

0: ಒಬ್ಬನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
2: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೆ,
2: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅಭಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ನವೀನ್ ಮಾಧವ್ ಅವರ ಧ್ವನಿಯಲ್ಲಿ ಕೇಳಿ ಜಾಕಿ ಚಿತ್ರದ ಗೀತೆ.

ಇದುವರೆಗೆ ಗುರುಕಿರಣ್ ಅವರ ಧ್ವನಿಯಲ್ಲಿ ಬಿಂದಾಸ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ವಂಶಿ ಚಿತ್ರದ ಗೀತೆ

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 10:00 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಜೀವನಗಂಗೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ? ಈಗ ಸಮಯ ಸರಿಯಾಗಿ 10 ಗಂಟೆಯಾಗಿದೆ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ. 10:05 ಸರಿಯಾಗಿ ಗಾನಗಂಗೆ ಮುಂದುವರಿಯುವುದು.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ 9:05

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲ್ ಕೂತೆ ರಹೇ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ದೇಶಗಳಲ್ಲಿ ಮನೆಗಳ ಮೇಲ್ಛಾವಣಿ ಅಲಂಕಾರ, ವಿವಿಧ ಸಾಂಪ್ರದಾಯಿಕ ಉಪಯೋಗಗಳಲ್ಲಿ ತೆಂಗಿನ ಗರಿಗಳು ಬಳಕೆಯಲ್ಲಿದೆ. ತೆಂಗಿನ ಮರದಿಂದ ಯಾವುದೂ ವ್ಯರ್ಥ ಆಗಲ್ಲ. ಇವತ್ತು ಜಗತ್ತು ಸಸ್ಟೈನಬಿಲಿಟಿ, ಝೀರೋ ವೇಸ್ಟ್, ಸರ್ಕ್ಯುಲರ್ ಎಕಾನಮಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡ್ತಿದೆ. ನಮ್ಮ ಸಾಂಪ್ರದಾಯಿಕ ಜೀವನದಲ್ಲಿ ಇಂಥ ಯೋಚನೆಗಳು ಬಹಳ ಹಿಂದಿನಿಂದನೇ ಇತ್ತು. ಅಂಥ ಒಂದು ಪ್ರಾಕೃತಿಕ ಸಾಂಪ್ರದಾಯಿಕ ಸಂತೋಷದ ಜೀವನ ಶೈಲಿಗೆ ತೆಂಗಿನ ಮರದ ಕೊಡುಗೆ ಅಪಾರವಿದೆ. ಬನ್ನಿ ಈ ಗೀತೆ ಕೇಳಿ ಬರೋಣ. ಹಿಮಪಾತ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಂದು ವಿಶ್ವ ತೆಂಗಿನಕಾಯಿ ದಿನ, ಅದರ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ. ತೆಂಗಿನಕಾಯಿಯ ತಿರುಳಿನ ಬಳಕೆ ನಂತರ ಅದರ ನಾರು, ಸಿಪ್ಪೆ, ಕರಟ, ಚಿಪ್ಪು ಕೂಡ ಉಪಯೋಗಕ್ಕೆ ಬರುತ್ತೆ. ಇವುಗಳಿಂದ ಹಗ್ಗ, ಬ್ರಷ್ಗಳು ತಯಾರಾಗಿ ಗೃಹೋಪಯೋಗಿ ವಸ್ತುಗಳಾಗಿ ಬಳಕೆಯಾಗುತ್ತೆ. ತೆಂಗಿನ ಚಿಪ್ಪಿನಿಂದ ವಿವಿಧ ಕರಕುಶಲ ಅಲಂಕಾರಿಕ ವಸ್ತುಗಳು ತಯಾರಾಗತ್ತೆ. ಅಲ್ಲದೆ ಇಂಧನ ಉರುವಲಾಗಿ ಕೂಡ ಬಳಕೆಯಾಗತ್ತೆ. ಗ್ರಾಮೀಣ

ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಇದ್ದಾಗ ಪೂಜಾ ಸಾಮಗ್ರಿಗಳ ಪಟ್ಟಿಯ ವಸ್ತುಗಳಲ್ಲಿ ತೆಂಗಿನಕಾಯಿ ಮುಖ್ಯವಾಗಿರುತ್ತೆ. ಪೂಜೆ, ಮದುವೆ, ಗೃಹ ಪ್ರವೇಶ, ಹೊಸ ವಾಹನ, ಹೊಸ ಅಂಗಡಿ, ಹೊಸ ಕೆಲಸದ ಆರಂಭ, ಹೀಗೆ ಅನೇಕ ಶುಭ ಸಂದರ್ಭಗಳಲ್ಲಿ ತೆಂಗಿನಕಾಯಿ ಶುಭದ ಸಂಕೇತವಾಗಿ ಕಾಣುತ್ತೆ. ತೆಂಗಿನಕಾಯಿ ಒಡೆಯುವ ಆ ಕ್ಷಣಕ್ಕೆ ಒಂದು ಅರ್ಥವಿದೆ. ಹೊರಗಿನ ಗಟ್ಟಿಯಾದ ಸಿಪ್ಪೆಯನ್ನ ಒಡೆದು ಒಳಗಿನ ಶುಭ್ರ ಭಾಗವನ್ನ ಕಾಣೋದು ಅಂತ. ಅಹಂಕಾರವನ್ನ ಬಿಟ್ಟು ಶುದ್ಧ ಮನಸ್ಸಿನಿಂದ ಹೊಸ ಆರಂಭ ಮಾಡಬೇಕು ಅನ್ನೋ ಸಾಂಸ್ಕೃತಿಕ ಅರ್ಥವು ತೆಂಗಿನಕಾಯಿ ಜೊತೆಗೆ ಸೇರ್ಕೊಂಡಿದೆ.

ಹೊಸದ ಚಿತ್ರದಿಂದ ಆಯ್ದ ಗೀತೆನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯ ಈ ಗೀತೆಗಿದೆ.

ನಾವು ತೆಂಗಿನಕಾಯನ್ನ ಖರೀದಿಸ್ತೀವಿ. ತೆಂಗು ಒಂದು ದೊಡ್ಡ ಆರ್ಥಿಕ ಕ್ಷೇತ್ರ ಕೂಡ ಹೌದು. ತೆಂಗಿನಿಂದ ತಯಾರಾಗೋ ಉತ್ಪನ್ನಗಳ ಪಟ್ಟಿಯನ್ನು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ತೆಂಗಿನೆಣ್ಣೆ, ತೆಂಗಿನ ಹಾಲು, ಒಣಕೊಬ್ಬರಿ, ತೆಂಗಿನ ನಾರು, ಚಾಪೆಗಳು, ಹಗ್ಗಗಳು, ಕೈಗಾರಿಕಾ ಉತ್ಪನ್ನಗಳು, ಆಹಾರ ಉತ್ಪನ್ನಗಳು, ಸೌಂದರ್ಯ ವರ್ಧಕಗಳ ಉತ್ಪನ್ನಗಳು, ಪೊರಕೆಗಳು. ಒಂದು ಮರ ಎಷ್ಟೊಂದು ಉದ್ಯೋಗ. ಕೃಷಿಕನಿಂದ ಹಿಡಿದು ಕೊಯ್ಲು ಮಾಡೋ ಕಾರ್ಮಿಕರವರೆಗೆ ಸಾರಿಗೆ, ಸಂಸ್ಕರಣೆ, ಪ್ಯಾಕೇಜಿಂಗ್, ಮಾರಾಟ, ಹೀಗೆ ತೆಂಗಿನ ಸುತ್ತ ಒಂದು ದೊಡ್ಡ ಆರ್ಥಿಕ ಸರಪಳಿ ಇದೆ. ಇಲ್ಲಿ ಯುವಕರಿಗೂ ಅವಕಾಶಗಳಿವೆ. ಇಂದು ಕೇವಲ ಕಚ್ಚಾ ತೆಂಗು ಮಾರೋದಕ್ಕಿಂತ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ತಯಾರಿಸಬಹುದು, ಹೊಸ ಆಹಾರ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸಬಹುದು. ಕಾಯರ್ ಬೇಸ್ಡ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ಯಾಕೇಜಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಉದ್ಯಮಗಳಿಗೂ ಅವಕಾಶಗಳಿವೆ.

ತೆಂಗಿನ ಮರದ ವೈಜ್ಞಾನಿಕ ಹೆಸರು ಕೋಕೋಸ್ ನ್ಯೂಸಿಫೆರಾ. ಪ್ರಪಂಚದಲ್ಲೇ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಷ್ಟ್ರಗಳಂದರೆ ಇಂಡೋನೇಷ್ಯಾ ಮೊದಲ ಸ್ಥಾನದಲ್ಲಿದೆ. ನಂತರ ಭಾರತ ಹಾಗೂ ಫಿಲಿಪೈನ್ಸ್ ಬರುತ್ತೆ. ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ಪ್ರಮುಖ ರಾಜ್ಯಗಳಾಗಿವೆ. ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ತೆಂಗಿನಕಾಯಿ ಬೆಳೆಯುವ ಜಿಲ್ಲೆ ತುಮಕೂರು, ನಂತರ ಮಂಡ್ಯ, ಶಿವಮೊಗ್ಗ, ಹಾಸನ, ಚಿತ್ರದುರ್ಗ, ಚಾಮರಾಜನಗರ ಬರುತ್ತೆ. ಕರಾವಳಿ ಪ್ರದೇಶಗಳಲ್ಲಿ ತೆಂಗಿನ ಮರಗಳ ಸಮೃದ್ಧಿ ನಮಗೆ ಕಾಣಸಿಗುತ್ತೆ. ತೆಂಗಿನಕಾಯಿ ನೀರಿನ ಮೂಲಕ ದೂರದ ಪ್ರದೇಶಗಳಿಗೆ ತೇಲಿ ಹೋಗಿ ಮೊಳಕೆ ಒಡೆದು ಬೀಜವಾಗಿ ತನ್ನನ್ನು ತಾನು ಹರಡಿಕೊಳ್ಳೋ ಸಾಮರ್ಥ್ಯ ಹೊಂದಿದೆ.

ಒಂದು ತೆಂಗಿನ ಮರ ನೋಡಿದಾಗ ಸಾಮಾನ್ಯವಾಗಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡ್ತೀವಿ. ಆದರೆ ಆ ಮರ ಪರಿಸರಕ್ಕೆ ಎಷ್ಟು ಕೊಡುಗೆ ಕೊಡ್ತಿದೆ ಅಂತ ಯೋಚಿಸಬೇಕಾಗಿದೆ. ತೆಂಗಿನ ಮರ ಹಳೆಯದು, ಆದರೆ ಅದರ ಬಳಕೆ ಮತ್ತು ಅವಕಾಶಗಳು ಹಳೆಯದಲ್ಲ. ಹೊಸ ತಲೆಮಾರು ಅದನ್ನು ಹೊಸ ರೀತಿಯಲ್ಲಿ ನೋಡಬೇಕು. ನಮ್ಮ ಹಳ್ಳಿಯ ಮರ ಜಗತ್ತಿನ ಮಾರುಕಟ್ಟೆಯಲ್ಲಿ ಉತ್ಪನ್ನವಾಗಬಹುದು. ಅದು ರೈತನಿಗೆ ಹೊಸ ಆದಾಯದ ದಾರಿಯಾಗಬಹುದು. ಮತ್ತೊಮ್ಮೆ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ವಿಶ್ವ ತೆಂಗಿನ ಮರದ ದಿನದ ಶುಭಾಶಯವನ್ನು ಕೋರ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ನಿಮಗಾಗಿ ಈ ಗೀತೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:30:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಮುಕೇಶ್ ಅವರ ಧ್ವನಿಯಲ್ಲಿ ಶ್ರೀ 420 ಚಿತ್ರದಿಂದ ಆಯ್ದ ಗೀತೆ, ಸಾಹಿತ್ಯ ಶೈಲೇಂದರ್, ರಾಗ ಸಂಯೋಜನೆ ಶಂಕರ್ ಜೈಕಿಶನ್.

ಕುಮಾರ್ಸನು ಹಾಗೂ ಸಾಧನಾ ಸರಗಂ ಅವರ ಯುಗಳ ಧ್ವನಿಯಿಂದ ಧ್ವನಿಯಲ್ಲಿ ದೀವಾನ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಮೀರ್, ರಾಗ ಸಂಯೋಜನೆ ನದೀಮ್ ಶ್ರವಣವರದಾಗಿದೆ.

ಆಶಿಕಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಕುಮಾರ್ ಸನು ಹಾಗೂ ಅನುರಾಧಾ ಪೌಡ್ವಾಲ್ ಅವರ ಯುಗಳ ಧ್ವನಿಯಲ್ಲಿದೆ. ಸಾಹಿತ್ಯ ಸಮೀರ್, ರಾಗ ಸಂಯೋಜನೆ ನದೀಮ್ ಶ್ರವಣ್.

ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಯುಗಳ ಧ್ವನಿಯಲ್ಲಿ ನಾಯಕ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎ ಆರ್ ರೆಹಮಾನ್ ಅವರ ರಾಗ ಸಂಯೋಜನೆ, ಆನಂದ್ ಭಕ್ಷಿಯವರ ಸಾಹಿತ್ಯವಿದೆ.

Moribundo. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಹಳೆಯ ಕನ್ನಡ ಚಿತ್ರಗೀತೆಗಳು. ಈಗ ಲಗ್ನಪತ್ರಿಕೆ ಚಿತ್ರದ ಕೆಲವು ಗೀತೆಗಳನ್ನು ಕೇಳೋಣ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ಲಾರೀಶ್ವರಿ. ಸಾಹಿತ್ಯ ಜೀ ಉದಯಶಂಕರ್. ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದಾಗಿದೆ.

Did you come?

ಬಂಗಾರದ ಪಂಜರ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿತ್ತು. ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ರಾಗ ಸಂಯೋಜನೆ ಜಿ ಕೆ ರಘು ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ.

ಬಂಗಾರದ ಪಂಜರ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಸೆವೆನಿನ ಪೂ ಇದುವರೆಗೂ ಕೇಳ್ತಾ ಇದ್ರಿ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಹುಬ್ಬಳ್ಳಿ ಧಾರವಾಡ ಮಹಾನಗರದ ಕುಡಿಯುವ ನೀರು ಪೂರೈಕೆಗಾಗಿರುವ ಮಹದಾಯಿ ಯೋಜನೆಗೆ ಕೇಂದ್ರ ಮಟ್ಟದಲ್ಲಿ ಬಾಕಿ ಇರುವ ಅರಣ್ಯ ಹಾಗೂ ವನ್ಯಜೀವಿ ಇಲಾಖೆ ಅನುಮೋದನೆ ಸಿಗಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚಿಸಿ ಕೇಂದ್ರ ಸರ್ಕಾರದ ಅನುಮತಿ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಹೊಸದಿಲ್ಲಿಯಲ್ಲಿ ಆಯೋಜಿತ ಎರಡು ದಿನಗಳ ರಾಷ್ಟೀಯ ಜಲಸಂಪನ್ಮೂಲ ಹಾಗೂ ಕುಡಿಯುವ ನೀರು ಸಮಾವೇಶದ ಸಂದರ್ಭದಲ್ಲಿ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕೃಷ್ಣಾ ಜಲಹಂಚಿಕೆ ವ್ಯಾಜ್ಯ ನಾಳೆ 3ನೇ ತಾರೀಖಿನಂದು ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ರಾಜ್ಯಕ್ಕೆ ಹಂಚಿಕೆಯಾಗಿರುವ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಗೆಜೆಟ್ ಅಧಿಸೂಚನೆ ಹೊರಡಿಸಲು ಕೇಂದ್ರಕ್ಕೆ ಒತ್ತಾಯಿಸಲಾಗುತ್ತಿದೆ ಎಂದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ ಇಂದಿಗೆ 1 ವರ್ಷವಾಗಿದೆ. ಆಡಳಿತ ವಿಕೇಂದ್ರೀಕರಣ ಹಾಗೂ ಜನಸ್ನೇಹಿ ಆಡಳಿತ ನೀಡುವ ಸಲುವಾಗಿ ವರ್ಷದ ಹಿಂದೆ 5 ನಗರ ಪಾಲಿಕೆಗಳನ್ನು ನಿರ್ಮಿಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಉತ್ತಮ ಯೋಜನೆ ರೂಪಿಸಲು ಸಾಧ್ಯವಾಗುತ್ತಿದ್ದು ಜಿಬಿಎ ಅಭಿವೃದ್ಧಿ ಪಯಣವು ಇನ್ನಷ್ಟು ವೇಗ ಪಡೆಯಲಿದೆ ಎಂದು ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಎಲ್ಲ 5 ನಗರಪಾಲಿಕೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚಿಸಿದರು.

ಹೇಳಿದ್ದಾರೆ. ಈಗಾಗಲೇ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಯಲ್ಲಿದೆ. ಅದೇ ರೀತಿ ಪಾಲಿಕೆ ಶಾಲೆಗಳಲ್ಲಿಯೂ ಅಳವಡಿಸಿಕೊಳ್ಳುವಂತೆ ತಿಳಿಸಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳಾಗಿದ್ದು ಇಂದು ದೇಶಕ್ಕೆ ಮಾದರಿಯಾಗಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ತಾಲೂಕು ಮಟ್ಟದ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಪಂಚ ಗ್ಯಾರಂಟಿ ಯೋಜನೆಗಳು ಸಮರ್ಪಕ ಆಡಳಿತ ವ್ಯವಸ್ಥೆಯಿಂದ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡು ಜನಪರ ಯೋಜನೆಯಾಗಿ ರೂಪುಗೊಂಡಿವೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ಕೆಲ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಕಾಳುಮೆಣಸು, ಏಲಕ್ಕಿ ಜೊತೆ ಬೆಣ್ಣೆಹಣ್ಣು ಗಿಡಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ರೈತರ ಅವಕಾಡೋ ಬೆಣ್ಣೆಹಣ್ಣಿನ ಕೃಷಿ ಕುರಿತು ಪ್ರಸ್ತಾಪಿಸಿದರು.

0: ಜಿಲ್ಲೆಯ ಕೆಲ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಕಾಳುಮೆಣಸು, ಏಲಕ್ಕಿ ಜೊತೆ ಬೆಣ್ಣೆಹಣ್ಣು ಗಿಡಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ರೈತರ ಅವಕಾಡೋ ಬೆಣ್ಣೆಹಣ್ಣಿನ ಕೃಷಿ ಕುರಿತು ಪ್ರಸ್ತಾಪಿಸಿದ್ದರು. ಚಿಕ್ಕಮಗಳೂರು ತಾಲೂಕು ಮೈಲಿಮನೆ ಗ್ರಾಮದ ಎಂಎಸ್ ವಿರೂಪಾಕ್ಷ ಅವರು ತಮ್ಮ 2 ಎಕರೆ ಕಾಫಿ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಣ್ಣೆಹಣ್ಣಿನ ಕೃಷಿ ಕೈಗೊಂಡಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2 ಎಕರೆ ಗದ್ದೆ ಇತ್ತು. ಗದ್ದೆಯಲ್ಲಿ ಕಾಫಿ ಗಿಡದ ಜೊತೆಗೆ ನಾನು ಅವಕಾಡನ ಬೆಳೆಯೋದಕ್ಕೆ ಟ್ರೈ ಮಾಡಿದೀನಿ. ನಾವು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡಿದ್ದ. ಅದು 2 ಎಕರೆಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಒಂದು 120 ಗಿಡ ಹಾಕಿದೀನಿ. ಪ್ರೆಸೆಂಟ್ ಇರೋದು ಒಂದು 3 ಮರ ಈಲ್ಡ್ ಕೊಡ್ತಾ ಇದೆ. 3ನೇ ವರ್ಷದ ಪಳಿಸ್ದು ಈಗ ಅದು 200 ಕೆಜಿ ತನಕ ಕೊಡ್ತಾ ಇದೆ ಒಂದೊಂದು ಗಿಡ. ಇಲ್ಲಿ ಲೋಕಲ್ ಯಾರು ಬಂದು ಕೇಳಿದಾಗ ಅವ್ರಿಗೇನು ಅವ್ರೇನು ಕೆಜಿ ಲೆಕ್ಕನ ಇಲ್ಲ ಮರದ ಹುಂಡಿನ ಆ ತರ ತಗೊಂಡೋಗ್ತಾರೆ. ಅದಕ್ಕೆ ನಾವೇನು ಗೊಬ್ಬರ ಹಾಕಲ್ಲ, ಎಕ್ಸ್ಟ್ರಾ ಏನು ಅದಕ್ಕೆ ಏನು ಕೇಕ್ ತಗೊಳಲ್ಲ. ಒಂದು ಕಾಯಿ 750 ಗ್ರಾಮ್ ತನಕ ಬರುತ್ತೆ. ಕಾಫಿ ಜೊತೆಗೆ ಸೈಡ್ ಇನ್ಕಮ್ ಇದು, 1,000 ರೂಪಾಯಿ ಒಂದು ಮರದಲ್ಲಿ ಲಾಭ ಸಿಗುತ್ತೆ. ಈ ದೇಶದ ಪ್ರಧಾನ ಮಂತ್ರಿ ಇದನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ದೇಶದಲ್ಲಿ ಒಂದು ಒಳ್ಳೆ ಬೆಳೆಯನ್ನ ನಾವು ಬೆಳಿತಿದೀವಿ ಅಂತ ನಮಗೂ ಖುಷಿಯಾಗಿ ಬೆಳೆಯವರಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗತ್ತೆ.
0: ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನ ವಿವಿಧ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಿ ರೈತರ ಅಹವಾಲುಗಳನ್ನು ಆಲಿಸಿದರು. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಬ್ಯಾಂಕ್ಗಳು ಕನ್ನಡ ಬಲ್ಲ ಅಭ್ಯರ್ಥಿಗಳ ನೇಮಕಕ್ಕೆ ಮೊದಲ ಆದ್ಯತೆ ನೀಡಬೇಕು. ಈ ಕುರಿತು ಕೇಂದ್ರ ಹಣಕಾಸು ಇಲಾಖೆ ಸೂಕ್ತ ನಿಯಮ ರೂಪಿಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಸ್ಥಳೀಯ ಭಾಷೆಯನ್ನು ಮಾತನಾಡಬಲ್ಲ ಅಧಿಕಾರಿಗಳನ್ನು ನೇಮಿಸಲು ಮುಂದಾಗಿರುವ ಬ್ಯಾಂಕ್ ಆಫ್ ಬರೋಡಾ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಮಾಜಿ ಮುಖ್ಯಮಂತ್ರಿ ಧೀಮಂತ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರ ಹೆಸರನ್ನು ನಾಮಕರಣ ಮಾಡಿರುವುದು ಅವರ ಸ್ಮರಣೆಯನ್ನು ಜಿಲ್ಲೆಯ ಜನಮಾನಸದಲ್ಲಿ ಚಿರಸ್ಥಾಯಿಗೊಳಿಸುವ ಸಾರ್ಥಕ ಹಾಗೂ ಅನುಕರಣೀಯ ಹೆಜ್ಜೆಯಾಗಿದೆ ಎಂದು ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದ್ದಾರೆ. ಮಹತ್ವದ ನಿರ್ಧಾರ ಕೈಗೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ. ಗುರುಭ್ಯೋ ನಮಃ.
1: ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ರವೇ ನಮಃ. ಗುರುವಿನ ನಿಜವಾದ ಅರ್ಥ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವವರು. ಗುರುವೇ ಬ್ರಹ್ಮ, ಜ್ಞಾನದ ಸೃಷ್ಟಿಕರ್ತ, ಅಜ್ಞಾನವನ್ನು ದೂರ ಮಾಡುವವರು. ಗುರುವೇ ವಿಷ್ಣು, ಜ್ಞಾನವನ್ನು ಪೋಷಿಸುವವರು. ಗುರುವೇ ಮಹೇಶ್ವರ, ಗುರು ಅಜ್ಞಾನದ ಸಂಹಾರಕ. ಗುರು ಸ್ವತಃ ಪರಬ್ರಹ್ಮನ ಅವತಾರ, ಸತ್ಯದ ಜೀವಂತ ಪ್ರತೀಕ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸಿದಂತೆ ಗುರುಗಳು ಶಿಷ್ಯರ ಜೀವನದಲ್ಲಿ ಜ್ಞಾನವನ್ನು ನೀಡುವರು, ಧಾರ್ಮಿಕ ನೈತಿಕ ಮೌಲ್ಯಗಳನ್ನು ಬೆಳೆಸುವವರು ಹಾಗೂ ಶಿಷ್ಯರ ಜೀವನವನ್ನು ಅರ್ಥಪೂರ್ಣಗೊಳಿಸುವವರು. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯಂತ ಉನ್ನತ ಸ್ಥಾನ ನೀಡಲಾಗಿದ್ದು, ಗುರುಗಳು ಜ್ಞಾನ, ಸಂಸ್ಕಾರ, ಧರ್ಮ ಮತ್ತು ಜೀವನ ಮಾರ್ಗದರ್ಶಕರು ಎಂದು ಪರಿಗಣಿಸಲಾಗಿದೆ. ಇದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುವು ಮಹೇಶ್ವರ ಶ್ಲೋಕವೇ ಸಾಕ್ಷಿ. ಮಹಾಭಾರತ, ರಾಮಾಯಣ, ಪುರಾಣಗಳಲ್ಲಿ ಗುರುಗಳ ಪಾತ್ರ ಅತ್ಯಂತ ಪಾವನವಾಗಿದೆ. ನಮ್ಮ ಉಪನಿಷತ್ತುಗಳಲ್ಲಿ ಒಂದು

ಮೌಲ್ಯವಾದ ವಾಕ್ಯವಿದೆ. ಗುರುವಿನ ಸ್ಥಾನವನ್ನು ದೇವರ ಸ್ಥಾನಕ್ಕೆ ಸಮಾನವಾಗಿ ಪರಿಗಣಿಸಲಾದ ವಾಕ್ಯವಿದು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇದರಲ್ಲಿ ತಂದೆ, ತಾಯಿ, ಗುರು ಮತ್ತು ಅತಿಥಿಯನ್ನು ದೇವರ ಸಮಾನರೆಂದು ಕರೆದಿದ್ದಾರೆ. ತಾಯಿ ನಮಗೆ ಜೀವನ ನೀಡುವವರು, ತಂದೆ ಜೀವನ ಕಟ್ಟಿಕೊಡುವವರು, ಆದರೆ ಗುರುವು ಆ ಜೀವನವನ್ನು ಅರ್ಥಪೂರ್ಣಗೊಳಿಸುವವರು. ಗುರುಗಳು ಶಿಷ್ಯನಿಗೆ ಒಂದಕ್ಷರವನ್ನು ಕಲಿಸಿದರೂ ಆ ಋಣವನ್ನು ತೀರಿಸಲು ಈ ಭೂಮಿಯಲ್ಲಿ ಯಾವುದೇ ದ್ರವ್ಯವೂ ಇಲ್ಲ ಎಂದು ಪುರಾಣ ಹೇಳುತ್ತದೆ. ಗುರುವಿನ ಮಹತ್ವವನ್ನು ಸಾರುವ 10 ಹಲವಾರು ಶ್ಲೋಕಗಳು ವೇದ ಗ್ರಂಥಗಳಲ್ಲಿದೆ. ಅಖಂಡ ಮಂಡಲಾಕಾರಂ ವ್ಯಕ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೇ ಶ್ರೀ ಗುರವೇ ನಮಃ. ಅನಂತ ಅವಿಭಾಜ್ಯ ಕಾಲಾತೀತ ದೈವಿಕ ಮತ್ತು ಇಡೀ ವಿಶ್ವವನ್ನು ವ್ಯಾಪಿಸಿರುವ ಸತ್ಯವನ್ನು ನನಗೆ ಬಹಿರಂಗಪಡಿಸಿದ ಗುರುವಿಗೆ ನನ್ನ ನಮನಗಳು. ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂಚ ದೈನ್ಯಂಚ ಜ್ಞಂತಿ ಸಂತೋ ಮಹಾಶಯ. ಗಂಗೆಯು ಪಾಪವನ್ನು, ಚಂದ್ರನು ಸೆಕೆಯನ್ನು, ಕಲ್ಪತರುವು ದಾರಿದ್ರ್ಯವನ್ನು ಕಳೆಯುತ್ತವೆ. ಆದರೆ ಗುರುವಿನ ದರ್ಶನವು ಪಾಪ, ಸೆಕೆ ಮತ್ತು ದಾರಿದ್ರ್ಯಗಳನ್ನೆಲ್ಲ ಒಮ್ಮೆಲೆ ಪರಿಹರಿಸಿಬಿಡುತ್ತದೆ. ಹೀಗೆ ಅನೇಕ ಶ್ಲೋಕಗಳು ಗುರುಗಳ ಮಹತ್ವವನ್ನು ಸಾರಿವೆ. ಪುರರದಾಸರು ಭಕ್ತಿಗೀತೆಗಳ ಮೂಲಕ ಭಕ್ತಿಯನ್ನು ಜನಮನಗಳಲ್ಲಿ ಬಿತ್ತಿದ ಸಂಗೀತ ಪಿತಾಮಹರು. ಅವರ ದಾಸ ಸಾಹಿತ್ಯದಲ್ಲಿ ಗುರುಭಕ್ತಿ, ಹರಿಭಕ್ತಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ವಿಶೇಷವಾಗಿ ಗುರುವಿನ ಮಹಿಮೆಯ ಕುರಿತು ಅನೇಕ ಪದ್ಯಗಳನ್ನು ಅವರು ರಚಿಸಿದ್ದಾರೆ. ಪುರಂದರದಾಸರ ದೃಷ್ಟಿಯಲ್ಲಿ ಗುರು ಎಂದರೆ ಹರಿಯ ರೂಪವೇ. ಗುರುವಿನ ಗುಲಾಮ ನಾವ ತನಕ ದೊರೆಯ ದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯರ್ಥವಾಯಿತು ಬಕುತಿ. ಗುರುವಿನ ಶರಣಾಗತಿ ಇಲ್ಲದೆ ಶಾಸ್ತ್ರ ಓದುವುದು ವ್ಯರ್ಥ, ನಿಜವಾದ ಮುಕ್ತಿ ದೊರೆಯುವುದೇ ಗುರುವಿನ ಕೃಪೆಯಿಂದ ಮಾತ್ರ ಎಂದು ಪುರಂದರದಾಸರು ಗುರುವಿನ ಮಹತ್ವವನ್ನು ಬಣ್ಣಿಸಿದ್ದಾರೆ. ಪುರಾಣಗಳಲ್ಲಿ ಹಾಗೂ ಮಹಾಕಾವ್ಯಗಳಲ್ಲಿ ಗುರುಗಳ ಮಹತ್ವವನ್ನು ಅಸಂಖ್ಯಾತ ಕಥೆಗಳು ಪ್ರತಿಪಾದಿಸುತ್ತವೆ. ಅತ್ರಿ ಮಹರ್ಷಿ ಮತ್ತು ಅನಸೂಯ ಮಾತೆಯ ಪುತ್ರ ದತ್ತಾತ್ರೇಯರನ್ನು ಯುಗ ಯುಗಗಳ ಗುರುವಿನ ಪ್ರತೀಕ ಎಂದು ಕರೆಯುತ್ತಾರೆ. ಅವರಿಗೆ 24 ಗುರುಗಳು ಇದ್ದರು ಎಂದು ಭಾಗವತ ಪುರಾಣದಲ್ಲಿ ಬರುತ್ತದೆ. ದತ್ತಾತ್ರೇಯರು ಹೇಳುತ್ತಾರೆ, ನನಗೆ ಜ್ಞಾನ ನೀಡಿದವರು ಕೇವಲ ಒಬ್ಬ ಗುರು ಮಾತ್ರವಲ್ಲ, ಈ ಜಗತ್ತೇ ನನ್ನ ಗುರು. ಅವರು ಪ್ರಕೃತಿ, ಪ್ರಾಣಿ, ಮಾನವ, ಜಡವಸ್ತು ಇವುಗಳಲ್ಲೂ ಪಾಠ ಕಲಿತವರು. ಗುರುವಿನ ಬೋಧನೆಗೆ ನಿಷ್ಠೆಯಿಂದ ಅಂಟಿಕೊಂಡು ಭಕ್ತಿಯಿಂದ ನಡೆದುಕೊಂಡು ಪ್ರಾಣವನ್ನೇ ಗೆದ್ದುಕೊಂಡ ಮಾರ್ಕಾಂಡೇಯ ಋಷಿ ಮೃಕಂಡ ಮತ್ತು ಪತ್ನಿ ಮರುದ್ವತಿ ಇವರ ಪುತ್ರನಾಗಿ ಜನಿಸಿದ ಮಾರ್ಕಾಂಡೇಯನ ಜನನವೇ ಒಂದು ವಿಶೇಷವಾದದ್ದು. ದೇವರು ಮೃಕಂಡರಿಗೆ 2 ಆಯ್ಕೆಗಳನ್ನು ನೀಡಿದರು. ಒಬ್ಬ ಅಲ್ಪಾಯುಷಿ ಆದರೆ ಜ್ಞಾನಿ ಪುತ್ರ, ಅಥವಾ ದೀರ್ಘಾಯುಷಿ ಆದರೆ ಅಜ್ಞಾನಿ ಪುತ್ರ. ಮೃಕಂಡು ಮೊದಲನೇ ಆಯ್ಕೆಯನ್ನು ಸ್ವೀಕರಿಸಿದರು. ಹೀಗೆ ಜನಿಸಿದ ಮಾರ್ಕಾಂಡೇಯನ ಆಯುಷ್ಯ ಕೇವಲ 16 ವರ್ಷಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅವನ ಆಯುಷ್ಯ ಮುಗಿದ ಬಳಿಕ ಯಮನು ಅವನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದಾಗ ಗುರು ಶಿಕ್ಷಣದಂತೆ ಶಿವನ ಆರಾಧನೆಗೆ ತೊಡಗಿದ್ದ ಮಾರ್ಕಂಡೇಯ ಶಿವಲಿಂಗವನ್ನು ಅಪ್ಪಿಕೊಂಡು ಪ್ರಾರ್ಥಿಸಿದನು. ಗುರುವಿನ ಆಶೀರ್ವಾದದಿಂದ ಬಂದ ಭಕ್ತಿ ಮತ್ತು ಶ್ರದ್ಧೆ ಅವನನ್ನು ರಕ್ಷಿಸಿತು. ಓಂ ನಮಃ ಶಿವಾಯ ಜಪಿಸುತ್ತಾ ಶಿವನಿಂದ ಚಿರಂಜೀವಿ ವರ ಪಡೆದನು. ಪುರಾಣಗಳಲ್ಲಿ ಧ್ರುವನ ಕಥೆ ಬಹಳ ಪ್ರಸಿದ್ಧ. ಧ್ರುವನು ಬಾಲ್ಯದಲ್ಲಿಯೇ ತನ್ನ ತಾಯಿಯ ಮಾತಿನಿಂದ ಪ್ರೇರಿತನಾಗಿ ಪರಮೇಶ್ವರನ ಭಕ್ತನಾದನು. ಆದರೆ ಅಷ್ಟು ಚಿಕ್ಕವನಾಗಿದ್ದರೂ ಅವನು ದೇವರನ್ನು ಹೇಗೆ ಆರಾಧಿಸಬೇಕು, ತಪಸ್ಸು ಹೇಗೆ ಮಾಡಬೇಕು, ಏನು ಧ್ಯಾನಿಸಬೇಕು ಎಂಬುದರ ಬಗ್ಗೆ ತಿಳಿಯದೆ ಗೊಂದಲಗೊಂಡಿದ್ದನು. ಈ ಸಮಯದಲ್ಲಿ ಮಹರ್ಷಿ ನಾರರು ಗುರುಗಳಾಗಿ ಮಾರ್ಗದರ್ಶನ ನೀಡಿದರು. ಒಮ್ಮೆ ಧ್ರುವನು ತನ್ನ ತಂದೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಹೋದಾಗ ಮಲತಾಯಿ ಸುರುಚಿ ಅವನನ್ನು ತಡೆಯುತ್ತಾಳೆ. ಅವಳ ಮಾತುಗಳು ಬಹಳ ಕಠಿಣವಾಗಿದ್ದವು. ನೀನು ಈ ಸಿಂಹಾಸನಕ್ಕೆ ಅರ್ಹನಲ್ಲ, ನನ್ನ ಮಗನೇ ರಾಜನಾಗುತ್ತಾನೆ. ಈ ಕಠೋರ ಮಾತುಗಳು ಧ್ರುವನ ಮನಸ್ಸಿಗೆ ನೋವುಂಟು ಮಾಡಿದವು. ಆ ಕ್ಷಣದಲ್ಲಿ ಧ್ರುವನನ್ನು ಸಮಾಧಾನಪಡಿಸಿ ದಾರಿ ತೋರಿದವರು ಗುರು ನಾರದ ಮುನಿ. ಧ್ರುವನು ಗುರುವಿನ ಮಾತನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ಕಠಿಣ ತಪಸ್ಸನ್ನು ಪ್ರಾರಂಭಿಸಿ ವಿಷ್ಣುದೇವರಿಂದ ಆಕಾಶದಲ್ಲಿ ಚಿರಸ್ಥಾಯಿಯಾಗಿ ಹೊಳೆಯುವ ನಕ್ಷತ್ರವಾಗು ಎನ್ನುವ ವರವನ್ನು ಪಡೆಯುತ್ತಾನೆ. ಏಕಲವ್ಯನ ಕಥೆ ಮಹಾಭಾರತದಲ್ಲಿ ಗುರುಭಕ್ತಿಗೆ ಅತ್ಯಂತ ಪ್ರಸಿದ್ಧ. ಏಕಲವ್ಯನ ಬಾಲ್ಯದಿಂದಲೇ ಬಿಲ್ಲು ವಿದ್ಯೆ ಕಲಿಯುವ ಆಸಕ್ತಿ ಅಪಾರವಾಗಿತ್ತು. ಹಸ್ತಿನಾಪುರದಲ್ಲಿ ಕುರುಕುಲದ ರಾಜಕುಮಾರರಿಗೆ ಶಸ್ತ್ರಾಸ್ತ್ರಗಳನ್ನು ಕಲಿಸುತ್ತಿದ್ದ ದ್ರೋಣಾಚಾರ್ಯರನ್ನು ನೋಡಿ ಅವರ ಶಿಷ್ಯನಾಗಬೇಕು ಎಂದು ನಿರ್ಧರಿಸಿದನು. ಆದರೆ ಆತನ ಜನ್ಮಕುಲದ ಕಾರಣದಿಂದ ದ್ರೋಣಾಚಾರ್ಯರು ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲಿಲ್ಲ.

ದ್ರೋಣಾಚಾರ್ಯನು ನಿಜವಾಗಿಯೇ ಗುರುವಾಗಿ ಪಡೆಯಲು ಸಾಧ್ಯವಾಗದ ಕಾರಣ ಮಣ್ಣಿನಿಂದ ದ್ರೋಣಾಚಾರ್ಯರ ಪ್ರತಿಭೆಯನ್ನು ಮಾಡಿ ಅದನ್ನು ಗುರುವೆಂದು ಭಾವಿಸಿ ಶ್ರದ್ಧಾ ಭಕ್ತಿಯಿಂದ ಅಭ್ಯಾಸ ಮಾಡತೊಡಗಿನು. ಮಣ್ಣಿನ ಪ್ರತಿಮೆಯನ್ನೇ ಗುರು ಎಂದು ಅಭ್ಯಾಸ ಮಾಡಿ ಅರ್ಜುನನಿಗಿಂತಲೂ ಶ್ರೇಷ್ಠ ಧನುಧಾರಿ ಆದನು. ಹೀಗೆ ಹಲವಾರು ಕಥೆಗಳು ಗುರುಗಳ ಮಹತ್ವವನ್ನು ಸಾರುತ್ತವೆ. ಹಿಂದೆ ಗುರುಕುಲ ಪದ್ಧತಿ ನಮ್ಮ ದೇಶದ ಪ್ರಮುಖ ಶಿಕ್ಷಣ ವ್ಯವಸ್ಥೆಯಾಗಿತ್ತು. ವಿದ್ಯಾರ್ಥಿಗಳು ಗುರುವಿನ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದರು. ಗುರುವನ್ನು ತಂದೆಯಂತೆ, ಗುರು ಪತ್ನಿಯನ್ನು ತಾಯಿಯಂತೆ ಕಾಣಲಾಗುತ್ತಿತ್ತು. ವೇದ, ಉಪನಿಷತ್ತು, ಧರ್ಮಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ರಾಜಕೀಯ, ಯುದ್ಧಕಲೆ, ಕೃಷಿ, ಸಂಗೀತ, ಹೀಗೆ ಹಲವಾರು ವಿಷಯಗಳನ್ನು ಕಲಿಸಲಾಗುತ್ತಿತ್ತು. ಗುರು ವಿದ್ಯಾರ್ಥಿಗೆ ಜ್ಞಾನ, ಶಿಸ್ತು, ಸಂಸ್ಕಾರಗಳನ್ನು ನೀಡುತ್ತಿದ್ದರು. ಗುರುಕುಲ ಶಿಕ್ಷಣವು ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ನೆರವಾಗುತ್ತಿತ್ತು. ವಿದ್ಯಾರ್ಥಿಗಳು ಜ್ಞಾನವಂತರಾಗುವುದರ ಜೊತೆ ಜವಾಬ್ದಾರಿಯುತ ನಾಗರಿಕರಾಗುತ್ತಿದ್ದರು. ಗುರುಕುಲ ಪದ್ಧತಿ ಕೇವಲ ಪಾಠ ಹೇಳುವ ಶಿಕ್ಷಣವಲ್ಲ, ಅದು ಜೀವನ ಪಾಠ ಕಲಿಸುವ ವ್ಯವಸ್ಥೆ ಆಗಿತ್ತು. ವಿದ್ಯಾರ್ಥಿ ಜೀವನದಲ್ಲಿ ತಪ್ಪುಗಳನ್ನು ತಿದ್ದಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಗುರುಗಳ ಶ್ರಮ ಶ್ಲಾಘನೀಯ. ಕೆಲವೊಮ್ಮೆ ಗುರುಗಳ ತಿದ್ದುವಿಕೆ ಕಠಿಣವಾಗಿ ಕಾಣಬಹುದು, ಆದರೆ ಅದು ಅಜ್ಞಾನ ಸಂಹಾರದ ಭಾಗ. ಉದ್ದೇಶ ಒಂದೇ, ಅದು ವಿದ್ಯಾರ್ಥಿಗಳ ಬೆಳವಣಿಗೆ. ಹಿಂದಿನ ಗುರುಕುಲ ಪದ್ಧತಿ ಅಳಿದು ಇಂದು ಗುರುಗಳ ಸ್ಥಾನವನ್ನು ಅಲಂಕರಿಸುವ ಶಿಕ್ಷಕರನ್ನು ಗೌರವಿಸಬೇಕು ಎನ್ನುವ ಆಶಯದೊಂದಿಗೆ ತನ್ನ ಜೀವನವನ್ನೇ ಶಿಕ್ಷಣ ಕ್ಷೇತ್ರಕ್ಕೆ ಸಮರ್ಪಿಸಿ ಶಿಕ್ಷಣ ವೃತ್ತಿಯನ್ನು ಅತ್ಯಂತ ಪವಿತ್ರವೆಂದು ಬಿದ್ದ ಭಾರತದ ದ್ವಿತೀಯ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ತನ್ನ ಜನ್ಮದಿನವನ್ನು ವೈಯಕ್ತಿಕವಾಗಿ ಆಚರಿಸುವ ಬದಲು ಶಿಕ್ಷಕರ ದಿನವೆಂದು ಆಚರಿಸಿ ದೇಶದ ಎಲ್ಲಾ ಶಿಕ್ಷಕರಿಗೆ ಗೌರವ ಸಲ್ಲಿಸಿ ಎಂದು ಹೇಳಿದರು. ಇವರು ಸೆಪ್ಟೆಂಬರ್ 5, 1885 ಮದ್ರಾಸಿನಲ್ಲಿ ಜನಿಸಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ಭಾರತೀಯ ನಾಯಕ, ರಾಜಕಾರಣಿ. ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿ. ಇವರು ಪಾಶ್ಚಿಮಾತ್ಯ ಆದರ್ಶವಾದಿ ತತ್ವಜ್ಞಾನಗಳ ಚಿಂತನೆಯನ್ನು ಭಾರತೀಯ ಚಿಂತನೆಗೆ ಪರಿಚಯಿಸಿದರು. ಅವರು ಪ್ರಸಿದ್ಧ ಶಿಕ್ಷಕರಾಗಿದ್ದರು. ಶಿಕ್ಷಣದ ಮೌಲ್ಯವನ್ನು ಉತ್ತೇಜಿಸಲು ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟವರು. ಭಾರತೀಯ ಚಿಂತನೆಯನ್ನು ಪಾಶ್ಚಿಮಾತ್ಯ ಪರಿಭಾಷೆಯಲ್ಲಿ ಮನೋಹರವಾಗಿ ಅರ್ಥೈಸುವ ಮೂಲಕ ಭಾರತೀಯರಿಗೆ ಗೌರವದ ಹೊಸ ಅರ್ಥವನ್ನು ನೀಡಿದವರು. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನೆನಪಾಗುವ ಮತ್ತೋರ್ವ ಮಹಾನ್ ವ್ಯಕ್ತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಇವರನ್ನು ನಾವು ಮಿಸೈಲ್ ಮ್ಯಾನ್ ಅಥವಾ ಭಾರತರತ್ನ ಎಂದು ಹೆಚ್ಚು ಜ್ಞಾಪಿಸಿಕೊಳ್ಳುತ್ತೇವೆ. ಆದರೆ ಅವರು ಶಿಕ್ಷಕರಾಗಿಯೂ ಅತ್ಯಂತ ಪ್ರೇರಣಾದಾಯಕ ವ್ಯಕ್ತಿತ್ವವನ್ನು ಹೊಂದಿದ್ದರು. ತಮ್ಮ ಜೀವನದ ಕೊನೆಯ ದಿನದವರೆಗೂ ಅವರು ವಿದ್ಯಾರ್ಥಿ ನಡುವೆ ಬೋಧನೆ ಮಾಡುತ್ತಲೇ ಇದ್ದರು. ಶಿಕ್ಷಕರೇ ಸಮಾಜವನ್ನು ರೂಪಿಸುವ ಶಕ್ತಿಯುತ ಶಿಲ್ಪಿಗಳು. ಶಿಕ್ಷಕರು ಕೇವಲ ಪಾಠ ಬೋಧಿಸುವವರಲ್ಲ, ವಿದ್ಯಾರ್ಥಿಗಳ ಕನಸುಗಳನ್ನು ಗುರುತಿಸಿ ಅವುಗಳನ್ನು ಬೆಳೆಸುವ ಮಾರ್ಗದರ್ಶಕರು. ಒಳ್ಳೆಯ ಗುರು ವಿದ್ಯಾರ್ಥಿಗಳಲ್ಲಿ ಆಶೆಯನ್ನು ಹುಟ್ಟಿಸಿ ಕಲ್ಪನೆಗೆ ಬೆಂಕಿ ಹಚ್ಚಿ ಕಲಿಕೆಯ ಮೆಚ್ಚುಗೆಯನ್ನು ತುಂಬಬಲ್ಲರು ಎಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇವರು ನಂಬಿದ್ದರು. ರಾಷ್ಟ್ರಪತಿಯಾಗಿದ್ದರು, ವಿಜ್ಞಾನಿಯಾಗಿದ್ದರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಜನರು ತಮ್ಮನ್ನು ಎಂದಿಗೂ ಶಿಕ್ಷಕನಾಗಿಯೇ ನೆನಪಿಸಿಕೊಳ್ಳಬೇಕು ಎಂದು ಬಯಸಿದರು. ಇಂದು ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಪ್ರಗತಿ ಎತ್ತರಕ್ಕೇರಿದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ತಂತ್ರಜ್ಞಾನದಿಂದ ಜ್ಞಾನ ದೊರೆಯಬಹುದು, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸುವ ಮಾರ್ಗವನ್ನು ತೋರಿಸುವವರು ಶಿಕ್ಷಕರು. ಮೌಲ್ಯಗಳ ಕೊರತೆಯಿಂದಾಗಿ ಬದುಕನ್ನು ಎದುರಿಸುವ ಆತ್ಮಸ್ಥೈರ್ಯ ಧೈರ್ಯವನ್ನೇ ಕಳೆದುಕೊಂಡಿರುವ ಇಂದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮಾರ್ಗದರ್ಶನವೇ ದಾರಿದೀಪ. ಇಂದಿನ ದಿನಗಳಲ್ಲಿ ಶಿಕ್ಷಕರು ಕೇವಲ ಜ್ಞಾನವನ್ನು ಹಂಚುವವರಲ್ಲ, ಸಮಾಜದ ಅನೇಕ ಸವಾಲುಗಳನ್ನು ಎದುರಿಸುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ಮೊಬೈಲ್, ಇಂಟರ್ನೆಟ್, ಗೇಮ್ಗಳ ಅತಿಯಾದ ಬಳಕೆಯಿಂದಾಗಿ ವಿದ್ಯಾರ್ಥಿಗಳ ಗಮನ ಓದಿನಿಂದ ಬದಲಾಗುತ್ತಿದೆ. ಹಿರಿಯರಿಗೆ ಗೌರವ, ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆ ಆಗುತ್ತಿದೆ. ಮೊಬೈಲ್, ಇಂಟರ್ನೆಟ್ನಲ್ಲಿ ಹೆಚ್ಚು ಸಮಯವನ್ನು ಕಳೆಯುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ದುರ್ಬಲರಾಗುತ್ತಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಸಾಲದೆ ಆತ್ಮಹತ್ಯೆಯಂತಹ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ ಹಲವಾರು ಉದಾಹರಣೆಗಳಿವೆ. ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿ ಹೋಗಿರುತ್ತಾರೆ. ಇಂತಹ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವ ಮಹಾನ್ ಕಾರ್ಯ ಶಿಕ್ಷಕರ ಹೆಗಲ ಮೇಲಿದೆ. ಆದ್ದರಿಂದ ಇಂದಿನ ಕಾಲದಲ್ಲಿ ಶಿಕ್ಷಕರು ನೂರಾರು ಸವಾಲುಗಳನ್ನು ಎದುರಿಸಬೇಕಾಗಿದೆ. ತಂತ್ರಜ್ಞಾನ ಸ್ಪರ್ಧೆ ಹೆಚ್ಚುತ್ತಿರುವಾಗ ಶಿಕ್ಷಕರ ಪಾತ್ರವು ಇನ್ನಷ್ಟು ಪ್ರಾಮುಖ್ಯವಾಗುತ್ತಿದೆ. ಯಾವುದೇ ಸಾಧಕರ ಸಾಧನೆಯ ಹಾದಿಯನ್ನು ನೋಡಿದರೆ ಅವರ ಜೀವನದ ಗುರಿಯಲ್ಲಿ ಗುರುವಿನ ಪಾತ್ರ ಮಹತ್ತರವಾಗಿದೆ ಎಂಬ ವಿಚಾರ ತಿಳಿಯುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಸಮಾನತೆ, ಶಿಕ್ಷಣ ಮತ್ತು ಸ್ವಾಭಿಮಾನವನ್ನು ತರಲು ಹೋರಾಡಿದಾಗ ಅವರ ಜೀವನದಲ್ಲಿ ಗುರುವಿನ ಮಾರ್ಗದರ್ಶನ ಪ್ರಮುಖವಾಗಿತ್ತು. ಭಾರತ

ಸಂವಿಧಾನ ಶಿಲ್ಪಿ, ಮಹಾನ್ ಚಿಂತಕ ಹಾಗೂ ಸಾಮಾಜಿಕ ಕ್ರಾಂತಿಕಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣವಿಲ್ಲದೆ ಸಮಾಜದ ಮುಕ್ತಿ ಅಸಾಧ್ಯ ಎಂದು ಹೇಳಿದರು. ಅವರ ನುಡಿ ಸ್ಪಷ್ಟವಾಗಿತ್ತು. ಶಿಕ್ಷಣ ಶೋಷಿತರ ಅಸ್ತ್ರ. ಸಮಾಜದಲ್ಲಿ ಹಿಂದುಳಿದವರು, ಬಡವರು ಮುಕ್ತಿಯನ್ನು ಪಡೆಯಬೇಕಾದರೆ ಅವರು ಮೊದಲು ಶಿಕ್ಷಣ ಪಡೆಯಬೇಕು. ಇದು ಅವರ ಕನಸು ಕೂಡ ಆಗಿತ್ತು. ಅಂಬೇಡ್ಕರ್ ಅವರ ಕನಸಿನ ಸಮಾಜ ಕಟ್ಟಲು ಗುರುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವಷ್ಟೇ ಅಲ್ಲ, ಸಮಾನತೆ, ಸ್ವಾಭಿಮಾನ ಮತ್ತು ಧೈರ್ಯವನ್ನು ಕಲಿಸುತ್ತಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಗುರುಗಳ ಮಾರ್ಗದರ್ಶನದಿಂದಲೇ ಮಹಾನ್ ಜ್ಞಾನಿಯಾಗಿ ಬೆಳೆದರು. ಇದೇ ರೀತಿಯಲ್ಲಿ ಇಂದಿನ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸಮಾಜ ಸುಧಾಕರನ್ನಾಗಿ, ಜವಾಬ್ದಾರಿತ ನಾಗರಿಕರನ್ನಾಗಿ ರೂಪಿಸುತ್ತಿದ್ದಾರೆ. ನರೇಂದ್ರನಾಗಿ ಜನಿಸಿದ ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೇ ಚುರುಕು, ಬುದ್ಧಿವಂತ ಹಾಗೂ ಪ್ರಶ್ನೆಗಳ ಸಾಗರವಾಗಿದ್ದರು. ದೇವರು ಇದ್ದಾನೆ ಅಂದರೆ ಯಾರಾದರೂ ಆ ದೇವರನ್ನು ಕಂಡಿದ್ದಾರೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು. ಎಲ್ಲಿ ಹೋದರೂ ಅವರಿಗೆ ತೃಪ್ತಿಯ ಉತ್ತರ ಸಿಗಲಿಲ್ಲ. ಈ ಆತ್ಮಸ್ನೇಹದ ಸ್ಥಿತಿಯಲ್ಲಿ ಅವರ ಜೀವನಕ್ಕೆ ಬೆಳಕು ತಂದವರು ಶ್ರೀರಾಮಕೃಷ್ಣ ಪರಮಹಂಸರು. ನರೇಂದ್ರ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರನ್ನು ಭೇಟಿ ಮಾಡಿದಲೇ ಅವರಲ್ಲಿ ಅನನ್ಯವಾದ ಆಕರ್ಷಣೆಯನ್ನು ಅನುಭವಿಸಿದರು. ನರೇಂದ್ರ ಕೇಳಿದ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ? ಇದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ನೀಡಿದ ಉತ್ತರವು ನರೇಂದ್ರರ ಜೀವನದ ತಿರುವು ಬಿಂದು ಆಯಿತು. ಇದೇ ನಿಜವಾದ ಗುರು ಶಿಷ್ಯರ ಸಂಬಂಧದ ಆರಂಭ. ಗುರುಗಳ ಮಾರ್ಗದರ್ಶನದಿಂದ ಅವರು ಸ್ವಾಮಿ ವಿವೇಕಾನಂದರಾಗಿ ಪರಿವರ್ತನೆಗೊಂಡರು. ಎದ್ದೇಳಿ, ಜಾಗೃತರಾಗಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂಬ ವಿವೇಕವಾಣಿಯಲ್ಲಿ ಗುರುಗಳ ಸ್ಫೂರ್ತಿ ಹೊಳೆಯುತ್ತಿತ್ತು. ಶ್ರೀರಾಮಕೃಷ್ಣ ಪರಮಹಂಸರು ದೀಪದಂತೆ ತಮ್ಮ ಬೆಳಕಿನಿಂದ ವಿವೇಕಾನಂದರ ಜೀವನವನ್ನು ಬೆಳಗಿಸಿದರು. ವಿವೇಕಾನಂದರು ತಮ್ಮ ಜೀವನದ ಮೂಲಕ ಗುರುವಿನ ಮಹತ್ವವೇ ಶ್ರೇಷ್ಠವೆಂದು ಸಾರಿದರು. ಒಬ್ಬ ಶಿಕ್ಷಕರ ಒಳ್ಳೆಯ ಮಾತು ಜೀವನದ ದಿಕ್ಕನ್ನೇ ಬದಲಿಸಬಲ್ಲುವುದು ಎನ್ನುವುದಕ್ಕೆ ಸ್ವಾಮಿ ವಿವೇಕಾನಂದರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಹಿನ್ನೆಲೆಯೇ ಸಾಕ್ಷಿ. ವಿದ್ಯಾರ್ಥಿಯ ಮನಸ್ಸು ಬೆಟ್ಟ ಎತ್ತರದಲ್ಲಿ ಹರಿಯುವ ತಾಜಾ ಹಳ್ಳದ ನೀರಿನಂತೆ. ಯಾವ ದಾರಿಯಲ್ಲಿ ಹರಿಯಬೇಕು ಎನ್ನುವುದು ತೋರಿಸಿಕೊಳ್ಳಲು ಶಿಕ್ಷಕರ ಅಗತ್ಯವಿದೆ. ಶಿಕ್ಷಕರು ಎಂದರೆ ಬೆಳಕಿನ ದಾರಿ, ಜ್ಞಾನಸಾಗರದಲ್ಲಿ ಮುಳುಗಿಸಿ ತೇಲಿಸುವವರು, ಅಜ್ಞಾನ ಬಂಧನದಿಂದ ಬಿಡುಗಡೆಗೊಳಿಸುವವರು, ತಾಯಿಯಂತೆ ಮಮತೆ ಕೊಡುವವರು, ತಂದೆಯಂತೆ ಶಿಸ್ತನ್ನು ಕಲಿಸುವವರು, ಸ್ನೇಹಿತನಂತೆ ಕೈ ಹಿಡಿಯುವವರು, ದೀಪದಂತೆ ದಾರಿ ತೋರಿಸುವವರು. ಶಿಕ್ಷಕರು ಎಂದರೆ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ನೀಡುವ ದೀಪದಂತವರು. ಅವರು ಕೇವಲ ಪಾಠ ಮಾಡುವ ಶಿಕ್ಷಕರಲ್ಲ, ಜೀವನಕ್ಕೆ ಅರ್ಥ ನೀಡುವ ತತ್ವೋಪದೇಶಕರು, ಮನಸ್ಸಿಗೆ ಶಾಂತಿ ನೀಡುವ ಧಾರ್ಮಿಕರು, ಮನುಷ್ಯತ್ವವನ್ನು ಬೋಧಿಸುವ ಸಮಾಜ ಸೇವಕರು. ಇಂದು ನಾವು ನೋಡುತ್ತಿರುವ ಪ್ರತಿಭಾ ವಿಜ್ಞಾನಿ, ಕವಿ, ರಾಷ್ಟ್ರ ಸೇವಕ, ವೈದ್ಯ, ನೃತ್ಯಗಾರ, ಸಂಗೀತಗಾರ, ಕಲಾವಿದ ಎಲ್ಲರ ಸಾಧನೆಯ ಹಿಂದೆ ಶಿಕ್ಷಕರು ನಿಂತಿದ್ದಾರೆ. ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಸಂತೋಷ ಪಡುವ, ವಿಫಲತೆಯಲ್ಲಿ ಪ್ರೋತ್ಸಾಹಿಸುವ, ಜೀವನದ ಪ್ರತಿಯೊಂದು ಹಾದಿಯಲ್ಲಿಯೂ ಕೈ ಹಿಡಿಯುವ ಶಕ್ತಿ ಶಿಕ್ಷಕರಿಗೆ ಮಾತ್ರ ಇದೆ. ಒಬ್ಬ ವೈದ್ಯರು ದೇಹದ ಕಾಯಿಲೆಗಳನ್ನು ಗುಣಪಡಿಸುತ್ತಾರೆ. ಒಬ್ಬ ವಕೀಲರು ಜನರಿಗೆ ನ್ಯಾಯ ಕೊಡಿಸುತ್ತಾರೆ. ಒಬ್ಬ ಇಂಜಿನಿಯರ್ ಸೇತುವೆಯನ್ನು ಕಟ್ಟುತ್ತಾರೆ. ಆದರೆ ಒಬ್ಬ ಶಿಕ್ಷಕರು ಸಮಾಜವನ್ನೇ ಕಟ್ಟುತ್ತಾರೆ. ಶಿಕ್ಷಕರ ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ಅನುಸರಿಸುವುದು, ಅವರ ತ್ಯಾಗವನ್ನು ಗೌರವಿಸುವುದು ಮತ್ತು ಅವರು ಬಯಸುವ ಉತ್ತಮ ನಾಗರಿಕರಾಗುವುದೇ ಶಿಕ್ಷಕರಿಗೆ ಸಲ್ಲುವ ಗೌರವ. ಇಂದಿನ ದಿನಗಳಲ್ಲಿ ಶಿಕ್ಷಕರ ಮತ್ತು ಪೋಷಕರ ಸಂಬಂಧ ಬಹಳ ಮಹತ್ವದ್ದಾಗಿದೆ. ಶಾಲೆಯಲ್ಲಿ ಶಿಕ್ಷಕರು ಜ್ಞಾನವನ್ನು ನೀಡಿದರೆ ಮನೆಯಲ್ಲಿ ಪೋಷಕರು ಆ ಜ್ಞಾನವನ್ನು ಶಿಕ್ಷಿಸುವ ಬೆಳಕಾಗುತ್ತಾರೆ. ಒಬ್ಬರಿಲ್ಲದೆ ಇನ್ನೊಬ್ಬರು ಅಪೂರ್ಣರು. ಪೋಷಕರು ಮಕ್ಕಳ ಕನಸುಗಳಿಗೆ ಬುನಾದಿ ಹಾಕುತ್ತಾರೆ. ಶಿಕ್ಷಕರು ಆ ಕನಸುಗಳಿಗೆ ರೆಕ್ಕೆಗಳನ್ನು ಕೊಡುತ್ತಾರೆ. ಪೋಷಕರು ಪ್ರೀತಿಯಿಂದ ಬೆಳೆಸಿದರೆ ಶಿಕ್ಷಕರು ಶಿಸ್ತಿನಿಂದ ಮಾರ್ಗದರ್ಶನ ಮಾಡುತ್ತಾರೆ. ಇಬ್ಬರ ಸಹಕಾರವೇ ಮಗುವಿನ ಜೀವನದ ನಿಜವಾದ ಪಾಠಶಾಲೆ. ಪಾಠಶಾಲೆಯ ವಿದ್ಯಾಭ್ಯಾಸ ಮಾತ್ರವಲ್ಲ, ಸಂಸ್ಕಾರ, ಮೌಲ್ಯಗಳು, ಶಿಸ್ತಿನ ವಿಷಯಗಳಲ್ಲೂ ಸಹಕಾರ ಇರಬೇಕು. ಪೋಷಕರು ಶಿಕ್ಷಕರಿಗೆ ಗೌರವ ತೋರಿಸಿದರೆ ಮಕ್ಕಳು ಕೂಡ ಶಿಕ್ಷಕರನ್ನು ಗೌರವಿಸಲು ಕಲಿಯುತ್ತಾರೆ. ತಪ್ಪುಗಳನ್ನು ಹೊರಿಸುವಕ್ಕಿಂತ ಪರಿಹಾರಗಳನ್ನು ಹುಡುಕುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಇಂದು ಅಗತ್ಯವಾಗಿದೆ. ಹಿಂದಿನ ದಿನಗಳಲ್ಲಿ ಪೋಷಕರು ಸಂಪೂರ್ಣವಾಗಿ ಶಿಕ್ಷಕರನ್ನು ನಂಬುತ್ತಿದ್ದರು. ಶಿಕ್ಷಕರು ಹೇಳಿದರೆ ಅದೇ ವೇದವಾಕ್ಯ ಎಂಬ ನಂಬಿಕೆ ಇತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಮಕ್ಕಳು ಎದುರಿಸುತ್ತಿರುವ ಸವಾಲುಗಳು ಹೆಚ್ಚಾಗುತ್ತಿವೆ. ಈ ಕಾರಣಕ್ಕೆ ಶಿಕ್ಷಕರು ಪೋಷಕರು ಒಂದೇ ವೇದಿಕೆ ಸೇರಿ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಹಯೋಗಿಯಾಗಬೇಕು. ಪ್ರತಿಯೊಂದು ಹೆತ್ತವರಿಗೂ ತಮ್ಮ ಮಕ್ಕಳ ಬಗ್ಗೆ ಕನಸುಗಳಿರುತ್ತದೆ. ಪ್ರತಿಯೊಬ್ಬ ಶಿಕ್ಷಕರಿಗೂ ತಮ್ಮ ವಿದ್ಯಾರ್ಥಿಗಳು ಶಿಷ್ಯರಾಗಬೇಕೆಂದು ಹಂಬಲವಿರುತ್ತದೆ. ಈ ಕನಸು ಹಂಬಲಗಳು ಒಂದಾಗುವ ಕ್ಷಣದಲ್ಲಿ ಶಿಕ್ಷಣವು ನಿಜವಾದ ಅರ್ಥ ಪಡೆದುಕೊಳ್ಳುತ್ತದೆ.

0: ಪೋಷಕರು ಶಿಕ್ಷಕರ ಮೇಲೆ ನಂಬಿಕೆ ಇಡಬೇಕು. ಶಿಕ್ಷಕರು ಪೋಷಕರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಶಿಕ್ಷಕರು ಮಾರ್ಗದರ್ಶಕರು, ಪೋಷಕರು ಪ್ರೇರಕರು. ಶಿಕ್ಷಕರು ಬಿತ್ತಿದ ಬೀಜವನ್ನು ಪೋಷಕರು ಬೆಳೆಸಬೇಕು. ಇಬ್ಬರೂ ಸೇರಿ ಮಕ್ಕಳ ಬದುಕನ್ನು ಹೂವಿನಂತೆ ಅರಳಿಸಬೇಕು.
1: ಇದುವರೆಗೆ ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಶಿಶುನಾಳ ಶರೀಫರ ತತ್ವಪದ, ದೊರಕಿದ ಗುರು ದೊರಕಿದ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಶ್ರೋತೃಗಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು, ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka sangeeta nritya academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನ ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನ ಮೊಬೈಲ್ ಹಾಗೆಯೇ ವಿಡಿಯೋವನ್ನ ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನ ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ

0: ಗಮಕ ಈ ಆರು ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16 ರಿಂದ 24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೇ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಾಗಿ ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದ ಮೊದಲಿಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗಿನ ಸಂದರ್ಶನ ಇದೀಗ.
2: ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೃತಿಕಾ ಮುರಳೀಧರ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಇವತ್ತಿನ ವಿಷಯ ಪೌಷ್ಟಿಕಾಂಶದ ಮಹತ್ವ, ಯಾವ ರೀತಿ ಎಂಥ ಆಹಾರವನ್ನು ನಾವು ತಗೊಂಡ್ರೆ ಆರೋಗ್ಯವಾಗಿ ಇರ್ತೀವಿ ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಈಗ ಸಾಮಾನ್ಯವಾಗಿ ಆಹಾರ ಅಂತಂದರೆ ಏನಿರ್ತದೋ ಅದನ್ನು ತಿಂದುಬಿಟ್ಟು ಆರಾಮಾಗಿರ್ತೀವಿ ಅಂತ ಅಂದಿರ್ತಾರೆ ಜನ. ಪೌಷ್ಟಿಕಾಂಶಗಳು ಅಂತಂದರೆ ಯಾವಾಗೋ ಒಮ್ಮೆ ಹಬ್ಬಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಮದುವೆ ಅಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಒಳ್ಳೆಯ ಒಂದು ಆಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆಹಾರ ಅಂದರೆ ನಿಮ್ಮ ಪ್ರಕಾರ ಏನು ವ್ಯಾಖ್ಯಾನಿಸ್ತೀರಿ?
3: ಆಹಾರ ಅನ್ನೋದು ನಮ್ಮ ಜೀವನ ನಿರ್ವಹಣೆಗೆ ಬೇಕಾಗಿರೋ ಎನರ್ಜಿ, ಸ್ಫೂರ್ತಿ, ಅದಕ್ಕೆ ಬೇಕಾಗಿರೋ ಚೇತನ, ತಾಕತ್ತು, ಎನರ್ಜಿ, ಇದನ್ನು ಕೊಡುವಂಥ ಆಹಾರ ಅಂತ ಅನ್ಕೋತೀವಿ. ಬಟ್ ಇದೇ ಆಹಾರ ಒಂದು ಬಾಣಂತಿ ಮನೇಲಿದ್ದಾಗ ಅವ್ರಿಗೆ ನೀವು ಊಟ ಕೊಡ್ಬೇಕಾರೆ ನೀವು ಯೋಚನೆ ಮಾಡ್ತೀರಾ ಏನು ಕೊಡ್ತಿದ್ದೀರಾ ಏನು ಕೊಡ್ತಿಲ್ಲ ಅನ್ನೋದು? ಪಥ್ಯ ಅನ್ನೋದು ನಮ್ಗಳಿಗೆ ಹೊಸದೇನಲ್ಲ. ಒಬ್ಬರು ವಯಸ್ಸಾದವ್ರು ಇದ್ದಾರೆ, ನೀವು ಅವ್ರಿಗೆ ಕೊಡೋ ಊಟನ ಬೆಳೀತಾ ಇರೋ ಮಗು ಕೊಡ್ತೀರಾ, ಅಥವಾ ಬೆಳೀತಾ ಇರೋ ಮಗು ಕೊಡೋ ಆಹಾರನ ಒಂದು ವಯೋವೃದ್ಧ ಅಂತ ಹೇಳಲ್ಲ, ಒಂದು 40-50 ವರ್ಷದ ಏಜ್ ರೇಂಜಲ್ಲಿ ಇರೋರಿಗೆ ಕೊಡ್ತೀರಾ? ಅಥವಾ ಸ್ಕೂಲು, ಈ ಮಕ್ಕಳಿಗೆ ತುಂಬ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಆ್ಯಂಡ್ ಇವಾಗ ವಯಸ್ಸಿಗೆ ಬಂದ ಹೆಣ್ಮಗು ಮೆಚೂರ್ ಆದಾಗ ನೀವು ಪಥ್ಯ ಚೇಂಜ್ ಮಾಡ್ತೀರಾ, ಅವ್ರ ಊಟ ಚೇಂಜ್ ಮಾಡ್ತೀರಾ, ಯಾಕೆ ಮಾಡ್ತೀರಾ? ಇದು ನಮ್ಗಳಿಗೆ ಊಟ ಅನ್ನೋದು ಡಯಟ್ ಅನ್ನೋದು ಹೊರಗಡೆ ಕಾನ್ಸೆಪ್ಟೇ ಆಗಿರ್ಬೋದು, ಪದ ಮಾತ್ರ. ನಮ್ಮಲ್ಲಿ ಪಥ್ಯದ ಆಹಾರ ಯಾವತ್ತೂ ಚೇಂಜ್ ಆಗಿಲ್ಲ. ಈಗ ಕುಸ್ತಿಪಟು ಅವ್ರ ಊಟಕ್ಕೂ ಹೊಲದಲ್ಲಿ ಕೆಲಸ ಮಾಡೋರ್ಗೂ ಊಟ ವ್ಯತ್ಯಾಸ ಇರ್ತಿರ್ಲಿಲ್ವಾ? ನಾವು ತಿನ್ನೋ ಆಹಾರನೇ ನಮ್ಗೆ ಔಷಧ. ಔಷಧ ತಗೊಳ್ಬಾರ್ದು ಅಂದ್ರೆ ಆಹಾರನೇ ಔಷಧಿ ತರ ತಗೋಬೇಕು. ಅಂದ್ರೆ ಅಷ್ಟು ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು.
2: ಅಂದ್ರೆ ದೈನಂದಿನ ಆಹಾರದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇವೆ ಅಂತ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು.
3: ತರಕಾರಿ ಸೊಪ್ಪಲ್ಲೂ ವಿಟಮಿನ್ ಸಿಗುತ್ತೆ,
2: ಇವೆಲ್ಲ ತಿಂದ್ರೆ ಒಳ್ಳೇದಿರುತ್ತೆ ಆರೋಗ್ಯಕ್ಕೆ, ನಮಗೆ ತುಂಬಾ ಶಕ್ತಿ ಕೊಡುತ್ತೆ ಅಂತಾನೋ. ಈಗ ಕಬ್ಬಿಣಾಂಶ ಬೇಕು ಅಂತಂದಾಗ ಸೊಪ್ಪು ತರಕಾರಿಗಳನ್ನೆಲ್ಲ ಕೆಲವೊಂದು ತಿಂತೀವಿ,
3: ದಾಳಿಂಬೆ
2: ಹಣ್ಣು ತಿಂತೀವಿ,
3: ಪಾಲಕ್ ಸೊಪ್ಪು, ಐರನ್ ಟಾನಿಕ್ ತಗೋಬೇಕು ಅನ್ನೋ ಪರಿಸ್ಥಿತಿ ಬೇಡ. ಅಂದ್ರೆ ನಮ್ಮ ರೆಗ್ಯುಲರ್ ದಿನಾ ತಿನ್ನೋ ಊಟದಲ್ಲಿ ಅದನ್ನ ಹೇಗೆ ನಾವು ಸೇರಿಸ್ಕೋಬಹುದು ಅಂತ ಯೋಚನೆ.
2: ಈಗ ಪೌಷ್ಟಿಕ

0: ಅಂಶದ ಕೊರತೆಯಿಂದ ಎಷ್ಟೆಲ್ಲ ಸಮಸ್ಯೆ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ನಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಹಾಗಾಗಿ ಅವು ತುಂಬ ಸೊರಗಿದ್ದಾವೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ನಾವು ಈ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡಿಬೇಕಾಗುತ್ತೆ ಅಂತ ಎಲ್ಲವನ್ನೂ ಮಾತಾಡ್ತೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ, ಆರಂಭದ ಸ್ಕೂಲಿಗೆ ಹೋಗುವಂತಹ ಬಡ ಮಕ್ಕಳಿಗೆ ಈ ಪೌಷ್ಟಿಕಾಂಶದ ಕೊರತೆ, ಹೆಣ್ಮಕ್ಳಿಗೂ ಕೂಡ ತಾವು ಹೇಳಿದಂಗೆ ಆಯಾ ಸಂದರ್ಭಕ್ಕನುಸಾರವಾಗಿ ಆ ವಯಸ್ಸಿನಿಗೆ ಅನುಗುಣವಾಗಿ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅವರಿಗೆ ತುಂಬಾ ಬೇಕು.
1: ಎಸ್ಪೆಷಲಿ ವೆನ್ ವಿ ಸೇ ಮೆನ್ಸ್ಟ್ರೇಟಿಂಗ್ ವಿಮೆನ್, ಒಂದು 10-12 ವರ್ಷಕ್ಕೆ ಇವಾಗ ಹೆಣ್ಮಕ್ಳು ಮೆಚೂರ್ ಆದ್ರು ಆಲ್ಮೋಸ್ಟ್ ಇಲ್ ದೇರ್ ಏಜ್ ಆಫ್ 40-45 ರಕ್ತ ಹೋಗೇ ಹೋಗುತ್ತೆ ಶರೀರದಲ್ಲಿ ತಿಂಗಳಿಗೊಂದ್ಸತಿ. ಅವಾಗ ನೀವು ಅದಕ್ಕೆ ಏನ್ ಮಾಡ್ತೀರಾ? ಮನೆಯಲ್ಲಿ ಬೇರೆಯವ್ರು ತಿನ್ನೋ ಊಟನೂ ತಿನ್ನಿ, ಬಟ್ ಅದ್ರ ಜೊತೆ ನಿಮಗೆ ಆ ಟೈಮಲ್ಲಿ ಹೆಲ್ಪ್ ಆಗುವಂಥದ್ದು ಏನಿದೆ, ಆ್ಯಪಲ್ ಇರ್ಬೋದು, ದಾಳಿಂಬೆ ಇರ್ಬೋದು, ಸೊಪ್ಪು. ನಾವ್ ಆಕ್ಚುಲಿ ಅತಿ ಕಮ್ಮಿ ನೋಡೋದು ಆಹಾರದಲ್ಲಿ ಸೊಪ್ಪು.
0: ಮೇಡಮ್, ತಾವು ಹೇಳದಂಗೆ ಈಗ ಅದನ್ನ ಬರೀ ನೀರಲ್ಲಿ ಅದ್ದಿ ತಿನ್ನೋದು ಮುಖ್ಯ ಅಲ್ಲ, ಅದನ್ನ ಸ್ವಲ್ಪ ಬೇಯಿಸಬೇಕಾಗತ್ತೆ. ಹಾಗಂತ ಹೇಳಿ ವಿಪರೀತನೂ ಬೇಯಿಸಬಾರ್ದು. ಈಗ ಸಮತೋಲನ ಆಹಾರ ಅಂತ ಕಲ್ಪನೆ, ಅದರ ಕಡೆ ಗಮನ ಕೊಡ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಈ ಸಮತೋಲನ ಆಹಾರದ ಒಂದು ಜ್ಞಾನ ಇರುತ್ತಾ ತಮಗೆ ಅನ್ಸುವಂಗೆ?
1: ನಾ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು, ನಿಮ್ ತಟ್ಟೆ ಒಂದ್ ರೌಂಡ್ ಶೇಪ್ ಆದ್ರೆ ಅದರಲ್ಲಿ ನೀವು ಭಾಗ ಮಾಡೋದು ನೀವು ಸ್ಕೂಲಲ್ಲೂ ಕಲ್ತಿರ್ತೀರ, ಅರ್ಧ ಕಾಲು ಮುಕ್ಕಾಲು. ನಿಮ್ಮ ಕಾಲ್ ಭಾಗ ತಟ್ಟೆ, ನಿಮ್ಮ ಅನ್ನ ಇರ್ಬೋದು, ನಿಮ್ಮ ಮುದ್ದೆ ಇರ್ಬೋದು, ನಿಮ್ಮ ರೊಟ್ಟಿ ಇರ್ಬೋದು. ರೊಟ್ಟಿನ ನಾನು ಬರೀ ಜೋಳದ ರೊಟ್ಟಿ ಅಂತ ಹೇಳ್ತಿಲ್ಲ, ನಿಮ್ಮ ಮೇಜರ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶ ಇರುವಂತ ಆಹಾರ ಯಾವ್ದಿದ್ರು ಅದು ನಿಮ್ಮ ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ಪ್ರೋಟೀನ್, ಬೇಳೆ ಕಾಳು ಮೊಟ್ಟೆ ಮೀನು ಮಾಂಸ ಇದು ಯಾವ್ದಿದ್ರು ಇದು ಇನ್ನೊಂದು ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ತರಕಾರಿ. ನೀವು ಪಲ್ಯನ ಆರ ಮಾಡಿ, ಸಾಂಬಾರ ಆರ ಮಾಡಿ, ತರಕಾರಿ ಸ್ಯಾಲೆಡ್ ಆರ ತಗೊಳ್ಳಿ. ಸ್ಯಾಲೆಡ್ ಅಂದ್ರೆ ಹಸಿ ಕೋಸಂಬರಿ ತರನಾರ ತಗೊಳ್ಳಿ.
0: ಅದು ಮೂರ್ ಕಾಲ ಆಯ್ತು, ಈಗ
1: ಮುಕ್ಕಾಲಾಯ್ತು. ಇನ್ನೊಂದು ಕಾಲ ಏನ್ ತಿನ್ಲಿ ಮೇಡಮ್? ಮೊಸರು, ಮಜ್ಜಿಗೆ, ಅಥವಾ ನಿಮ್ಮ ಪಾನೀಯ ಅಂಶಗಳು, ಸೂಪ್ ತಗೋತೀರಾ ಸೂಪ್ ತಗೊಳ್ಳಿ. ಅಥವಾ ನೀವು ಫೈಬರ್ ಇನ್ಕ್ರೀಸ್, ಕೆಲವರಿಗೆ ಈಗ ಮೋಷನ್ ತೊಂದರೆ ಇರುತ್ತೆ, ಆ ಕಾಲ್ ಭಾಗನ ಆಲ್ವೇಸ್ ಕೀಪ್ ಇಟ್ ಆಸ್ ಅನ್ ಆಪ್ಟಿಮೈಸೇಷನ್ ಝೋನ್. ಆಪ್ಟಿಮೈಸೇಷನ್ ಅಂದ್ರೆ ನಿಮ್ಮ ಶರೀರಕ್ಕೆ ಅಡ್ಜಸ್ಟ್ ಮಾಡುವಂತ ರೀತಿ. ಒಬ್ಬ ರೆಕವರಿಂಗ್ ಪೇಷಂಟ್, ನಂಗೊಂದು ಸರ್ಜರಿ ಆಗಿದೆ, ನಾನು ರೆಕವರ್ ಆಗ್ಬೇಕು, ಗುಣ ಆಗ್ಬೇಕು, ಸೊ ಅದರಲ್ಲಿ ಕಾಲು ಭಾಗದಲ್ಲಿ ಕಾಲು ಭಾಗ ಪ್ರೋಟೀನ್, ಕಾಲು ಭಾಗ ತರಕಾರಿ, ವಿಟಮಿನ್ಸ್ ಬರುತ್ತೆ, ಸೊ ರೆಕವರಿಗೆ ಹೆಲ್ಪ್ ಆಗುತ್ತೆ. ನಾನು ಒಂದು ಚಿಕ್ಕ ಹುಡುಗ, ಅವಾಗ ನಾನೊಂದು ಅರ್ಧ ರೊಟ್ಟಿ ಜಾಸ್ತಿ ಮಾಡಿ ಒಂದು ಮೊಟ್ಟೆನೂ ಸೇರಿಸ್ಕೋಬಹುದು. ಬೇಡ, ನಾನು ತುಂಬಾ ಚಿಕ್ಕ ಮಗು, ನನಗಿನ್ನೂ ಅರಕ್ತಿಲ್ಲ ಊಟ. ನನ್ಗೇನು, ನನಗೆ ಬೇಯಿಸಿರೋ ತರಕಾರಿ ಅಥವಾ ಮೆತ್ತಗಿರೋ ಹಣ್ಣು. ನಾನು ತೀರಾ ವಯಸ್ಸಾಗಿದ್ದೀನಿ, ನನಗೆ 70-80 ವಯಸ್ಸು. ಇವಾಗ ನನಗೆ ಜಾಸ್ತಿ ಕಚ್ಚಿ ತಿನ್ನೋ ಅಂತದ್ದಾಗಲ್ಲ, ಸೊ ನಾ ಸ್ಯಾಲೆಡ್ ತಿನ್ನಕ್ಕಾಗಲ್ಲ, ನನಗೆ ಫೈಬರ್ ತೊಂದರೆ ಆಗುತ್ತೆ. ಅವಾಗ ನಾನೇನ್ ಮಾಡಬೇಕು, ಬೇಯಿಸಿರೋ ತರಕಾರಿ ಹೆಚ್ಚಿಸ್ಬೋದು, ಸೊಪ್ಪು ಸೇರಿಸ್ಬೋದು, ಮಜ್ಜಿಗೆಗೆ ನೀವು ಬೇರೆ ರುಬ್ಬಿ ಬೇಕಾದ್ರೆ ಒಗ್ಗರಣೆ ಮಜ್ಜಿಗೆ ತರನಾರು ತಗೋಬಹುದು, ಅಥವಾ ಸಿಂಪಲ್ ಆಗಿ ಡೈಜೆಸ್ಟ್ ಆಗುವಂತ ಆಹಾರನಾರ ತಗೋಬಹುದು. ಈ ಕಾಲ್ ಭಾಗ ಅನ್ನೋದು ಇಸ್ ಆಲ್ವೇಸ್ ಅನ್ ಆಪ್ಟಿಮೈಸೇಷನ್ ಝೋನ್. ನಮ್ಮಲ್ಲಿ ಎಲ್ಲರೂ ಬೆಳಿಗ್ಗೆ ನಾಷ್ಟಾ ಅನ್ನೋದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಒಪ್ಕೊಂಡ್ಬಿಡ್ತೀನಿ, ಬಿಕಾಸ್ ಬೆಳಿಗ್ಗೆ ಎಲ್ಲರೂ ಅರ್ಜೆಂಟ್ ಅಲ್ಲಿ ಏನ್ ತಿಂದ್ ಎದ್ದು ಆದ್ರೆ ಅದಾಯ್ತು ತಿಂಡಿ. ಸೊ ನಾನು ಅದಕ್ಕೆ ಫೈಟ್ ಮಾಡ್ತಿಲ್ಲ. ನಿಮ್ಮ ಲಂಚ್ ಆದ್ರೆ ಟ್ರೈ ಮಾಡಿ, ಬಿಕಾಸ್ ರಾತ್ರಿ ನಾವು ಯಾರು ಹೆವಿ ಊಟ ಮಾಡಿ ಅರ್ಗಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಇರಲ್ಲ. ಒಂದು ಸಂಜೆ ಮೇಲೆ ನಮ್ಗಳು ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗೋಗುತ್ತೆ. ಬೆಳಿಗ್ಗೆನೆ ನಮ್ದು ಏನೇ ಇದ್ರು ಓಡಾಟ ಅದೆಲ್ಲ ಕಾರ್ಯಕ್ರಮ, ಸಂಜೆ ಏನಿದ್ರು ನಮ್ದು ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ನಾವೇನ್ ಮನೇಲಿ ಕೆಲಸ ಇರುತ್ತೋ ಅಂತ ಮಾಡಿಬಿಟ್ಟು ಮಲಗ್ತೀವಿ. ವ್ಯಾಯಾಮ ಅನ್ನೋದು ನಾವು ಸಂಜೆ ಮೇಲೆ ಯಾರು
0: ಇಟ್ಕೊಂಡಿಲ್ಲ.
1: ಸೊ ಹೆವಿ ಊಟ ಮಾಡಿದ್ರೆ ರಾತ್ರಿ ಹೊಟ್ಟೆಲಿ ಭಾರ ಅಂದಂಗೆ ಅನ್ಸುತ್ತೆ, ನಿದ್ದೆ ಹಾಳಾಗುತ್ತೆ. ಅಥವಾ ಜಾಸ್ತಿ ಲಿಕ್ವಿಡ್ ಕನ್ಸಂಪ್ಷನ್ ಸಂಜೆ ಮೇಲೆ ಮಾಡಿದ್ರೆ ಅಗೇನ್ ರಾತ್ರಿ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗಿ ಬರುತ್ತೆ, ಸೊ ನಿದ್ದೆ ಹಾಳಾಗುತ್ತೆ. ನಮ್ದು ಬೆಸ್ಟ್ ಮೀಲ್ ಅನ್ನೋದೇ ಲಂಚ್. ನಾವು ಟ್ರೈ ಮಾಡಬೇಕಾಗಿರೋದೇ ಲಂಚ್. ಈಟ್ ಲೈಕ್ ಅ ಕಿಂಗ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಇದು ಬ್ರಿಟಿಷರ ನಾರ್ಮ್ ಇದ್ರೂ ಇರಬಹುದು, ನಮಗದು ವರ್ಕೌಟ್ ಆಗಲ್ಲ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಈ ನಾಷ್ಟಾ ಅನ್ನೋದೇ ಕಮ್ಮಿ ಕಾನ್ಸೆಪ್ಟ್, ಬ್ರಂಚ್ ವಾಸ್ ಮೇಜರ್ ಕಾನ್ಸೆಪ್ಟ್. ಎಲ್ಲ ಹೊಲಕ್ಕೆ ಹೋಗಿ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡೋರು.
0: ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಎರಡು ಮಿಕ್ಸ್,
1: ಎರಡು ಸೇರಿಸಿ ಒಂದು ದೊಡ್ಡ ಭೋಜನ. ಇದು ನಮ್ಮ ದೇಶದ ಕಾನ್ಸೆಪ್ಟ್ ಆಗಿತ್ತು. ಇವತ್ತಿಗೂ ನಾವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡೋದೇ ಮನೇಲಿ ಎಲ್ರು ಒಂದು ತರ ಸಾಂಬಾರು, ಅನ್ನ ಅಥವಾ ಸಾರು, ಪಲ್ಯ, ಮುದ್ದೆ, ಏನೇ ಮಾಡೋದು, ರೊಟ್ಟಿ, ಇದೆಲ್ಲರದು ಊಟ ಎಲ್ಲ ಮಧ್ಯಾಹ್ನನೇ ಇರೋದು. ಬೆಳಿಗ್ಗೆ ತಿಂಡಿಗೆ ಯಾರು ಇದನ್ನ ಯಾರು
0: ಮಾಡಲ್ಲ. ಅಂದ್ರೆ ಈಗ ಸಂಜೆ ಹೊತ್ತು ನಮಗೆ ಸಾಕಷ್ಟು ಸಮಯ ಸಿಗತ್ತೆ, ನಾವು ಆರಾಮಾಗಿ

0: ಕೂತ್ಕೊಂಡು ಮಾತಾಡ್ತಾ ಒಂದಿಷ್ಟು ಸಮಯ ಕಳೀತಾ ಊಟ ಮಾಡ್ಬೋದು ಅಂತಂತನೋ ಕಲ್ಪನೆ ಇದೆ. ಅಂದರೆ ಕೆಲವರ ಆರೋಗ್ಯ ಬಹುಶಃ ಅದು ಹೊಂದ್ಕೊಂಬಿಡ್ಬೋದು, ರಾತ್ರಿ ಊಟ ಮಾಡಿ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಇರ್ತಾರೆ ಕೆಲವರು. ಅಂದರೆ ಬೆಳಿಗ್ಗೆ ಎದ್ದಾಗ ಇಡೀ ದಿನ ಕೆಲಸ ಮಾಡಿರ್ತಾರೆ ಅವರು, ಅವರ ಜೀವನ ಶೈಲಿ ಬೇರೆ.
1: ಇನ್ ದಾಟ್ ಕೇಸ್ ಈಗ 7:30 ಊಟ ಮಾಡಿ 10 ಗಂಟೆಗೆ ಮಲಗುವ ಮನುಷ್ಯನಿಗೆ ತೊಂದರೆ ಇಲ್ಲ,
0: ರಾತ್ರಿ 11 ಗಂಟೆ ತನಕನು ತಿಂತಾನೆ ಇರ್ತಾರೆ, ಅದು ಮುಗಿದಿರಲ್ಲ.
1: ಅದು ತಪ್ಪು. ನಮ್ಮ ಡಿನ್ನರ್ ಟೈಮ್ಗೂ ನಮ್ಮ ಮಲಗೋ ಟೈಮ್ಗೂ ಅಟ್ ಲೀಸ್ಟ್ 3 hours ಗ್ಯಾಪ್ ಇರಬೇಕು. ರಾತ್ರಿ ಯಾಕೆ ಹೊಟ್ಟೆಗೆ ಫೋರ್ಸ್ ಮಾಡಬಾರ್ದು ಅಂತ ಇನ್ನೊಂದು ಹೇಳ್ತೀನಿ. ಇಟ್ ಈಸ್ ಅ ರಿಕವರಿ ಟೈಮ್. ಸತ್ತಿರೋ ಸೆಲ್ಗಳಿಗೆ ಹೊಸ ಸೆಲ್ಗಳು ಬಂದು ರೀಪ್ಲೇಸ್ ಆಗಬೇಕು. ನಮ್ಮ ನರ್ವ್ಸ್ ಕಾಮ್ ಡೌನ್ ಆಗಬೇಕು. ಅದು ಎಲ್ಲ ಆರ್ಗನ್ಸ್ ಕೆಲಸ ಕೊಡಬಾರ್ದು. ಡಿನ್ನರ್ ಲೈಟ್ ಇಡಿ. ಲೈಟ್ ಅನ್ನ ಏನೂ ತಿಂದೇ ಇರಿ ಅಂತಾನು ಹೇಳ್ತಿಲ್ಲ. ಆರೋಗ್ಯವಾದ ತಿನ್ನಿ, ಕಮ್ಮಿ ತಿನ್ನಿ.
0: ಈಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಹಾರ ಕೊಡೋಕ್ಕೂ ಆಗಲ್ಲ. ಒಂದು ಕುಟುಂಬ ಅಂತಂದ್ರೆ ಒಂದೇ ಆಹಾರವನ್ನು ಮಾಡ್ತಾರೆ, ಈವನ್ ಮಕ್ಕಳಿಗೂ ಕೂಡ ಅದರಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ ಅವರು. ಅಲ್ಲಿ ಕೆಲವೊಂದು ಬೇರೆ ಯಾವುದೋ ಸಮಯದಲ್ಲಿ ಅಥವಾ ಇನ್ನೊಂದು ಯಾವುದೋ ಡಬ್ಬಿನಲ್ಲಿ ಇನ್ನೊಂದು ಏನೋ ಎಕ್ಸ್ಟ್ರಾ ಇಟ್ಟಿರ್ತಾರೆ, ಅದನ್ನ ಬೇಕಾದ್ರೆ ಮಗುವಿಗೆ ಇನ್ನೊಂದು ಒಂದು ಲಾಡುನೋ ಇನ್ನೊಂದು ಏನೋ ಒಂದು ಕೊಟ್ಟು ಬೇಕಾದ್ರೆ ಸರಿ ಮಾಡ್ತಾರೆ ತಾಯಂದಿರು. ಅದಕ್ಕೆ ಮನೆಯಲ್ಲಿ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ಸಮತೋಲನ ಆಹಾರ ಕೊಡಲಿಕ್ಕೆ ಸಾಧ್ಯ ಇದೆಯಾ?
1: ಮಾಡಲೇಬಹುದು. ನಾವು ಅನ್ಕೊಳ್ಳೋದು ಸಮತೋಲನ ಆಹಾರ ಅಥವಾ ಆರೋಗ್ಯಕ್ಕೆ ಆಹಾರ ಅಡುಗೆ ಮಾಡಬೇಕು ಅಂದ್ರೆ ನನ್ನ ಮನೇಲಿ ಒಬ್ಬೊಬ್ಬಂಗೊಂದೊಂದು ಮಾಡ್ಬೇಕೇನೋ, ತುಂಬಾ ಜಾಸ್ತಿ ಕೆಲಸ ಬರುತ್ತೇನೋ ಅಂತ. ಸಿಂಪಲ್ ಲಾಜಿಕಲ್ ಮಾತಾಡಂಗಿದ್ರೆ ಅನ್ನ ತಿನ್ನಂಗಿದ್ರೆ ಎಲ್ಲರೂ ಅನ್ನ ತಿಂತಾರ, ರೊಟ್ಟಿ ತಿನ್ನಂಗಿದ್ರೆ ಎಲ್ಲರೂ ರೊಟ್ಟಿ ತಿಂತಾರ, ಅಥವಾ ಏನೋ ಕಾಂಬಿನೇಷನ್. ಕೆಲವರು ಒಂದ್ ಸ್ವಲ್ಪ ಮುದ್ದೆ ತಿನ್ನ ಒಂದ್ ಸ್ವಲ್ಪ ಅನ್ನ ತಿಂತಾರೆ. ಸೊ ಮನೇಲಿ ಎರಡ್ ತರ ಕಾರ್ಬೋಹೈಡ್ರೇಟ್ ನೀವು ಮಾಡೇ ಮಾಡ್ತೀರ. ಇದಲ್ದೆ ನಿಮ್ಮ ನಾಷ್ಟದಲ್ಲಿ ನೀವು ಇಡ್ಲಿ ದೋಸೆ ಉಪ್ಪಿಟ್ಟು ಏನ್ ಮಾಡ್ತಿರೋ ಆ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಂತೂ ಇದ್ದೇ ಇರತ್ತೆ. ಇದು ಬಿಟ್ಟು ನಿಮ್ಮ ಪ್ರೋಟೀನ್ಸ್. ಕೆಲವರು ಈಗ ಮಾಂಸದ ಅಡಿಗೆ ಮಾಡಿದ್ರೆ ತೀರಾ ವಯಸ್ಸಾದವ್ರು ತಿನ್ನಕ್ ಆಗಲ್ಲ, ಅಥವಾ ಮೊಟ್ಟೆ ಎಲ್ಲ ರಾತ್ರಿ ಹೆವಿ ಆಗುತ್ತೆ, ಅವ್ರು ಯಾರು ಮೊಟ್ಟೆ ತಿನ್ನಕ್ ಆಗಲ್ಲ. ಮೀನು ಎಲ್ಲಾ ಕಾಲಕ್ಕೂ ಅರ್ಗಿಸ್ಕೊಳಕ್ ಆಗುತ್ತೋ ಇಲ್ವೋ, ಅವೈಲಬಿಲಿಟಿ ಇರುತ್ತೋ ಇಲ್ವೋ, ಇದಿಲ್ದೇರೆ ಕಾಳು ಬೇಳೆ. ನಮ್ಮಲ್ಲಿ ಸೀಸನ್ಸ್ಗೆ ಪ್ರಕಾರವಾಗಿ ಬೇಳೆ ಕಾಳುಗಳು ಏನೇನ್ ಸೀಸನ್ ಸಿಗುತ್ತೋ ಅದುಗಳು, ಸೊಪ್ಪು, ತರಕಾರಿ, ಹಣ್ಣು, ಇದು ಮನೇಲಿ ನಾವೆಲ್ಲರೂ ಉಪಯೋಗಿಸುವಂತ ವಿಚಾರಗಳೇ, ಹೊಸಾದೇನು ಅಲ್ಲ. ಮಾಡಿರೋದನ್ನೇ ನಾವು ಒಬ್ರೊಬ್ರು ಪ್ಲೇಟ್ಗೆ ಯಾವ್ಯಾವ ಊಟ ಎಷ್ಟೆಷ್ಟು ಹೋಗುತ್ತೆ ಅನ್ನೋದು ಲೆಕ್ಕ. ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಇರೋದೇ ಪ್ರೋಟೀನ್ ಅಂದ್ರೆ ಏನೋ ಹೊರಗಡೆಯಿಂದ ಪದಾರ್ಥ, ಸತ್ಯವಾಗ್ಲೂ ಅಲ್ಲ. ನೀವು ತಿನ್ನೋ ಊಟದಲ್ಲೇ ಇದೆ ಪ್ರೋಟೀನು, ಬಟ್ ಅದ್ರಲ್ಲಿ ವೆಜಿಟೇರಿಯನ್ ಸೋರ್ಸ್, ನಾನ್ ವೆಜಿಟೇರಿಯನ್ ಸೋರ್ಸ್. ಪಿ ಅಂದ್ರೆ ಬಟಾಣಿ, ಬಟಾಣಿಯಿಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಪಿ ಪ್ರೋಟೀನ್. ಸೋಯಾ, ಸೋಯಾ ಇಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಸೋಯ್ ಪ್ರೋಟೀನ್. ಇಟ್ ಈಸ್ ಐಸೋಲೇಟೆಡ್ ಅಂದ್ರೆ ಅದರ ಸೋರ್ಸ್ ಇಂದ ಬೇರೆ ಮಾಡಿದರೆ ಅದನ್ನ ಅದಕ್ಕೇನಾಗಬೇಕು, ಒಂದು ಪ್ರೊಸೆಸಿಂಗ್, ಒಂದು ಫ್ಯಾಕ್ಟರಿ ಒಳಗೆ ಹೋಗುತ್ತೆ, ಒಂದು ಪುಡಿಯಾಗಿ ಆಚೆ ಬರುತ್ತೆ,
0: ಸಪ್ಲಿಮೆಂಟರಿ ಅಂತ ಹೇಳೋದು.
1: ಅದನ್ನ ನಿಮ್ಮ ಊಟಕ್ಕೆ ಜೊತೆಗೆ
0: ಅಷ್ಟೇ.
1: ಈಗ ಉಪ್ಪಿನಕಾಯ್ದು ನೀವು ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಹೇಳಿ ಅಂದ್ರೆ ಯಾರು ನ್ಯೂಟ್ರಿಷನ್ ಗೋಸ್ಕರ ಉಪ್ಪಿನಕಾಯಿ ತಿಂತಾ ಇದಾರಾ? ಇಲ್ಲ, ಅದು ನಮ್ಮ ರುಚಿಗೆ ಸಪ್ಲಿಮೆಂಟೇಷನ್
0: ಅಷ್ಟೇ.
1: ಅದೇ ತರ ನಮ್ಮ ನ್ಯೂಟ್ರಿಷನ್ ಡೆಫಿಸಿಟ್ ಏನಿದೆ ಅದರ ಸಪ್ಲಿಮೆಂಟೇಷನ್ ಹೊರಗಡೆಯಿಂದ ತಗೋತಾರೆ. ಯಾಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಒಂದ್ ಸರ್ಟನ್ ಏಜ್ ಆದ್ಮೇಲೆ ಕೊಟ್ಟೆ ಕೊಡ್ತಾರೆ. ಮೆನೋಪಾಸಲ್ ವಿಮೆನ್ಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟೆ ಕೊಡ್ತಾರೆ, ಯಾಕೆಂದ್ರೆ ಬೋನ್ ಇಂದ ಲೀಚ್ ಔಟ್ ಆಗುತ್ತೆ ಕ್ಯಾಲ್ಸಿಯಂ. ಶರೀರ ಕ್ಯಾಲ್ಸಿಯಂ ಬೇಕೇ ಬೇಕು. ನೀವು ಹೊರಗಡೆಯಿಂದ ಕೊಟ್ಟಿಲ್ಲ, ಊಟದಿಂದ ಕೊಟ್ಟಿಲ್ಲ, ಬೋನ್ ಇಂದ ಎಳ್ಕೊಳತ್ತೆ. ಅದಕ್ಕೆ ನಮ್ಮಲ್ಲಿ 60 ವಯಸ್ಸ ಮೇಲೆ ಹೆಂಗಸರಿಗೆ ಆಸ್ಟಿಯೋಪೊರೋಸಿಸ್ ವೆರಿ ಕಾಮನ್ ಇನ್ ಇಂಡಿಯಾ, ಯಾಕೆಂದ್ರೆ ಊಟದಲ್ಲಿ ಇಲ್ಲ, ಅದಕ್ಕೆ ಹೊರಗಡೆಯಿಂದ ತಗೋತಾನೂ ಇಲ್ಲ.
0: ಈ ಕೆಲವೊಬ್ರು ಆಹಾರ ಕ್ರಮವನ್ನು ಅನುಸರಿಸಿ ಆರೋಗ್ಯವನ್ನು ಸುಧಾರಿಸ್ಕೊಂಡ್ಬಿಡ್ತಾರೆ, ಅಂದ್ರೆ ಅವರಿಗೆ ನಾಲೆಜ್ ಇದೆ. ಇವತ್ತು ನಾಲೆಜಿಗೆ ತಮ್ಮಂತಹವರು ಸಾಕಷ್ಟು ಹೇಳ್ತೀರಾ? ಒಟ್ಟಾರೆ ಈ ಬಗ್ಗೆ ನಾವು ಬಹುಶಃ ಚರ್ಚೆ ಮಾಡ್ತಾ ಹೋದ್ರೆ ಮಾತಾಡ್ತಾ ಹೋದ್ರೆ ತುಂಬಾನೇ ವಿಶಾಲವಾದಂತಹ ವಿಷಯ ಇದು, ವ್ಯಾಪ್ತಿ ದೊಡ್ಡದು. ಆದರೆ ಒಂದು ಸಮತೋಲನ ಆಹಾರ ಅಂತ ಅನ್ನೋದು ಏನಂತನೋ ತಿಳ್ಕೋಬೇಕು. ಬಹಳ ದೊಡ್ಡ ಜ್ಞಾನ ಏನಲ್ಲ, ಸಿಂಪಲ್ ಆಗಿ
1: ಸಮತೋಲನ ಅಂದ್ರೆ ದೇ ಆರ್ ಭಾಗ ಇದೆ ನಿಮ್ಮ ಊಟದಲ್ಲಿ. ನೀವು ಅದನ್ನ ಹೆಂಗ್ ತಗೊಂಡ್ಬರ್ತೀರಾ, ನಿಮಗೆ ಸೇರಿದ್ದು ಕಾರ್ಬೋಹೈಡ್ರೇಟ್ಸ್. ನೀವು ಕಾಳುಗಳಿಂದ ತರ್ತೀರಾ, ಅಕ್ಕಿಯಿಂದ ತರ್ತೀರಾ, ರಾಗಿಯಿಂದ ತರ್ತೀರಾ, ನೀವು ಬೇರೆ ಸಾಮೆ, ನವಣೆ, ಕೊರಲೆ ಯಾವ್ದ್ರಿಂದ ತರ್ತೀರಾ, ಕಾರ್ಬೋಹೈಡ್ರೇಟ್ ನಿಮ್ಮ ಒಂದು ಭಾಗ. ಇನ್ನೊಂದು ಭಾಗ ಪ್ರೋಟೀನ್. ಪ್ರೋಟೀನ್ ನೀವು ಡೈರಿ ಪ್ರಾಡಕ್ಟ್ಸ್, ಹಾಲು, ಹಾಲಿನ ಉತ್ಪನ್ನಗಳು ಇದರಿಂದ ತಗೊಂಡ್ಬರ್ತೀರಾ, ಮೊಟ್ಟೆಯಿಂದ ತರ್ತೀರಾ, ಮಾಂಸದಿಂದ ತರ್ತೀರಾ, ಮೀನಿಂದ ತರ್ತೀರಾ, ಅಥವಾ ನೀವು ಕಾಳು, ಮೊಳಕೆ ಬಂದಿರೋ ಕಾಳು, ಬೇಳೆ, ಬೇಳೆದು ಪುಡಿಗಳು ಇದರಿಂದ ತಗೊಂಡ್ಬರ್ತೀರಾ, ಅದಾಗ್ಬೋದು. ಫ್ಯಾಟ್ಸ್, ಕೊಬ್ಬಿನ ಅಂಶ, ಕೊಬ್ಬರಿ ಎಣ್ಣೆಯಿಂದ ತರ್ತೀರಾ, ಕಡಲೆಕಾಯಿ ಎಣ್ಣೆಯಿಂದ ತರ್ತೀರಾ, ಸೂರ್ಯಕಾಂತಿ ಎಣ್ಣೆಯಿಂದ ತರ್ತೀರಾ, ತುಪ್ಪದಿಂದ ತರ್ತೀರಾ, ಬೆಣ್ಣೆಯಿಂದ ತರ್ತೀರಾ, ಇದು ನಿಮ್ಮ ಊಟ ನಿಮ್ಮ ಪದ್ಧತಿ ಪ್ರಕಾರ, ಅದದೊಂದು ಭಾಗ. ವಿಟಮಿನ್ಸ್,

0: ಇಂಪಾರ್ಟೆಂಟ್, ವೆರಿ ನೆಗ್ಲೆಕ್ಟೆಡ್. ಮೀಟ್ ತಿನ್ನೋರಿಗೆ ಸೊಪ್ಪು ತರಕಾರಿ ತಿನ್ನೋ ಅಭ್ಯಾಸ ಕಮ್ಮಿ
1: ಕಮ್ಮಿ.
0: ಸೊ ನಾನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ, ಬಟ್ ನೀವು ಮೀಟೇ ತಿಂದ್ರು ದಯವಿಟ್ಟು ಒಂದು ತರಹದ ಸೊಪ್ಪು, ಒಂದು ತರಹದ ತರಕಾರಿ, ಹಣ್ಣು, ಫೈಬರ್ ಕಂಟೆಂಟ್ ಇದನ್ನ ನೀವು ಆಡ್ ಮಾಡ್ಬೇಕು. ಬೆಳಿಗ್ಗೆ ತಿಂತೀರಾ, ಮಧ್ಯಾಹ್ನ ತಿಂತೀರಾ, ಸಂಜೆ ತಿಂತೀರಾ, ರಾತ್ರಿ ತಿಂತೀರಾ, ನನಗೆ ಗೊತ್ತಿಲ್ಲ. ನಿಮ್ಮ ಆಹಾರ ಪದ್ಧತಿ ನಿಮ್ಮ ದಿನಚರ್ಯಕ್ಕೆ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ತೂರಿಸ್ಕೊಂಬಿಡಿ. ಊಟಕ್ಕೆ ಸೇರಿಸ್ಕೊಳಕ್ ಆಗದೇ ಸ್ನಾಕ್ಸ್ ಸೇರಿಸ್ಕೊಳ್ಳಿ ಅಂತೂ ಸೇರಿಸ್ಕೊಳ್ಳಿ. ನೀರಿನ ಅಂಶ, ತೇವಾಂಶ ವೆರಿ ನೆಗ್ಲೆಕ್ಟೆಡ್. ಅಗೇನ್, ನಾನು ನೀರು ಕುಡಿಯಕ್ ಇಷ್ಟ ಇಲ್ಲ, ಹಂಗೆ ನೀರ್ ಹೆಂಗ್ ಕುಡಿಯ ಬೇಡ, ಮಜ್ಜಿಗೆ ಕುಡೀರಿ, ಎಳ್ನೀರ್ ಕುಡೀರಿ, ಜ್ಯೂಸ್ ಕುಡೀರಿ. ಇನ್ನೊಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಿನರಲ್ಸ್ ಅಗೇನ್ ವೆರಿ ನೆಗ್ಲೆಕ್ಟೆಡ್. ಕ್ಯಾಲ್ಸಿಯಂ ಬೋನ್ಸ್ಗಾಗಿ, ಐರನ್ ನಿಮ್ಮ ರಕ್ತದ ಸೆಲ್ಸ್ಗಾಗಿ, ಪ್ಲಸ್ ಅದಿಲ್ಲ ಅಂದ್ರೆ ನಿಮ್ ಎನರ್ಜಿನೇ ಇರಲ್ಲ. ಅಂಡ್ ಇಂಡಿಯಾನಲ್ಲಿ ಮೋಸ್ಟ್ ಕಾಮನ್ ಡಿಫಿಷಿಯನ್ಸಿ ಅಮಂಗ್ ಮಿನರಲ್ಸ್ ಇರೋದೇ ಐರನ್ ಅಮಂಗ್ ಫೀಮೇಲ್ಸ್. ಮೆಚೂರ್ ಆದಾಗಿಂದ ನಿಮ್ಮ ಪಿರಿಯಡ್ಸ್ ನಿಲ್ಲೋ ತನಕ ದಯವಿಟ್ಟು ಇದನ್ನ ನಿಮ್ಮ ಊಟದಲ್ಲಿ ಹೆಂಗ್ ಸೇರಿಸ್ತೀರಾ, ನಿಮಗೆ ಸೇರಿದ್ದು ಸೊಪ್ಪಾಗಿ ಸೇರಿಸಿ, ದಾಳಿಂಬೆ ಹಣ್ಣು ಆಪಲ್ ಆಗಿ ಸೇರಿಸಿ, ಎಳ್ಳು, ಬೇರೆ ಪದಾರ್ಥಗಳದ್ದು ಲಡ್ಡುಗಳು ಮಾಡಿ ಆದರೂ ನೀವು ತಿನ್ನಿ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಡೆಫಿಷಿಯನ್ಸಿಗೆ ಕೆಲವು ರಾಜ್ಯ ಸರ್ಕಾರಗಳು ಪ್ರೆಗ್ನೆಂಟ್ ವಿಮೆನ್ಗೆ ಲಡ್ಡೂಸ್ ಮೂಲಕ ನ್ಯೂಟ್ರಿಷನ್ ಕೊಟ್ಟಿರೋದು ಇದೆ. ಬಿಕಾಸ್ ನಾವು ಹೊರಗಡೆಯಿಂದ ಟ್ಯಾಬ್ಲೆಟ್ಸ್ ಹಾಕಿ ಕೊಟ್ರೆ ತಿನ್ನಕ್ಕೆ ಜನ ಹಿಂಜರಿತಾರೆ. ಇದೇ ತರ ನಾವು ಯಾವ ಅಂಶನೂ ಕಮ್ಮಿ ಕೊಡಕ್ಕಾಗಲ್ಲ, ಸಮತೋಲನವಾಗಿ ಅಂಡ್ ಡೈಲಿ ಎಲ್ಲ ತಿನ್ನಿ ಅಂತಾನು ನಾನು ಹೇಳ್ತಿಲ್ಲ.
1: ನೀವು ವಿವರಿಸಿದಂತ ರೀತಿ ಕೂಡ ನಮಗೆ ಬಹಳ ಆಸಕ್ತಿದಾಯಕವಾಗಿದೆ. ನಮ್ಮ ಕೇಳುಗರಿಗೆ ಈ ಬಗ್ಗೆ ಒಂದು ಬಹಳ ವಿಸ್ತಾರವಾದಂತಹ ಜ್ಞಾನ ಸಿಕ್ಕಿದೆ ಅಂತ ಭಾವಿಸೋಣ. ನಮ್ಮ ಕೇಳುಗರ ಪರವಾಗಿ ಈ ರೀತಿ ಪೌಷ್ಟಿಕಾಂಶದ ಮಹತ್ವದ ಬಗ್ಗೆ ಇಷ್ಟು ಚೆನ್ನಾಗಿ ನೀವು ವಿವರಣೆ ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇನ್ನೀಗ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವರಲಕ್ಷ್ಮಿ ಅವರು, ನೇತ್ರ ತಜ್ಞರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
1: ಈಗ ನೇತ್ರದಾನದ ಪಾಕ್ಷಿಕ ಸಂದರ್ಭದಲ್ಲಿ ನೇತ್ರದಾನದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ಪಡಿತಾ ಇದ್ದೀವಿ. ದಾನ ಅಂತೂ ಮಾಡ್ತಾರೆ, ಆದ್ರೆ ಕೆಲವು ಎಚ್ಚರಿಕೆಗಳನ್ನ ತಗೋಬೇಕಾಗತ್ತೆ. ಮೊದಲಿಗೆ ನೇತ್ರದಾನದ ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ.
3: ನೋಡಿ, ಎಷ್ಟೋ ಜನಕ್ಕೆ ಕರಿಗುಡ್ಡೆ ತೊಂದರೆಯಿಂದ ಅಂಧತ್ವವನ್ನ ಹೊಂದಿರ್ತಾರೆ. ಅಂದ್ರೆ ಅವ್ರಿಗೆ ಏನೂ ಕಾಣಿಸ್ತಾ ಇರಲ್ಲ. ನಾವು ಸತ್ತಾದ್ಮೇಲೆ ಏನಾಗುತ್ತೆ, ನಮ್ ದೇಹ ಮಣ್ಣಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಅದನ್ನ ಸುಡ್ತೀವಿ. ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಸೊ ನಾವು ಕಣ್ಣಿನ ದಾನ ಮಾಡೋದ್ರಿಂದ ನಾವು ಒಬ್ಬ ವ್ಯಕ್ತಿ ಯಾರಿಗೆ ಅಂಧತ್ವ ಇರುತ್ತೆ ಅವರಿಗೆ ಭರವಸೆನ ಕೊಡ್ತೀವಿ, ಬೆಳಕನ್ನ ಕೊಡ್ತೀವಿ, ಪ್ರಪಂಚನ ನೋಡೋ ಒಂದು ಇದು ಕಣ್ಣನ್ನ ಕೊಡ್ತೀವಿ. ಸೊ ಅದರಿಂದ ಅವರು ದೃಷ್ಟಿ ಬರುತ್ತೆ. ಇಲ್ಲಾಂದ್ರೆ ದೃಷ್ಟಿ ಇಲ್ಲಾಂದ್ರೆ ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಈ ದಾನ ಮಾಡೋದಕ್ಕೆ ಹಿಂದೆ ಯಾಕೆ ವಹಿಸ್ತಾರೆ ನನಗಿನ್ನೂ ಅರ್ಥ ಆಗಿಲ್ಲ. ಯಾಕಂದ್ರೆ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಅದರಲ್ಲಿ. ಅಂದ್ರೆ ಬಾಡಿ ಮಣ್ಣಿಗೆ ಹೋಗೋದನ್ನ ದಾನ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಖಂಡಿತವಾಗ್ಲೂ ಎಲ್ಲರೂ ಕಣ್ಣಿನ ದಾನ ಮಾಡಲೇಬೇಕು. ಮಾಡೋದ್ರಿಂದ ಪುಣ್ಯ ಬರುತ್ತೆ ಹೊರತು ಒಂದು ಮೂಢನಂಬಿಕೆ ಏನು ಅಂದ್ರೆ ನಾವು ಸತ್ತಾದ್ಮೇಲೆ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗಲ್ಲ ಕಣ್ಣಿಲ್ಲ ಅಂದ್ರೆ ಅಂತ. ಇಲ್ಲ ಅಂದ್ರೆ ಇನ್ನೂ ಒಂದು ಮೂಢನಂಬಿಕೆ ಏನು ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಅಂಧರಾಗಿ ಹುಟ್ಟುತ್ತೀವಿ ಅಂತ. ನಾವು ಈ ಜನ್ಮದಲ್ಲಿ ನಮಗ್ ಗೊತ್ತಿದೆ ಏನಾಗುತ್ತೆ ಅಂತ, ಬಟ್ ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಯಾರಿಗೂ ಒಬ್ಬರಿಗೆ ಕಣ್ದಾನ ಮಾಡೋದನ್ನ ತಪ್ಪಿಸೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ.
1: ಮೊದಲು ಸ್ವಲ್ಪ ಈ ಬಗ್ಗೆ ತುಂಬಾನೇ ಅನೇಕ ಹೆಚ್ಚಿನ ತಪ್ಪು ಕಲ್ಪನೆಗಳು ಇದ್ವು, ಈಗೀಗ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿಯನ್ನ ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದ್ರೆ ತಾಂತ್ರಿಕ ಯುಗ ಅಥವಾ ನಾವು ಅಭಿವೃದ್ಧಿಯೊಳಗೆ ಸಾಕ್ತಾ ಹೋದಂಗೆ ಅನೇಕ ಮಾಹಿತಿಗಳನ್ನ ಪಡಿತಾ ಇದ್ದೀವಿ. ಕಣ್ಣು ದಾನ ಅಂದ್ರೆ ಇಡಿಯಾಗಿ ಕಣ್ಣು ಅಲ್ಲ, ಅದರಲ್ಲಿ ಕಾರ್ನಿಯ ಅಷ್ಟೇ ಅಂತೆಲ್ಲ ಮಾತಾಡ್ತೀವಿ. ದಾನದ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತಾ, ಅದು ವೈದ್ಯರಾಗಿರ್ಬೋದು ಅಥವಾ ಜನರಾಗಿರ್ಬೋದು?
3: ನಮ್ಮ ಫ್ಯಾಮಿಲಿಯಲ್ಲಿ ಈಗ ಯಾರಾದರೂ ಸತ್ತಿದ್ದಾರೆ ಅಂದರೆ ತಕ್ಷಣ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಹತ್ತಿರದ ಐ ಬ್ಯಾಂಕ್ಗೆ ಅಥವಾ ಹತ್ತಿರದ ಕಣ್ಣಾಸ್ಪತ್ರೆಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿಬಿಟ್ಟು ಹೇಳಬೇಕಾಗತ್ತೆ ಈ ಥರ ನಾವು ದಾನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ. ಅದಾದಮೇಲೆ ಕಣ್ಣು ಒಣಗದಂಗೆ ನಾವು ಏನು ಎಚ್ಚರ ವಹಿಸಬೇಕು ಅಂದರೆ ಕಣ್ಣು ಕರೆಕ್ಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒದ್ದೆಯಾದ ಹತ್ತಿನ ಇಡಬೇಕಾಗತ್ತೆ. ಆವಾಗ ಕಣ್ಣು ಒಣಗೋದನ್ನ ತಪ್ಪಿಸ್ಬೋದು. ಮತ್ತು ಡೈರೆಕ್ಟಾಗಿ ಏನಾದರೂ ಫ್ಯಾನ್ ಗಾಳಿ ಇದು ಡೆಡ್ ಬಾಡಿ ಮೇಲೆ ಬೀಳ್ತಾ ಇದ್ರೆ ಅದು ಫ್ಯಾನ್ನ ಆರಿಸ್ಬೇಕಾಗತ್ತೆ, ಆಫ್ ಮಾಡಬೇಕಾಗತ್ತೆ. ಇನ್ನೊಂದು ಏನಂದ್ರೆ ಎ ಸಿ ಇದ್ರೆ ಆ ಜಾಗದಲ್ಲಿ ಎ ಸಿ ಆನ್ ಇಟ್ಟಿರ್ಬೋದು, ಬಟ್ ಆದರೆ ಆ ಗಾಳಿ ಅಥವಾ ಎ ಸಿದು ಇದು ಡೈರೆಕ್ಟಾಗಿ ಡೆಡ್ ಬಾಡಿ ಮೇಲೆ ಬೀಳ್ದಂಗೆ ನೋಡ್ಕೋಬೇಕಾಗತ್ತೆ.
1: ಅಂದರೆ ಈಗ ತಂಪಿರಬೇಕು, ಕಣ್ಣು ಒಣಗಬಾರ್ದು ಅಂತಂದಾಗ ಫ್ಯಾನ್ಗಿನೆಲ್ಲ

0: ಹಚ್ಚಬಾರ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಜನ ಮರಣ ಹೊಂದಿರ್ತಾರೆ, ಆವಾಗಿನ ವಾತಾವರಣ ಅದನ್ನೆಲ್ಲ ಏನೇನೋ ನೋಡ್ತಿರ್ತಾರೆ ನಿಜ. ಆದರೆ ಕಣ್ಣು ದಾನ ಅಂತ ಕೊಡೋ ಸಂದರ್ಭ ಅಲ್ಲಿ ಇದ್ದರೆ ಖಂಡಿತವಾಗಿ ತಾವು ಹೇಳಿದಂಗೆ ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ಕೆಲವೊಂದು ತಪ್ಪು ಕಲ್ಪನೆಗಳಿರ್ತವೆ, ಈ ಮೂಢನಂಬಿಕೆನೂ ಇರ್ತದೆ. ಆ ದಿಶೆಯಲ್ಲಿ ದಾನ ಕೊಡುವ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತಾ? ಅಥವಾ ಬೇರೆ ಜನರು ಏನಾದರೂ ಒಂದು ಇನ್ನೊಂದು ಸಲಹೆ ಕೊಡಬಾರ್ದು, ಅವ್ರು ಆಲ್ರೆಡಿ ಬರೆದು ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ, ದಾನ ಕೊಡಲು ನಾನು ರೆಡಿ ಇದ್ದೇನೆ ಅಂತ ಬರೆದಿರ್ತಾರೆ, ಅವಾಗ ಏನು ಮಾಡ್ತಾರೆ?
1: ಅದು ಅದೇ, ಪ್ಲಡ್ಜ್ ಮಾಡಿದರೆ ಒಳ್ಳೆಯದು. ಪ್ಲಡ್ಜ್ ಮಾಡಿಲ್ಲ ಅಂದರೂ ಅದಕ್ಕೇನು ಇದಿಲ್ಲ. ಪ್ಲಡ್ಜ್ ಮಾಡಿಲ್ಲ ಅಂದರೂ ಸತ್ತಿರೋ ಸಂಬಂಧಿಕರು, ಕ್ಲೋಸ್ ರಿಲೇಟಿವ್ಸ್ ಯಾರಾದರೂ ಕನ್ಸೆಂಟ್ ಕೊಟ್ಟರೆ, ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ದಾನನ ಮಾಡಬಹುದು. ಆದರೆ ಒಬ್ಬರು ಪರ್ಮಿಷನ್ ಕೊಡಲೇಬೇಕಾಗತ್ತೆ ಅಥವಾ ಕನ್ಸೆಂಟ್ ಕೊಡಲೇಬೇಕಾಗತ್ತೆ. ಇಮಿಡಿಯೇಟ್ ರಿಲೇಷನ್ಸ್ ಯಾರು ಇರ್ತಾರೋ ಅದರಲ್ಲಿ, ಅದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಯಾರಾದರೂ ಒಬ್ಬರು ಇಮಿಡಿಯೇಟ್ ಕನ್ಸೆಂಟ್ ಕೊಟ್ಟರೆ ಮಾತ್ರನೇ ನಾವು ಕಣ್ಣು ದಾನ ಮಾಡೋದಕ್ಕಾಗತ್ತೆ. ಆ್ಯಂಡ್ ಕಣ್ಣು ದಾನ ಎಷ್ಟು ಟೈಮ್ ಒಳಗಡೆ ಮಾಡ್ಬೋದು, ಸತ್ತಾದಮೇಲೆ ಮಿನಿಮಮ್ 6 to 8 hours ಒಳಗಡೆ ಮಾತ್ರ ನಾವು ಕಣ್ಣನ್ನು ಪ್ರೊಕ್ಯೂರ್ ಮಾಡೋಕ್ಕಾಗತ್ತೆ.
0: ಇದು ಒಂದು ಎಚ್ಚರಿಕೆಯನ್ನು ವಹಿಸಬೇಕಂದಂಗಾಯಿತು. ಈಗ ದಾನದ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೀವಲ್ಲ ಬರಲಿ ಅಂತ ಡಾಕ್ಟರ್ ದಾರಿ ನೋಡ್ತಾ ಕೂತ್ಕೊಳ್ಳೋದಲ್ಲ, ಸಂದರ್ಭದಲ್ಲಿ ಯಾವ ರೀತಿ ನಾವು ಫೋನ್ ಮಾಡಬೇಕಾಗತ್ತೆ, ಕಣ್ಣಿನ ಬ್ಯಾಂಕಿಗೆ ಸಂಪರ್ಕ ಮಾಡಬೇಕಾಗತ್ತೆ, ಸಮೀಪದ ಆಸ್ಪತ್ರೆಗಾಗಲಿ ಅಥವಾ ಅವರು ಏನಾದರೂ ಫೋನ್ ಮಾಡ್ತಾರಾ, ಈ ಫೋನ್ಗಳನ್ನೆಲ್ಲ ಸ್ವಲ್ಪ ಜಾಗ್ರತಾವಸ್ಥೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಮರಣ ಸಂಭವಿಸಿದಾಗ ಫೋನ್ ಇಲ್ಲ, ಒಳಗಿತ್ತು, ಏನು ನೀವು ಮಾಡ್ತಿದ್ರಿ ನಮ್ಗೆ ಗೊತ್ತಾಗಲಿಲ್ಲ ಅಂತಂತೇಳಿ ಹೇಳೋ ಸಾಧ್ಯತೆಯೂ ಇರುತ್ತೆ.
1: ಹೌದು,
0: ಈ ರೀತಿ ಇಂಥ ಕೆಲವು ಜಾಗರೂಕತೆಗಳನ್ನು, ಎಚ್ಚರಿಕೆಗಳನ್ನು ಇನ್ನೇನೇನು ತೊಗೊಳ್ಬೇಕಾಗತ್ತೆ?
1: ಆ ಥರ ಪರ್ಟಿಕ್ಯುಲರ್ ಆಗಿ ಏನು ಜಾಗ್ರತೆ ಅಂತಿಲ್ಲ. ನೀವು ಒಂದು ಫೋನ್ ಮಾಡಿದ್ರೆ, ನಮಗೆ ಅಡ್ರೆಸ್ ಕೊಟ್ಟರೆ, ನಾವೇ ಎಷ್ಟೇ ದೂರ ಇದ್ದರೂ ನಾವು ಅಲ್ಲಿ 6 hours ಒಳಗಡೆ ರೀಚ್ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಟೀಮ್ ಅಲ್ಲಿಗೆ ಬರುತ್ತೆ. ಆ ಟೀಮ್ ಅಲ್ಲಿಗೆ ಬಂದಾಗ ನೆಕ್ಸ್ಟ್ ಏನೇನು ಸ್ಟೆಪ್ಸ್ ಅವ್ರು ಫಾಲೋ ಮಾಡ್ತಾರೆ ಅಂತ ಅಂದರೆ, ಫಸ್ಟ್ ನಾವು ಬಂದ ತಕ್ಷಣ ರಿಲೇಟಿವ್ಸ್ ಹತ್ರ ಇದು ಡೆತ್ಗೆ ಕಾರಣ ಏನು, ಎಲ್ಲಿ ಡೆತ್ ಆಯಿತು, ಅವರಿಗೆ ಬೇರೆ ಏನಾದರೂ ತೊಂದರೆ ಇತ್ತ, ಇದನ್ನೆಲ್ಲ ತಿಳ್ಕೊತೀವಿ. ಅದಾದಮೇಲೆ ಅವ್ರ ಕನ್ಸೆಂಟ್ ಒಂದು ಫಾರ್ಮ್ ಇರುತ್ತೆ, ಆ ಕನ್ಸೆಂಟ್ ಫಾರ್ಮ್ಗೆ ಸೈನ್ ಹಾಕಿಸ್ಕೋತೀವಿ ನಾವು ಈ ಥರ ಒಪ್ಪಿದ್ದೀವಿ ಅಂತ. ಅದಾದಮೇಲೆ ನಾವು ಡೆಡ್ ಬಾಡಿಯಿಂದ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಯಾಕೆ ಕಲೆಕ್ಟ್ ಮಾಡ್ತೀವಿ ಅಂದರೆ, ಆ ಪೇಷಂಟ್ಗೆ ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ, HIV, HBsAg, HCV ಈ ಥರದ್ದೆಲ್ಲ, ಆ ಥರ ಏನಾದರೂ ತೊಂದರೆ ಅವ್ರಿಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಕಣ್ಣ ತೊಗೊಂಡಾದಮೇಲೆ ಮುಖ ವಿಕಾರವಾಗಿ ಕಾಣಿಸುತ್ತೆ ಅಂತ, ಖಂಡಿತವಾಗ್ಲೂ ಮುಖ ವಿಕಾರವಾಗಿ ಕಾಣಿಸಲ್ಲ. ನಾವು ಕಣ್ಣು ಹೋಲ್ ಐಬಾಲ್ನ ತೆಗ್ದಾದ್ಮೇಲೆ ಅದನ್ನು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಾದಮೇಲೆ ಕನ್ಫರ್ಮರ್ ಅನ್ನು ಇರುತ್ತೆ, ಅದು ಶೇಪ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದನ್ನು ಇಟ್ಬಿಟ್ಟು ಆಮೇಲೆ ಹೊಲಿಗೆ, ಒಂದು ಅಥವಾ ಎರಡು ಹೊಲಿಗೆ ಹಾಕ್ತೀವಿ. ಇನ್ನೂ ಒಂದು ಏನು ಅಂದರೆ, ರಿಲೇಟಿವ್ಸ್ ಅನ್ಕೋತಾ ನಮ್ಮ ಮುಂದಿನ ಕಾರ್ಯಗಳಿಗೆ ಲೇಟ್ ಆಗುತ್ತೆ, ತೊಂದರೆ ಆಗುತ್ತೆ, ನಿಧಾನ ಆಗುತ್ತೆ ಅಂತೆಲ್ಲ ಅನ್ಕೋತಾರೆ. ಆ ಥರ ದಯವಿಟ್ಟು ಯೋಚನೆ ಮಾಡಬೇಕಾಗಿಲ್ಲ. ಬಟ್ ನಾವು ತೊಗೊಳ್ಳೋ ಟೈಮ್ ಏನಿದೆ ಬರೀ 15-20 minutes ಅಷ್ಟೇ. ಸೊ 15-20 minutes ನಾವು ಇಡೀ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ನಿಮ್ಗೆ ನಿಧಾನ ಆಗುತ್ತೆ ಅನ್ನೋ ಅಪನಂಬಿಕೆ ಬೇಡವೇ ಬೇಡ.
0: ಈಗ ಅದು ಒಂದು ಎಚ್ಚರಿಕೆಯ ವಿಷಯನೇ ಆಯಿತು. ಹೀಗೆ ಬಂದಾಗ ತುಂಬಾನೇ ಹೊತ್ತೇನು ತಗೊಳ್ಳಲ್ಲಪ್ಪ ಅಂತಂತ ಹೇಳಿ ಅವರಿಗೆ ಮನವರಿಕೆ ಮಾಡೋದಾಗಲಿ, ದೊಡ್ಡ ನಗರದಲ್ಲಿದ್ದರೆ ಇನ್ನೂ ಸ್ವಲ್ಪ ಬೇಗನೆ ಬಂದು ಬೇಕಾಗಿರೋ ಕಣ್ಣನ್ನು ತಗೊಂಡೋಗ್ತಾರೆ. ಈಗ ಕಣ್ಣು ಗುಡ್ಡೆಯನ್ನೇ ತಗೊಂಡು ಹೋಗ್ಬಿಡ್ತಾರ?
1: ಸೊ ಎರಡು ಥರ ನಾವು ತಗೊಂಡೋಗ್ಬೋದು. ಒಂದು, ಇಡೀ ಕಣ್ಣನ್ನ ಐಬಾಲ್ನ ಅಥವಾ ಕರಿ ಅಂದರೆ ಕಣ್ಣಿನ ಗುಡ್ಡೆನ ತೊಗೊಂಡೋಗ್ಬೋದು. ಇನ್ನೂ ಒಂದು ಏನಂದರೆ, ಈಗ ಬರೀ ಕರಿಗುಡ್ಡೆನ ತೊಗೊಂಡೋಗುವಂಥ ಇದು ಕೂಡ ಬಂದಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪೂರ್ತಿ ಐಬಾಲ್ನೇ ತೊಗೊಂಡೋಗೋದು. ಏನಕ್ಕೆ ಪೂರ್ತಿ ಐಬಾಲ್ನ ತೊಗೊಂಡೋಗ್ತೀವಿ ಅಂದರೆ, ಕರಿಗುಡ್ಡೆಯಿಂದ ಆಗೋ ತೊಂದರೆನ ಕರಿಗುಡ್ಡೆ ವಾಪಸ್ ಹಾಕ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು. ಸೊ ಬೇರೆ ಯಾವುದೇ ಕಾರಣದಿಂದ ಅಂಧತ್ವ ಬಂದಿದ್ರೆ, ಅಂದರೆ ರೆಟಿನಾ ಪ್ರಾಬ್ಲಮಿಂದ ಆಗಲಿ, ಆಪ್ಟಿಕ್ ನರ್ವ್ ತೊಂದರೆಯಿಂದ ಆಗಲಿ, ಆ ಥರ ಅಂಧತ್ವನ ಈ ಕರಿಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ಏನೇನಕ್ಕೆ ನಾವು ಈ ಕಣ್ಣಿನ ಗುಡ್ಡೆನ ಬಳಸ್ತೀವಿ ಅಂದರೆ, ಸ್ಕ್ಲೀರಾ ಅಂತ ಇರುತ್ತೆ ಕರಿಗುಡ್ಡೆ ಹಿಂದಿನ ಭಾಗದಲ್ಲಿ, ಬಿಳಿ ಪಾರ್ಟ್ ಇರುತ್ತೆ, ಅದನ್ನು ನಾವು ಸ್ಕ್ಲೀರಾ ಅಂತ ಕರಿತೀವಿ. ಅದು ಕೆಲವು ಕಂಡೀಷನ್ಸಲ್ಲಿ ಅದಕ್ಕೆ ತೊಂದರೆ ಆಗಿರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಟ್ ಅಂತ ಹಾಕ್ಬಿಟ್ಟು ಮಾಡ್ತೀವಿ. ಅದು ಈಗ ಏನಾಗುತ್ತೆ ಅಂದರೆ, ಕೆಲವರಲ್ಲಿ ಆಟೋಇಮ್ಯೂನ್ ಡಿಸೀಸಸ್ ಅಂತ ಇರುತ್ತೆ, ಅದರಲ್ಲಿ ಸ್ಕ್ಲೀರಾ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಈ ಸತ್ತಿರೋ ಕಣ್ಣಿಂದ ಏನು ತೊಗೊಂಡಿರ್ತೀವಿ ಆ ಸ್ಕ್ಲೀರಾನ ತೆಗೆದು ಆ ಜಾಗಕ್ಕೆ ನಾವು ಹಾಕ್ಬೋದು. ಅಥವಾ ಈಗ ಸ್ಕ್ಲೀರಲ್ ಬಕಲ್ ಸರ್ಜರಿ ಅಂತ ಅಂದರೆ, ರೆಟಿನಾ ಬಿಟ್ಕೊಂಡಿರುವಾಗ ಆ ಸರ್ಜರಿ ಮಾಡಬೇಕಾಗತ್ತೆ, ಅದರಲ್ಲಿ ಸ್ಕ್ಲೀರಲ್ ಎರೋಷನ್ ಅಂತ ಆಗ್ಬಿಟ್ಟು ಸ್ಕ್ಲೀರಾಗೆ ತೊಂದರೆ ಆಗಿರುತ್ತೆ. ಇನ್ನೂ ಒಂದು ಏನು ಅಂದರೆ, ಕರಿಗುಡ್ಡೆ ಸುತ್ತ ನಮಗೆ ಲಿಂಬಲ್ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ಈ ಕಣ್ಣಿಂದ ತೆಗೆದ್ಬಿಟ್ಟು ತೊಂದರೆ ಯಾರಿಗಾಗಿರುತ್ತೆ ಆ ಲಿಂಬಲ್ ಸ್ಟೆಮ್ ಸೆಲ್ಸ್,

0: ತೊಂದರೆ ಯಾರಿಗಾಗುತ್ತೆ ಅದನ್ನು ರೀಪ್ಲೇಸ್ ಮಾಡ್ಬೋದು. ಅದು ಲಿಂಬಲ್ ಸ್ಟೆಮ್ ಸೆಲ್ಸ್ಗೆ ಯಾವಾಗ ತೊಂದರೆ ಆಗುತ್ತೆ ಅಂದರೆ ಈ ಥರ ಕೆಮಿಕಲ್ ಇಂಜುರಿ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, ಕೆಮಿಕಲ್ಸ್ ಕಣ್ಣಿಗೆ, ಎರಡೂ ಕಣ್ಣಿಗೆ ಬಿದ್ದಾಗ ಎರಡೂ ಕಣ್ಣಲ್ಲಿ ಸ್ಟೆಮ್ ಸೆಲ್ಸ್ ಪೂರ್ತಿಯಾಗಿ ನಾಶ ಆಗಿರುತ್ತೆ. ಯೂಶಲಿ ಒಂದು ಕಣ್ಣಿಗೆ ತೊಂದರೆ ಆಗಿದ್ದರೆ ಇನ್ನೊಂದು ಕಣ್ಣಿಂದ ಹಾಕಬಹುದು, ಬಟ್ ಎರಡೂ ಕಣ್ಣಿಗೆ ತೊಂದರೆ ಆಗಿರುವಾಗ ಏನು ಮಾಡುತ್ತೆ, ನಾವು ಈ ಥರ ಡೆಡ್ ಬಾಡಿಯಿಂದ ತೆಗೆದಿರೋ ಕಣ್ಣಿಂದ ತೆಗೆದ್ಬಿಟ್ಟು ಇವರಿಗೆ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇಡೀ ಕಣ್ಣು ಇಂಪಾರ್ಟೆಂಟ್
1: ಆಗುತ್ತೆ. ಅದೇ ಈ ಕೆಲವು ವಿಷಯಗಳು ದಾನದ ಸಂದರ್ಭದಲ್ಲಿ, ದಾನ ಮಾಡುವಾಗ ಆಗಿರಬಹುದು, ದಾನವನ್ನು ಪಡೆದುಕೊಳ್ಳುವಾಗ ಆಗಿರ್ಬೋದು, ಏನಾದರೂ ತೊಂದರೆ ಇದೆಯಾ, ಎಚ್ ಐ ವಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ, ಈಗ ತಾವು ಹೇಳ್ತೀರಿ ಡಯಾಬಿಟಿಸ್ ಇದ್ರೂ ಕೂಡ ನಾವು ಕಣ್ಣನ್ನು ಪಡಿತೀವಿ ಅಂತಂಥೇಳಿ, ಕಣ್ಣನ್ನು ದಾನ ಮಾಡುವಾಗ ಅಥವಾ ಈಗ ಇನ್ನೊಬ್ಬರಿಗೆ ಆಪರೇಷನ್ ಮೂಲಕವಾಗಿ ಅವರಿಗೆ ದೃಷ್ಟಿ ಬರಲಿಕ್ಕೆ ಏನು ಚಿಕಿತ್ಸೆಗಳನ್ನೆಲ್ಲ ಮಾಡ್ತೀರಿ, ಆ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ಅಂಶಗಳು ಇರ್ತವೆ? ಅಂದರೆ ಯಾವುದೋ ಕಣ್ಣು ಎಲ್ಲಿಂದೋ ತಂದಿರ್ತೀರಿ, ಅಲ್ಲಿ ಅವರಿಗೆ ಅಳವಡಿಸಬೇಕಾದಾಗ ಏನೇನು ಅಂಶಗಳನ್ನು ನೋಡ್ತೀರಿ ಅಂತ?
0: ಹೌದು. ಸೊ ಏನಾಗುತ್ತೆ ಅಂದರೆ, ನಾವು ಕಣ್ಣನ್ನು ತಂದಾದ್ಮೇಲೆ ಆಸ್ಪತ್ರೆಯಲ್ಲಿ ನಾವು ಕಣ್ಣನ್ನು ಸ್ಲಿಟ್ ಲ್ಯಾಂಪ್ ಅನ್ನೋ ಒಂದು ಮೆಷಿನಲ್ಲಿ ಚೆಕ್ ಮಾಡ್ತೀವಿ. ಅಂದರೆ ಕರಿಗುಡ್ಡೆಯಲ್ಲಿ ಏನಾದರೂ ಊತ ಇದೆಯಾ ಅಥವಾ ಎಪಿಥೀಲಿಯಂ ಇಂಟ್ಯಾಕ್ಟ್ ಆಗಿದೆಯಾ. ಇನ್ನೂ ಒಂದು ಟೆಸ್ಟ್ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಎಂಡೋಥೀಲಿಯಲ್ ಸೆಲ್ ಕೌಂಟ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡಬೇಕಾಗತ್ತೆ. ಅದನ್ನು ಸ್ಪೆಕ್ಯುಲಾರ್ ಮೈಕ್ರೋಸ್ಕೋಪಿಯಲ್ಲಿ ನಾವು ಚೆಕ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಟೆಸ್ಟ್ ಮಾಡಿದಾಗ ಅದು ಕಣ್ಣು ಸೂಕ್ತ ಅಂತ ಅನಿಸಿದ್ರೆ ಮಾತ್ರನೇ ನಾವು ಪೇಷಂಟ್ಗೆ ಉಪಯೋಗಿಸ್ತೀವಿ, ಇಲ್ಲಾಂದರೆ ಉಪಯೋಗಿಸೋಕ್ಕಾಗಲ್ಲ. ಮತ್ತು ಬ್ಲಡ್ ಸ್ಯಾಂಪಲ್ ತೊಗೊಂಡೋಗಿರ್ತೀವಲ್ಲ, ಅದರಿಂದ ನಾವು ಈ ಎಚ್ ಐ ವಿ ಎಚ್ ಬಿ ಎಸ್ ಎ ಜಿ ಯಾರಿಗೆ ಬ್ಲಡ್ ಮೂಲಕ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಕಾಯಿಲೆ ಇರುತ್ತೆ, ಮಾರಣಾಂತಿಕ ಕಾಯಿಲೆಗಳು, ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ. ಹೆಪಟೈಟಿಸ್ ಬಿ ಸಿ ಮತ್ತು ಎಚ್ ಐ ವಿ ಅನ್ನೋ ಕಾಯಿಲೆ ಎಲ್ಲ ಚೆಕ್ ಮಾಡ್ತೀವಿ ನಾವು. ಮತ್ತು ಅವರು ಮಲ್ಟಿ ಆರ್ಗನ್ ಫೇಲ್ಯೂರಿಂದ ಏನಾದರೂ ತೀರ್ಕೊಂಡಿದ್ರೆ, ಅಥವಾ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ ಅಂದರೆ ರಕ್ತದಲ್ಲೇ ಅವರಿಗೆ ಪೂರ್ತಿ ಇನ್ಫೆಕ್ಷನ್ ಇರುತ್ತೆ ಅಂಥವರಲ್ಲಿ, ಅಥವಾ ಕ್ಯಾನ್ಸರ್, ಆ ಕ್ಯಾನ್ಸರಲ್ಲೂ ಮೇನಾಗಿ ಏನಂದರೆ ಕಣ್ಣಿನ ಕ್ಯಾನ್ಸರು ಅಥವಾ ಬ್ಲಡ್ ಕ್ಯಾನ್ಸರ್ ಇರೋರಿಂದ ನಾವು ತಗೊಳ್ಳೋದಿಲ್ಲ, ಅಥವಾ ತಗೊಂಡ್ರು ಅದನ್ನು ಉಪಯೋಗಿಸೋದಿಲ್ಲ.
1: ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿಬದ್ಧ.
4: ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ.
5: ನಮಸ್ಕಾರ.
4: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಯಾವತ್ತು ಘೋಷಣೆ ಮಾಡಲಾಯಿತು ಅಂತೀರಿ?
5: ನೋಡಿ, ಈ ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಅವರ ಅಭ್ಯುದಯಕ್ಕೆ ನೆರವು ನೀಡಲು ಕೇಂದ್ರ ಸರ್ಕಾರವು ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೆ ತಂದಿದೆ. 2023 ಸೆಪ್ಟೆಂಬರ್ 17 ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಜಯಂತಿಯ ದಿನ ಈ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. 2023-24 2027-28 5 ವರ್ಷಗಳ ಅವಧಿಯವರೆಗಿನ ಈ ಯೋಜನೆಯ ಮೊತ್ತ 13,000 crore rupees. ಈ ಮೊತ್ತವನ್ನ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಭರಿಸುತ್ತದೆ.
4: ಮುಖ್ಯವಾಗಿ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಒಳಗೊಳ್ಳುವಂತ ಈ ವಿಶ್ವಕರ್ಮಿಗಳು ಅಥವಾ ಕುಶಲಕರ್ಮಿಗಳು ಯಾರ್ಯಾರು ಅಂತೀರಿ?
5: ಈ ಯೋಜನೆ ಅಡಿ 18 ರೀತಿಯ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಕರಕುಶಲಗಳು ಅಥವಾ ಕುಶಲಕರ್ಮಿಗಳನ್ನ ನಾವು ಗುರುತಿಸುತ್ತೇವೆ. ಅವುಗಳು ಯಾವುವು ಅಂತ ಹೇಳಿದ್ರೆ, ಬಡಗಿ, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಿಸುವವರು, ಕಮ್ಮಾರರು, ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಿಸುವವರು, ಬೀಗ ತಯಾರಿಸುವವರು, ಅಕ್ಕಸಾರಿಗರು, ಕುಂಬಾರರು, ಚಮ್ಮಾರರು, ಕಲ್ಲು ಕುಟಿಕರು, ಬುಟ್ಟಿ, ಚಾಪೆ, ಪೊರಕೆ, ಸೆಣಬು ನೇಯುವವರು, ಸಾಂಪ್ರದಾಯಿಕ ಗೊಂಬೆ ಮತ್ತು ಆಟಿಕೆ ತಯಾರಕರು, ಕ್ಷೌರಿಕರು, ಹೂಮಾಲೆ ತಯಾರಕರು, ಮಡಿವಾಳರು, ಟೈಲರ್, ಶಿಲ್ಪಿಗಳು ಮತ್ತು ಕೊನೆಯದಾಗಿ ಮೀನಿನ ಬಲೆ ತಯಾರಕರು.
4: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಗುರಿ ಮತ್ತು ಉದ್ದೇಶಗಳು ಏನೇನು ಅಂತೀರಿ?
5: ನೋಡಿ, ಈ ಯೋಜನೆ ಮಹತ್ತರವಾದಂತಹ ಗುರಿಯನ್ನು ಹೊಂದಿದೆ. ದೇಶದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡತಕ್ಕಂತಹದ್ದು, ದೇಶಾದ್ಯಂತ ಇರತಕ್ಕಂತಹ 18 ವರ್ಗದ ಕುಶಲಕರ್ಮಿಗಳಿಗೆ ಕೌಶಲ ಅಭಿವೃದ್ಧಿ, ತರಬೇತಿ, ತಾಂತ್ರಿಕ ಜ್ಞಾನ, ಹೊಸ ಉಪಕರಣ ಹಾಗೂ ಬ್ಯಾಂಕ್ ಖಾತರಿ ರಹಿತ ಸಾಲ ಸೌಲಭ್ಯವನ್ನ ಒದಗಿಸತಕ್ಕಂತಹದ್ದು. ಇನ್ನು ಕುಶಲಕರ್ಮಿಗಳು ತಯಾರಿಸತಕ್ಕಂತಹ ಉತ್ಪನ್ನಗಳಿಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸತಕ್ಕಂತಹದ್ದು. ಗುಣಮಟ್ಟದ ಪ್ರಮಾಣೀಕರಣ, ಬ್ರ್ಯಾಂಡಿಂಗ್, ಇ ಕಾಮರ್ಸ್ ವೇದಿಕೆಗಳಾದಂತಹ GeM ಅಥವಾ

0: ಸರ್ಕಾರದ ಈ ಮಾರುಕಟ್ಟೆ ತಾಣ ಜಾಹೀರಾತು ಪ್ರಚಾರ ಮತ್ತು ಇತರ ಮಾರ್ಕೆಟಿಂಗ್ ಚಟುವಟಿಕೆಗಳಲ್ಲಿ ಮೌಲ್ಯ ಸಂಪರ್ಕವನ್ನು ಸುಧಾರಿಸಲು ಬೆಂಬಲವನ್ನ ನೀಡತಕ್ಕಂಥದ್ದು. ವೋಕಲ್ ಫಾರ್ ಲೋಕಲ್ಗೆ ಉತ್ತೇಜನ ನೀಡುವುದು ಅಂತ ಹೇಳಿದ್ರೆ ಸ್ಥಳೀಯವಾದದನ್ನ ಜಾಗತಿಕವಾಗಿ ಪರಿವರ್ತಿಸತಕ್ಕಂಥದ್ದು, ಕುಶಲಕರ್ಮಿಗಳ ಆದಾಯವನ್ನ ಹೆಚ್ಚಿಸತಕ್ಕಂಥದ್ದು, ಭಾರತೀಯ ಯುವಕರ ಕೌಶಲ್ಯ ಮತ್ತು ಜ್ಞಾನಕ್ಕೆ ಮನ್ನಣೆಯನ್ನ ನೀಡತಕ್ಕಂಥದ್ದು, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನ ನಾವು ಎತ್ತಿ ಹಿಡಿತಕ್ಕಂಥದ್ದು, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನ ಮುಂದುವರಿಸಲು ಯುವಕರನ್ನು ಪ್ರೇರೇಪಿಸತಕ್ಕಂಥದ್ದು, ಪಾಲುದಾರಿಕೆ ಮೂಲಕ ಆರ್ಥಿಕತೆಯ ವಿವಿಧ ವಲಯಗಳಲ್ಲಿ ಅಂದರೆ ಸರ್ಕಾರಿ ಉದ್ಯಮ, ಖಾಸಗಿ ಉದ್ಯಮ ಮತ್ತು ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು, ಮತ್ತು ಕೊನೆಯದಾಗಿ ವಿವಿಧ ಕ್ಷೇತ್ರಗಳ ಬೆಳವಣಿಗೆಯನ್ನ ಬೆಂಬಲಿಸಲು ನುರಿತ ಮತ್ತು ಉದ್ಯಮಶೀಲ ಕಾರ್ಯಾಚರಣೆಯನ್ನ ಒದಗಿಸುವ ಮೂಲಕ ಭಾರತೀಯ ಆರ್ಥಿಕತೆಯ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡತಕ್ಕಂಥದ್ದು.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಮುಖ್ಯವಾಗಿ ಫಲಾನುಭವಿಗಳಾಗಬೇಕು ಅಂದ್ರೆ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಾಗತ್ತೆ
0: ನೋಡಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ.

0: ಮತ್ತು ಕೊನೆಯದಾಗಿ ವಿವಿಧ ಕ್ಷೇತ್ರಗಳ ಬೆಳವಣಿಗೆಯನ್ನ ಬೆಂಬಲಿಸಲು ನುರಿತ ಮತ್ತು ಉದ್ಯಮಶೀಲ ಕಾರ್ಯಾಚರಣೆಯನ್ನ ಒದಗಿಸುವ ಮೂಲಕ ಭಾರತೀಯ ಆರ್ಥಿಕತೆಯ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡತಕ್ಕಂಥದ್ದು.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಮುಖ್ಯವಾಗಿ ಫಲಾನುಭವಿಗಳಾಗಬೇಕು ಅಂದ್ರೆ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಾಗತ್ತೆ
0: ನೋಡಿ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊಟ್ಟ ಮೊದಲನೆಯದಾಗಿ ಕುಶಲಕರ್ಮಿಗಳು ಈ ವಿಶ್ವಕರ್ಮ ಯೋಜನೆ ಅಥವಾ ನಾವು PMVKS ಯೋಜನೆ ಅಂತ ಏನ್ ಸಂಕ್ಷಿಪ್ತವಾಗಿ ಕರಿತೇವೆ, ಇದಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲು ಯೋಜನೆಯ ಅಧಿಕೃತ ಜಾಲತಾಣವಾಗಿರತಕ್ಕಂತಹ PMKSY.gov.in ಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬೇಕು. ತಮ್ಮ ಖಾತೆಯನ್ನ ಅರ್ಜಿದಾರರು ಈ ಒಂದು ಜಾಲತಾಣದಲ್ಲಿ ತೆರೆಯಬೇಕು. ವೈಯಕ್ತಿಕ ವಿವರಗಳನ್ನ ಅದರಲ್ಲಿ ನಮೂದಿಸಬೇಕು. ಬೇಕಾದ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಗುರುತಿನ ಚೀಟಿ ಮತ್ತು ಶೈಕ್ಷಣಿಕ ಮಾನದಂಡಗಳನ್ನ ನಮೂದಿಸಬೇಕು. ಮನೆಯ ಪ್ರಮಾಣ ಪತ್ರ, ದೂರವಾಣಿ ಸಂಖ್ಯೆ, ಪಾನ್ ಕಾರ್ಡ್, ಬ್ಯಾಂಕ್ ಖಾತೆಯ ವಿವರಗಳನ್ನ ದಾಖಲಿಸಬೇಕು. ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಹ ದಾಖಲಿಸಬೇಕು. ಹೆಚ್ಚಿನ ವಿವರಗಳಿಗೆ ಕುಶಲಕರ್ಮಿಗಳು ದೂರವಾಣಿ ಸಂಖ್ಯೆ 1800-26-77777 ಅಥವಾ vishwakarma@dcmsmc.gov.in ಗೆ ಸಂಪರ್ಕವನ್ನ ಹೊಂದಬೇಕು.
1: ಮುಖ್ಯವಾಗಿ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸುವಂತ ಅರ್ಜಿದಾರರು ಯಾವ್ಯಾವ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ?
0: ಅರ್ಜಿದಾರರು ಅರ್ಜಿ ಸಲ್ಲಿಸಲು 18 ವರ್ಷ ತುಂಬಿರಬೇಕು. ಈ ಯೋಜನೆಯಡಿ ಸಾಲವನ್ನ ಪಡಿತಕ್ಕಂಥವರು ಇತರ ಯಾವುದೇ ಸರ್ಕಾರಿ ಸಾಲವನ್ನ ಹೊಂದಿರಬಾರದು. ಕುಟುಂಬದಲ್ಲಿ ಗಂಡ, ಹೆಂಡತಿ ಮತ್ತು ಅವಿವಾಹಿತರಾಗಿರ್ತಕ್ಕಂತಹ ಮಕ್ಕಳಲ್ಲಿ ಒಬ್ಬರು ಮಾತ್ರ ಈ ಅನುಕೂಲತೆಯನ್ನ ಪಡಿಬಹುದು. ಇನ್ನು ಅರ್ಜಿದಾರರು ಕೈಯಿಂದ ಅಥವಾ ಉಪಕರಣಗಳಿಂದ ಉತ್ಪನ್ನಗಳನ್ನು ತಯಾರಿಸತಕ್ಕಂತಹ ಸಾಂಪ್ರದಾಯಿಕವಾದಂತಹ 18 ಕುಶಲಕರ್ಮಿಗಳ ವರ್ಗಕ್ಕೆ ಸೇರಿರಬೇಕು. ಅಸಂಘಟಿತ ಸ್ವ ಉದ್ಯೋಗಿ ಕುಶಲಕರ್ಮಿಗಳಾಗಿರಬೇಕು. ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು. ಕಳೆದ 5 ವರ್ಷಗಳಲ್ಲಿ PMEGP ಅಥವಾ PM ಸಣ್ಣ ಉದ್ಯಮಗಳ ಯೋಜನೆ, ಮುದ್ರಾ ಯೋಜನೆ ಅಥವಾ PM ಸ್ವನಿಧಿ ಯೋಜನೆಗಳಲ್ಲಿ ಸಾಲ ಪಡೆದಿದ್ದರೆ ಅದನ್ನು ಪೂರ್ಣವಾಗಿ ಪಾವತಿ ಮಾಡಿರಬೇಕು.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಒಟ್ಟಾರೆ ಸಾರಾಂಶ ಏನು ಅಂತೀರಿ?
0: ಗುರುತಿಸಲಾಗಿರತಕ್ಕಂತಹ ವಿಶ್ವಕರ್ಮಗಳಿಗೆ 5-7 ದಿನಗಳ ಮೂಲಭೂತ ತರಬೇತಿ ಮತ್ತು 15 ದಿನಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಸುಧಾರಿತ ತರಬೇತಿ ಜೊತೆಗೆ ₹500 ಶಿಷ್ಯ ವೇತನವನ್ನ ನೀಡಲಾಗ್ತದೆ. 15,000 ರೂಪಾಯಿ ವರೆಗೆ ಟೂಲ್ ಕಿಟ್ ಪ್ರೋತ್ಸಾಹವನ್ನ ಕೌಶಲದ ತರಬೇತಿಯ ಆರಂಭದಲ್ಲಿ ಈ ವೋಚರ್ ಮುಖಾಂತರ ನೀಡಲಾಗುತ್ತದೆ. ಭಾರತ ಸರ್ಕಾರದ ಶೇಕಡ 8% ಸಹಾಯಧನದೊಂದಿಗೆ ಮೇಲಾಧಾರ ಉಚಿತವಾದಂತಹ 2 ಹಂತಗಳಲ್ಲಿ ₹1,00,000 ಮತ್ತು 2,00,000 ರಿಯಾಯಿತಿ ಬಡ್ಡಿದರದ ಅಂದರೆ ಶೇಕಡ 5 ಬಡ್ಡಿದರದ ಒಂದು ಸಾಲವನ್ನ ನೀಡಲಾಗ್ತದೆ. 1,00,000 ಗೆ 18 ತಿಂಗಳು ಮತ್ತು 2,00,000 ರೂಪಾಯಿಗಳಿಗೆ 30 ತಿಂಗಳ ಅವಧಿಯನ್ನ ಗೊತ್ತುಪಡಿಸಲಾಗಿದೆ. ಮೂಲ ತರಬೇತಿಯನ್ನ ಪೂರ್ಣಗೊಳಿಸಿದ ಕರಕುಶಲಕರ್ಮಿಗಳು ಮೊದಲ ಹಂತದ ಸಾಲದ ನೆರವನ್ನ ಪಡೆಯಲು ಅರ್ಹರಾಗಿರುತ್ತಾರೆ. 2ನೇ ಸಾಲದ ಭಾಗವು 1ನೇ ಕಂತನ್ನು ಪಡೆದುಕೊಂಡ ಮತ್ತು ಪ್ರಾಮಾಣಿಕ ಸಾಲದ ಖಾತೆಯನ್ನ ನಿರ್ವಹಿಸಿದ ಹಾಗೂ ತಮ್ಮ ವ್ಯವಹಾರಗಳಲ್ಲಿ ಡಿಜಿಟಲ್ ವಹಿವಾಟನ್ನ ಅಳವಡಿಸಿಕೊಂಡಂತಹ ಅಥವಾ ಸುಧಾರಿತ ತರಬೇತಿ ಪಡೆದ ಫಲಾನುಭವಿಗಳಿಗೆ ಲಭ್ಯವಾಗುತ್ತದೆ. ಪ್ರತಿ ಡಿಜಿಟಲ್ ವಹಿವಾಟಿಗೆ ಗರಿಷ್ಠ 100 ವಹಿವಾಟುಗಳವರೆಗೆ ಮಾಸಿಕ ಪ್ರತಿ ಡಿಜಿಟಲ್ ಪೇ ಔಟ್ ಅಥವಾ ರಸೀದಿಗಾಗಿ ಫಲಾನುಭವಿಯ ಖಾತೆಗೆ ₹1 ಪ್ರೋತ್ಸಾಹಧನವನ್ನ ನೀಡಲಾಗುತ್ತದೆ.
1: ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಯೋಜನಗಳೇನೇನು ಅಂತೀರಿ?
0: ವಿಶ್ವಕರ್ಮಿಗಳು ತಮ್ಮ ಉದ್ಯಮವನ್ನ ಹೊರ ಜಗತ್ತಿಗೆ ಹೊರ ಗುತ್ತಿಗೆ ನೀಡತಕ್ಕಂತಹ ಸಾಮರ್ಥ್ಯ ಹೊಂದುವಂತೆ ಮಾಡಲು ಇದರಿಂದ ಸಾಧ್ಯವಾಗುತ್ತದೆ. ಇನ್ನು ವಿಶ್ವಕರ್ಮಿಗಳ ಪರಿಣತಿ ಮತ್ತು ನೈಪುಣ್ಯತೆಯನ್ನು ಹಿಡಿಯಲು ಅಂತಾರಾಷ್ಟ್ರೀಯ ಕಂಪನಿಗಳು ಅವರ ಮನೆಯ ಬಾಗಿಲು ತಟ್ಟುವಂತೆ ನಾವು ಅವರನ್ನು ಯಶಸ್ವಿಯಾಗಿ ಸಿದ್ಧಗೊಳಿಸಲು ಸಾಧ್ಯವಾಗುತ್ತದೆ. ವಿಶ್ವಕರ್ಮಿಗಳನ್ನ ಆಧುನಿಕ ಯುಗಕ್ಕೆ ತರಲು ಮತ್ತು ಅವರ ಸಾಮರ್ಥ್ಯವನ್ನ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವಿಶ್ವದಲ್ಲಿರ್ತಕ್ಕಂತಹ ಕೈಯಿಂದ ಮಾಡಿದ ವಸ್ತುಗಳಿಗೆ ಇರತಕ್ಕಂತಹ ಬೇಡಿಕೆಯನ್ನ ಸದುಪಯೋಗವನ್ನ ಪಡಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತದೆ. ಇನ್ನು ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಣ್ಣ ಪ್ರಮಾಣದ ಬ್ಯಾಂಕುಗಳು, ಸಹಕಾರ ಬ್ಯಾಂಕುಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಸಣ್ಣ ಹಣಕಾಸು ಸಂಸ್ಥೆಗಳಿಂದ ಸಾಲ ಸೌಲಭ್ಯ ಈ ವಿಶ್ವಕರ್ಮಗಳಿಗೆ ದೊರೆಯುತ್ತದೆ. ಇನ್ನು ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ವ್ಯವಸ್ಥೆಯಲ್ಲಿ ಕುಶಲಕರ್ಮಿಗಳನ್ನ ಉದ್ಯಮಗಳನ್ನಾಗಿ ಪರಿವರ್ತಿಸಿ ಉದ್ಯಮ ಸಹಾಯ ವೇದಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಸಾಧ್ಯವಾಗುತ್ತದೆ. ಸಮುದಾಯಿಕ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ.

0: ದೇಶದ ಶ್ರೀಮಂತ ಸಾಂಪ್ರದಾಯಿಕ ಕಲೆಗಳನ್ನು ರಕ್ಷಿಸಿಕೊಂಡು ಬರಲು ಸಾಧ್ಯವಾಗುತ್ತದೆ. ಕುಶಲಕರ್ಮಿಗಳು ವಿಶ್ವದ ಕರಕುಶಲ ಮಾರುಕಟ್ಟೆಯನ್ನು ಸ್ಪರ್ಧಾತ್ಮಕವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಇನ್ನು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಮತ್ತು ಉತ್ತೇಜನ ಲಭ್ಯವಾಗುತ್ತದೆ. ಕುಶಲಕರ್ಮಿಗಳು ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಲು ಸಾಧ್ಯವಾಗುತ್ತದೆ. ಅಸಂಘಟಿತ ಕುಶಲಕರ್ಮಿಗಳನ್ನು ಸಂಘಟಿತ ವಲಯದ ವ್ಯಾಪ್ತಿಗೆ ತರಲು ಸಾಧ್ಯವಾಗುತ್ತದೆ. ಕುಶಲಕರ್ಮಿಗಳ ಉತ್ಪನ್ನಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸೌಲಭ್ಯ ಲಭ್ಯವಾಗುತ್ತದೆ. ಮತ್ತು ಕೊನೆಯದಾಗಿ ಈ ಯೋಜನೆಯಿಂದ 30 ಲಕ್ಷ ಕುಟುಂಬಗಳಿಗೆ ಲಾಭವಾಗುತ್ತದೆ.
1: ತುಂಬಾ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಈ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಪಿಎಂ ಜಗದೀಶ್. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಇಂದಿನ ಈ ಪ್ರಗತಿಪಥ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳಕ್ಕೆ ತಲುಪಿದ ಭಾರತದ ರಕ್ಷಣಾ ಪಡೆ ಹಾಗೂ ಪರಿಹಾರ ಹೊತ್ತ 5ನೇ ವಿಮಾನ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ಮತ್ತು ಪೋಲೆಂಡ್ಗೆ 3 ದಿನಗಳ ಭೇಟಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವಬ್ಯಾಂಕ್ ಸಮೂಹ ಅಧ್ಯಕ್ಷ ಅಜಯ್ ಬಂಗಾ ಭೇಟಿ. ಭಾರತ ವಿಶ್ವಬ್ಯಾಂಕ್ ಸಹಭಾಗಿತ್ವ ವಿಸ್ತರಣೆಗೆ ಚರ್ಚೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆ, ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ನಿರ್ಧಾರ. ಹಾಗೂ ಲಂಡನ್ ಸ್ಕ್ವಾಶ್ ಕ್ಲಾಸಿಕ್, ಭಾರತದ ಅನಹತ್ ಸಿಂಗ್ ರಮಿತ್ ಟಂಡನ್ ಶುಭಾರಂಭ. ವಾರ್ತೆಗಳ ವಿವರ: ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಮತ್ತು ಸರಣಿ ಭೂಕುಸಿತದ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆಗೆ ಭಾರತ ತನ್ನ ಸಂಪೂರ್ಣ ಬೆಂಬಲವನ್ನು ಮುಂದುವರಿಸಿದೆ. ಅಗತ್ಯ ಪರಿಹಾರ ಸಾಮಗ್ರಿಗಳು ಹಾಗೂ 11 ಸದಸ್ಯರ ವಿಶೇಷ ರಕ್ಷಣಾ ಪಡೆಯನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 5ನೇ ವಿಮಾನವು ಇಂದು ನೇಪಾಳ ತಲುಪಿದೆ. ಈ ವಿಮಾನದಲ್ಲಿ ರಕ್ಷಣಾ ಉಪಕರಣಗಳ ಜೊತೆಗೆ ಸುಮಾರು 5.5 ಟನ್ ಅತ್ಯಗತ್ಯ ಔಷಧಗಳನ್ನು ಕಳುಹಿಸಿಕೊಡಲಾಗಿದೆ. ಇನ್ನೊಂದೆಡೆ, ಮೃತದೇಹಗಳ ಗುರುತು ಪತ್ತೆ ಹಚ್ಚಲು ನೇಪಾಳದ ವಿಧಿ ವಿಜ್ಞಾನ ತಜ್ಞರೊಂದಿಗೆ ಕೈಜೋಡಿಸಿರುವ ಭಾರತದ 19 ಸದಸ್ಯರ ವೈದ್ಯಕೀಯ ತಂಡವು ಡಿಎನ್ಎ ಮಾದರಿಗಳ ವಿಶ್ಲೇಷಣೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಕಠ್ಮಂಡು ಕಣಿವೆಯ ಖುಮ್ಲಾರ್ನಲ್ಲಿರುವ ನೇಪಾಳ ಪೊಲೀಸ್ ಕೇಂದ್ರ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದೆ. ಈ ನಡುವೆ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1114 ಏರಿಕೆಯಾಗಿದೆ ಎಂದು ನೇಪಾಳದ ರಾಷ್ಟ್ರೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿಹೋದವರ ಮೃತದೇಹಗಳು ದೊರೆಯುತ್ತಿದ್ದು, ಈವರೆಗೆ 95 ಮೃತದೇಹಗಳನ್ನು ಗುರುತಿಸಿ ಅವರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ. ದಕ್ಷಿಣದ ಚಿತ್ವಾನ್ ಒಂದರಲ್ಲೇ ಗರಿಷ್ಠ 348 ಮೃತದೇಹಗಳು ಪತ್ತೆಯಾಗಿದ್ದು, ನವಲಪರಾಸಿ, ನುವಾಕೋಟ್, ಗೋರ್ಖಾ ಹಾಗೂ ಧಾಡಿಂಗ್ ಜಿಲ್ಲೆಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸಿವೆ. ಮತ್ತೊಂದೆಡೆ, ಸರ್ಕಾರಿ ನೌಕರರು, ಭದ್ರತಾ ಸಿಬ್ಬಂದಿ, ವಿದೇಶಿ ಪ್ರವಾಸಿಗರು ಹಾಗೂ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು ಸೇರಿದಂತೆ ಸುಮಾರು 3900 ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ವಿಶೇಷವಾಗಿ ರಸುವಾ ಮತ್ತು ನುವಾಕೋಟ್ ಜಿಲ್ಲೆಗಳ ಭೋಟೆಕೋಶಿ ಮತ್ತು ತ್ರಿಶೂಲಿ ನದಿಗಳ ನದಿ ಕಣಿವೆಯಲ್ಲಿನ 11 ಜಲವಿದ್ಯುತ್ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದ 983 ಹೆಚ್ಚು ನೌಕರರು ಕಾಣೆಯಾಗಿದ್ದಾರೆ. ಸುರಂಗಗಳ ಒಳಗೆ ಸಿಲುಕಿರುವವರನ್ನು ರಕ್ಷಿಸಲು ನೇಪಾಳ ಸೇನೆಯೊಂದಿಗೆ ಭಾರತ ಮತ್ತು ಚೀನಾದ ವಿಶೇಷ ರಕ್ಷಣಾ ಪಡೆಗಳು ಜಂಟಿಯಾಗಿ ಬೃಹತ್ ಕಾರ್ಯಾಚರಣೆ ನಡೆಸುತ್ತಿವೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಾಳೆಯಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹಾ ಮತ್ತು ಪೋಲೆಂಡ್ನ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ

0: ಮತ್ತು ವಿಶ್ವಬ್ಯಾಂಕ್ ಸಮೂಹವು ಸಾಂಪ್ರದಾಯಿಕ ಸಾಲ ನೀಡುವ ಚೌಕಟ್ಟಿನಿಂದ ಆಚೆಗೆ ವಿಸ್ತರಿಸುವ ಕುರಿತು ಚರ್ಚಿಸಿವೆ. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವಬ್ಯಾಂಕ್ ಸಮೂಹದ ಅಧ್ಯಕ್ಷ ಅಜಯ್ ಬಂಗಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ಹಣಕಾಸು, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಪ್ರವಾಸೋದ್ಯಮ ಹಾಗೂ ಖಾಸಗಿ ಬಂಡವಾಳ ಕ್ರೋಢೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವ ಬಗ್ಗೆ ಚರ್ಚೆ ನಡೆದಿದೆ. ಭಾರತದಲ್ಲಿ ಬಹುಪಕ್ಷೀಯ ಹೂಡಿಕೆ ಖಾತರಿ ಸಂಸ್ಥೆಯ ಪಾತ್ರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಖಾತರಿಗಳ ವ್ಯವಸ್ಥಿತ ಬಳಕೆ ಹಾಗೂ ಖಾಸಗಿ ಬಂಡವಾಳದ ಹೆಚ್ಚಿನ ಕ್ರೋಢೀಕರಣದ ಮೂಲಕ ದೇಶದ ಕಾರ್ಪೊರೇಟ್, ಮೂಲಸೌಕರ್ಯ ಮತ್ತು ಪುರಸಭೆಯ ಬಾಂಡ್ ಮಾರುಕಟ್ಟೆಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶವನ್ನು ಈ ಸಹಭಾಗಿತ್ವ ಹೊಂದಿದೆ. ಭಾರತ ವಿಶ್ವಬ್ಯಾಂಕ್ ಸಮೂಹದ ಪಾಲುದಾರಿಕೆಯನ್ನು ಬಲಪಡಿಸುವುದು ಹಾಗೂ ವಿಶ್ವಬ್ಯಾಂಕ್ನ ವಿವಿಧ ಹಣಕಾಸು ಸಾಧನಗಳ ಬಳಕೆಯನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಜಾಗತಿಕ ಇಂಧನ ಬಿಕ್ಕಟ್ಟು ಮತ್ತು ವ್ಯಾಪಾರ ಕ್ಷೇತ್ರದ ಅನಿಶ್ಚಿತತೆಯ ನಡುವೆಯೂ ಭಾರತ ಸದೃಢ ಆರ್ಥಿಕ ಪ್ರಗತಿಯನ್ನು ಕಾಯ್ದುಕೊಂಡಿದ್ದು ಪ್ರಸ್ತುತ ಶೇಕಡ 7-8% ದರಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ವಿಶ್ವಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ ತಿಳಿಸಿದ್ದಾರೆ. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದ G20 ಹಣಕಾಸು ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿರುವ ಅವರು, ದೇಶದ ಸೇವಾ ವಲಯ, ರಫ್ತು ಹಾಗೂ ಮೂಲಸೌಕರ್ಯ ಮತ್ತು ಡಿಜಿಟಲೀಕರಣ ಕ್ಷೇತ್ರದ ನಿರಂತರ ಅಭಿವೃದ್ಧಿಯು ಈ ಪ್ರಗತಿಗೆ ಮೂಲ ಕಾರಣ ಎಂದು ಶ್ಲಾಘಿಸಿದರು. ಇದೇ ವೇಳೆ ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ತಾವು ನಡೆಸಿದ ಸಭೆಯಲ್ಲಿ ದೇಶದ ಪ್ರವಾಸೋದ್ಯಮ ಮತ್ತು ಅತಿಸಣ್ಣ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ವಿಸ್ತರಣೆಯ ಕುರಿತು ವಿಸ್ತೃತವಾಗಿ ಚರ್ಚಿಸಿರುವುದಾಗಿಯೂ ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಅಫ್ಘಾನಿಸ್ತಾನದ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆಯು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜರುಗಿತು. ಈ ಸಭೆಯಲ್ಲಿ ಮುಖ್ಯವಾಗಿ ವ್ಯಾಪಾರ ಸುಲಭಗೊಳಿಸುವಿಕೆ, ಸುಂಕ ಸೌಲಭ್ಯ, ಆಫ್ಘಾನ್ ಉದ್ಯಮಿಗಳಿಗೆ ವೀಸಾ ಸರಳೀಕರಣ, ಬ್ಯಾಂಕಿಂಗ್ ಹಾಗೂ ಹಣಕಾಸು ನೆರವು, ಕೃಷಿ ಮತ್ತು ಔಷಧೀಯ ವಲಯದ ವ್ಯಾಪಾರ, ಇಂಧನ ಸಹಕಾರ ಹಾಗೂ ಬಂದರು ಮತ್ತು ಸರಕು ಸಾಗಣೆ ಸಂಪರ್ಕದ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವೆ ಸಾಂಸ್ಥಿಕ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಕಸ್ಟಮ್ಸ್ ದತ್ತಾಂಶ ಹಂಚಿಕೆ, ಔಷಧ ಮತ್ತು ಕೃಷಿ ವಲಯದ ನಿಯಂತ್ರಣ ಸಾಧನೆ ಮತ್ತು ಖಾಸಗಿ ವಲಯದ ಉದ್ಯಮಗಳ ಭೇಟಿಗೆ ಪ್ರೋತ್ಸಾಹ ನೀಡಲು ಎರಡೂ ರಾಷ್ಟಗಳು ಒಪ್ಪಿಕೊಂಡಿವೆ. ದ್ವಿಪಕ್ಷೀಯ ವ್ಯಾಪಾರ, ವಾಣಿಜ್ಯ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಬದ್ಧವಾಗಿರುವುದಾಗಿ ಪುನರುಚ್ಚರಿಸಿರುವ ಉಭಯ ದೇಶಗಳು ಈ ಕುರಿತು ನಿರಂತರ ಸಂಪರ್ಕದಲ್ಲಿರಲು ನಿರ್ಧರಿಸಿವೆ. ಈ ಸಭೆಯಲ್ಲಿ ಎರಡೂ ರಾಷ್ಟ್ರಗಳ ವಾಣಿಜ್ಯ, ಕೈಗಾರಿಕೆ, ಕಸ್ಟಮ್ಸ್ ಹಾಗೂ ರಾಜತಾಂತ್ರಿಕ ನಿಯೋಗಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಅವರ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಜಾಗತಿಕವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳ ನಾಯಕರನ್ನು ಭೇಟಿಯಾಗಲು ಈ ಪ್ರವಾಸವನ್ನು ಆಯೋಜಿಸಲಾಗಿದೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೇ ಭೇಟಿಯಾಗಿದ್ದು ಈ ವರ್ಷದ 2ನೇ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೌದ್ ಪೆಜಶ್ಕಿಯನ್ ಭಾಗವಹಿಸುವ ನಿರೀಕ್ಷೆಯಿದೆ. ಲಂಡನ್ ಸ್ಕ್ವಾಶ್ ಕ್ಲಾಸಿಕ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ಹಾಲಿ ವಿಶ್ವ ಜೂನಿಯರ್ ಚಾಂಪಿಯನ್ ಅನಹತ್ ಸಿಂಗ್ ಜಯ ಸಾಧಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಆರಂಭಿಕ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ

0: ಅವರು ಈಜಿಪ್ಟಿನ ಮರಿಯಂ ಮೆಟ್ವಾಲಿ ಅವರನ್ನು 11-3, 11-2 ನೇರ ಸೆಟ್ಗಳಿಂದ ಮಣಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ರಮಿತ್ ಟಂಡನ್ ಕತಾರ್ನ ಅಬ್ದುಲ್ಲಾ ಅಲ್ ತಮಿಮಿ ವಿರುದ್ಧ 11-6, 11-7 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೇರಿದರು. ಮತ್ತೊಬ್ಬ ಭಾರತೀಯ ಆಟಗಾರ ವೀರ್ ಚೋತ್ರಾನಿ ಸ್ವಿಟ್ಜರ್ಲೆಂಡ್ನ ಯುನಿಕ್ ವಿಲ್ಹೆಲ್ಮಿ ವಿರುದ್ಧ 9-11, 9-11 ಅಂತರದಿಂದ ಸೋಲುಕೊಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಎರಡನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳಕ್ಕೆ ತಲುಪಿದ ಭಾರತದ ರಕ್ಷಣಾ ಪಡೆ ಹಾಗೂ ಪರಿಹಾರ ಹೊತ್ತ 5ನೇ ವಿಮಾನ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ಮತ್ತು ಪೋಲೆಂಡ್ಗೆ 3 ದಿನಗಳ ಭೇಟಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶ್ವಬ್ಯಾಂಕ್ ಸಮೂಹ ಅಧ್ಯಕ್ಷ ಅಜಯ್ ಭಂಗ ಭೇಟಿ. ಭಾರತ ವಿಶ್ವಬ್ಯಾಂಕ್ ಸಹಭಾಗಿತ್ವ ವಿಸ್ತರಣೆಗೆ ಚರ್ಚೆ. ಭಾರತ ಆಫ್ಘಾನಿಸ್ತಾನ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆ, ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ನಿರ್ಧಾರ. ಹಾಗೂ ಲಂಡನ್ ಸ್ಕ್ವಾಶ್ ಕ್ಲಾಸಿಕ್, ಭಾರತದ ಅನಹತ್ ಸಿಂಗ್ ರಮಿತ್ ಟಂಡನ್ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಕಾರ್ತಿಕ್ ಹಾಡಿರುವ ಯೋಗರಾಜ್ ಭಟ್ ಚಿತ್ರದ ಹಾಡು.

ಕಾರ್ತಿಕ್ ಅವರ ಕಂಠದಲ್ಲಿ ಯೋಗರಾಜ್ ಭಟ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಹರ್ಷಪ್ರಿಯ ಅವರ ಗೀತ ರಚನೆ ಇದಾಗಿತ್ತು. ಮಿಲನ್ ಧರ್ಮಸೇನ ಅವರ ಸಂಗೀತ ಸಂಯೋಜನೆ ಇತ್ತು. ಸುಜಾತ ಹಾಗೂ ಉದಿತ್ ನಾರಾಯಣ್ ಹಾಡಿರುವ ಉಯ್ಯಾಲೆ ಚಿತ್ರದ ಹಾಡು. ಸಾಹಿತ್ಯ ಜಯಂತ್ ಕಾಕಿಣಿ, ಸಂಗೀತ ರಿಕ್ಕಿ.

ನಾಗನಾಥ್ ಎಂ ಜೋಶಿಯವರು ಗೀತೆಯನ್ನು ಬರೆದು ಕೃಪಾಕರ್ ಅವರು ಸಂಗೀತ ಸಂಯೋಜಿಸಿ ರಂಜಿತ್ ಹಾಗೂ ಸಂಗೀತ ರವಿಶಂಕರ್ ಹಾಡಿರುವ ವಿಷ್ಣು ಚಿತ್ರದ ಹಾಡು

ಮುರಳಿ ಮೀಟ್ಸ್ ಮೀರಾ ಚಿತ್ರದ ಒಂದು ಹಾಡು ಇದೀಗ ಧ್ವನಿಯಾಗಿದ್ದಾರೆ ಕಿರಣ್ ಸಾಗರ್ ಪಿ. ಇನ್ನು ಗೀತೆಯನ್ನು ಬರೆದಿದ್ದಾರೆ ರಾಘವೇಂದ್ರ ಕಾಮತ್, ಸಂಗೀತ ಅಭಿಮಾನ್ ರಾಯ್ ಜಿ.

ಮಾನಸ ವಿಎಸ್ ಹಾಗೂ ಚೇತನ್ ಸೋಸ್ಕ ಹಾಡಿರುವ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ಹಾಡು. ಸಾಹಿತ್ಯ ಜಯಂತ್ ಕಾಗಿಣಿ, ಸಂಗೀತ ಮನೋಮೂರ್ತಿ.

ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ಜಯಂತ್ ಕಾಕಿಣಿಯವರು ಗೀತೆಯನ್ನ ಬರೆದು ಮಣಿಕಾಂತ್ ಕದ್ರಿಯವರು ಸಂಗೀತ ಸಂಯೋಜಿಸಿ ಕಾರ್ತಿಕ್ ಅವರ ಕಂಠದಲ್ಲಿ ಮೂಡಿ ಬಂದಂತಹ ಈ ಒಂದು ಗೀತೆಯನ್ನ ಆಯ್ದದ್ದು ಮದುವೆ ಮನೆ ಚಿತ್ರದಿಂದ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಜಲಾಶಯ ಯೋಜನೆಗೆ ಅಗತ್ಯವಿರುವ ಶಾಸನಬದ್ಧ ತಾಂತ್ರಿಕ ಅನುಮೋದನೆಗಳನ್ನು ಶೀಘ್ರವೇ ನೀಡುವಂತೆ ಜಲಸಂಪನ್ಮೂಲ ಸಚಿವ ಎಸ್ ಚಲುವರಾಯಸ್ವಾಮಿ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಅನುಪಮ್ ಪ್ರಸಾದ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ ಸಮಗ್ರ ಯೋಜನಾ ವರದಿ ಕುರಿತು ಚರ್ಚೆ ನಡೆಯಿತು. ಯೋಜನೆಗೆ ಸಂಬಂಧಿಸಿದ ಸ್ಥಳೀಯ ವಾಸ್ತವಾಂಶಗಳು ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಗತ್ಯವಿರುವ ಹೆಚ್ಚುವರಿ ತಾಂತ್ರಿಕ ಮಾಹಿತಿಯನ್ನು ತ್ವರಿತವಾಗಿ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಹಾಗೂ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ಸಚಿವರು ಪ್ರತಿಪಾದಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಕುಡಿಯುವ ನೀರಿನ ಅಗತ್ಯ ಪೂರೈಸಲು ನೆರವಾಗಲಿದೆ. ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಅವಕಾಶ ದೊರೆಯಲಿದೆ ಎಂದು ವಿವರಿಸಿದ್ದಾರೆ. ಈ ಯೋಜನೆ ಜಾರಿಯಿಂದ ಕರ್ನಾಟಕ ಹಾಗೂ ತಮಿಳುನಾಡಿಗೂ ಪ್ರಯೋಜನಕಾರಿಯಾಗಲಿದ್ದು, ತಾಂತ್ರಿಕ ಪರಿಶೀಲನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅನುಮೋದನೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಇಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ ನಡೆಸಿದರು. ಗಟ್ಟವಾಡಿ ಗ್ರಾಮದಲ್ಲಿ ಬೆಳೆ ಹಾನಿಗೊಳಗಾದ ರೈತರ ಜಮೀನಿಗೆ ತೆರಳಿ ಬರ ವೀಕ್ಷಣೆ ನಡೆಸಿದರು. ಸಾಲ ಮಾಡಿ ಬೆಳೆ ಬೆಳೆದು ಸಂಕಷ್ಟಕ್ಕೊಳಗಾಗಿರುವ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಉಪಮುಖ್ಯಮಂತ್ರಿ ಶೀಘ್ರವೇ ಬರ ಪರಿಹಾರ ಒದಗಿಸುವುದಾಗಿ ರೈತರಿಗೆ ಭರವಸೆ ನೀಡಿದರು. ಬಳಿಕ ಅವರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಬರ ಅಧ್ಯಯನ ನಡೆಸಿದರು. ಈಗಾಗಲೇ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದೆ. ಈ ನಡುವೆ ಇಂದು ಗುಂಡ್ಲುಪೇಟೆ ತಾಲೂಕಿನ ಸೋಮಹಳ್ಳಿಯಲ್ಲಿ ಸಂಪೂರ್ಣವಾಗಿ ನಾಶವಾಗಿರುವ ಸೂರ್ಯಕಾಂತಿ ಬೆಳೆಯನ್ನು ಕಂದಾಯ ಸಚಿವರು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಮರಳಾಪುರ, ಸೀಗೇವಾಡಿ, ರಂಗನಾಥಪುರ ಗ್ರಾಮಗಳಲ್ಲೂ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಸಚಿವರು ಸಂಜೆವರೆಗೂ ಬರ ಅಧ್ಯಯನ ನಡೆಸಲಿದ್ದು, ಸಂಜೆ ಹನೂರಿನಲ್ಲಿ ಬರ ನಿರ್ವಹಣೆ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇದೇ 6ರಂದು ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗವಹಿಸಲಿದ್ದು, ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದರು. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಯಾದ ದಾಳಿಂಬೆಯ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ. ಇದರಿಂದ ಜಿಲ್ಲೆಯ ದಾಳಿಂಬೆ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಕುಸಿತದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರ ನೆರವಿಗೆ ಧಾವಿಸಲು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ

0: ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಜಿಲ್ಲೆಯ 2500 ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗುತ್ತಿದ್ದು, ಈ ಬಾರಿ ಉತ್ತಮ ಬೆಳೆ ಮತ್ತು ಇಳುವರಿ ಬಂದಿದ್ದರೂ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ದಿಢೀರ್ ಬೆಲೆ ಕುಸಿತವು ರೈತರ ಆದಾಯದ ಮೇಲೆ ಗಂಭೀರ ಪರಿಣಾಮ ಬೀರಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮಾರುಕಟ್ಟೆ ಪರಿಸ್ಥಿತಿ ಸುಧಾರಿಸುವವರೆಗೆ ಉತ್ಪನ್ನವನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಅವಕಾಶ ಸೀಮಿತವಾಗಿದೆ. ಹೀಗಾಗಿ ತಕ್ಷಣ ಮಾರುಕಟ್ಟೆ ಮಧ್ಯಸ್ಥಿಕೆ ಅತ್ಯಗತ್ಯವಾಗಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪ್ರತಿಭಟನಾ ಮೆರವಣಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಪಾದಯಾತ್ರೆ ರಾಯಚೂರು ಜಿಲ್ಲೆಯ ಮಸ್ಕಿಯ ಸಂತೆಕೆಲ್ಲೂರಿನಿಂದ ಆರಂಭವಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವರಾದ ಶ್ರೀರಾಮುಲು, ಗಾಲಿ ಜನಾರ್ದನ ರೆಡ್ಡಿ, ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ದೂರಿದ್ದಾರೆ. ಪರಿಶಿಷ್ಟರ ಅನುದಾನ ದುರ್ಬಳಕೆ, ವಾಲ್ಮೀಕಿ ನಿಗಮದ ಅವ್ಯವಹಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಆಡಳಿತ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಇದೇ 10:00 ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಬಳ್ಳಾರಿಯಲ್ಲಿ ಪಾದಯಾತ್ರೆ ಸಮಾರೋಪಗೊಳ್ಳಲಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹಾಗೂ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಇಂದು ಬೆಳಿಗ್ಗೆ ಹೆಚ್ಎಸ್ಆರ್ ಲೇಔಟ್ನ ಸ್ಥಳೀಯ ನಿವಾಸಿಗಳ ಕುಂದುಕೊರತೆಗಳನ್ನು ಖುದ್ದಾಗಿ ಆಲಿಸಿದರು. ಅರಕೆರೆ ವಾರ್ಡ್ ವ್ಯಾಪ್ತಿಯಲ್ಲಿರುವ ಸುಮಾರು 200 ಕೋಟಿಗೂ ಅಧಿಕ ಮೌಲ್ಯದ ಸಿಎ ನಿವೇಶನಗಳು ಅಕ್ರಮವಾಗಿ ಒತ್ತುವರಿಯಾಗುತ್ತಿರುವುದನ್ನು ತಡೆಯಲು ತಂತಿ ಬೇಲಿ ಅಳವಡಿಸಬೇಕು ಎಂದು ಸಾರ್ವಜನಿಕರು ಆಯುಕ್ತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ತಳಮಹಡಿಯನ್ನು ಅನಧಿಕೃತವಾಗಿ ವಾಣಿಜ್ಯ ಬಳಕೆಗೆ ಉಪಯೋಗಿಸುತ್ತಿರುವ ಅಂಗಡಿಗಳಿಗೆ ನೋಟಿಸ್ ನೀಡಿ ಬಂದ್ ಮಾಡುವಂತೆ ಮುಖ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ. ಇದೇ 5 ವಿಜಯನಗರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಚಾಲನೆ ದೊರೆಯಲಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅಥವಾ ನಿಗದಿತ ಕಾಲಮಿತಿಯಲ್ಲಿ ಪರಿಹರಿಸುವ ರಾಜ್ಯ ಸರ್ಕಾರದ ಪ್ರಜಾಸೇವಾ ಅಭಿಯಾನದ ಸಭೆ ಅಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿಯಲ್ಲಿ ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮೀಜಿ ಎಂ ತಿಳಿಸಿದ್ದಾರೆ. ಸಾರ್ವಜನಿಕರು ಸಣ್ಣಪುಟ್ಟ ಕೆಲಸಗಳಿಗೂ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಈ ಏಕೀಕೃತ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಅಹವಾಲುಗಳನ್ನು ಆಲಿಸಿ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡಲು 5 ಅಂಕೋಲಾದ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನಾ ಸಭೆಯ ಯಶಸ್ಸಿಗೆ ಅಗತ್ಯವಿರುವ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಇದೇ ದಿನಾಂಕ ತಿಂಗಳ 5-2 ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದಾರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತದಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು, ಮಹಿಳಾ ಸ್ಪರ್ಧೆಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ಇಂದು ವಿಶ್ವ ತೆಂಗಿನಕಾಯಿ ದಿನ ಆಚರಿಸಲಾಗುತ್ತಿದೆ. ತೆಂಗಿನಕಾಯಿಯ ವೈವಿಧ್ಯಮಯ ಬಳಕೆ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಇದರ ಕೊಡುಗೆ ಪರಿಗಣಿಸಿ ಪ್ರತಿ ವರ್ಷ 2 ಈ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿದ್ದು, ತೆಂಗಿನ ಸಸಿ ಬೆಳೆಯುವುದರಲ್ಲಿ ತೃತೀಯ ಸ್ಥಾನದಲ್ಲಿದೆ.

0: ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಡಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕತೆ.
3: ಜಲ್ದಿ ಸುನಾಯಿ ಗುರುಜಿ, ಹಮೇ ಕಹಾನಿ ಸುನನಿ ಹೈ.
2: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೆ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
1: ಗುರುಜಿ, ಮಜೆ ಸೇ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ ರಹಾ ಕರ್ತಾ ಥಾ.
1: ಮಗರ್ಮಚ್ ಯಾನಿ ಕ್ಯಾ ಹೈ?
2: ಮಗರ್ಮಚ್ ಅಂದರೆ ಮೊಸಳೆ, ಉಸೆ ಮಗರ್ ಭಿ ಕಹತೆ ಹೈ. ಮಗರ್ಮಚ್ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಬಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಬಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೆ ಬಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು.

0: ಅಂತ ಅಲ್ಲವೇ ಗುರುಜಿ?
1: ಹೌದು.
2: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
1: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮುನೂ ಪರ್ ಜಾನ್ ಛಿಡಕ್ತಿ ಥಿ.
2: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
1: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ. ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮುನೋ ಕೋ ಕಹಾಂ ಸೇ ಲಾತಾ ಹೈ. ಅಭಿ ಇನ್ ಜಾಮುನೋ ಸೇ ಉಸ್ಕಾ ಮನ್ ನಹೀ ಭರ್ತಾ ಥಾ. ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
2: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
1: ಹೌದು. ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
2: ತಬ್ ಉಸ್ನೆ ಕ್ಯಾ ಕಿಯಾ?
1: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹೆ ಡಾಲಿ. ಔರ್ ಜಾನ್ತಿ ಹೋ, ಉಸ್ಕಿ ಇಚ್ಛಾ ಬಹುತ್ ಹೀ ಬುರಿ ಥಿ.
2: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು. ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
1: ಹಾ, ಉಸ್ನೆ ಕಹಾ ಯೇ ಜಾಮುನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ್ ಜಾಮುನೋ ಕೋ ಖಾತಾ ಹೈ. ಇತ್ನೆ ಸಾರೆ ಸ್ವಾದಿಷ್ಟ ಜಾಮುನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ. ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ, ಆಜ್ ಉಸೆ ಹೀ ಲಾಯಿಯೆ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
0: ಜಿ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು. ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೆ ಏನಾಯ್ತು?
1: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭೀ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭೀ. ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಟ್ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಚ ಕ್ಯಾ ಕರೆ, ಇಸಿ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
2: ದುವಿಧಾ ಅಂದ್ರೆ ಏನು ಗುರುಜಿ?
1: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
2: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
1: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖಕರ್ ಬಂದರ್ನೆ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೆ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹಿ ಬತಾವೋಗೆ?
0: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
1: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೆ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮ್ಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
0: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
0: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
1: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೇ ಕಹಾ,
2: ಓಹೋ ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
0: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
1: ತುಮ್ಸೆ ಜಾಮುನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮುನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂ.

0: ಹಾ ಗುರುಜಿ, ಗೊತ್ತಾಯ್ತು.
1: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
2: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೇ ಲಿಯೇ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ್ ಉಸ್ನೆ ಮಗರ್ಮಚ್ಚ ಸೇ ಕಹಾ,
0: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹೀ ಸೂಝಾ ಅಂದ್ರೆ
1: ಏನೂ ಮಾಡಲು ತೋಚಲಿಲ್ಲ ಅಂತ.
0: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
1: ಎದೆಗುಂದಲಿಲ್ಲ.
0: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
2: ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೇ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
1: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
0: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
1: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
0: ತೋ ಮಗರ್ಮಚ್ನೆ ಕ್ಯಾ ಕಹಾ?
2: ಮಗರ್ನೆ ಕಹಾ, ಅಚ್ಛಾ ಮಿತ್ರ, ಕೋಯಿ ಬಾತ್ ನಹಿ, ಮೈ ತುಮೆ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೇ ಆ ಜಾನಾ, ಚಲೋ.
0: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
2: ಬಹುತ್ ಬಡಿಯಾ ವಿದ್ಯಾ.
1: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
0: ಹಾ, ಫಿರ್ ಕ್ಯಾ ಹುವಾ?
2: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ ಗಯಾ ಔರ್ ಮಗರ್ ಸೇ ಕಹನೆ ಲಗಾ.
0: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
1: ಕ್ಯಾ ಕಹಾ, ಏನು ಹೇಳಿತು?
2: ಧೋಕೆ ಬಾಸ್, ಮೈನೆ ತುಮ್ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ್ ಘಾತ್ ಕಿಯಾ. ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಟ್ ಕಹಾ, ಪರ್ ಮೈನೆ ಝೂಟ್ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೇ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಚ ಶರ್ಮಾತಾ ಹುವಾ ವಹಾಂ ಸೆ ಚಲಾ ಗಯಾ.
0: ಅಬ್ಬಾ, ಕೋತಿ ಬಚಾವಾಯ್ತು.
2: ಅಚ್ಛಾ
1: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
2: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
0: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಝೆ ಬಹುತ್ ಪಸಂದ್ ಆಯಿ.
1: ಮುಝೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
2: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಚ್ ನಯಾ ಪಡೆಯೆಂಗೆ.
1: ಧನ್ಯವಾದ ಗುರುಜಿ.
0: ನಮಸ್ತೆ ಗುರುಜಿ.
2: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

0: ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ ತಲೆಮಾರುಗಳ ಕೊಂಡಿ
0: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ರಸವಾರ್ತೆ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಾಗಿ ಡಾ ಆನಂದ್ ಎಂಆರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ದಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಸಿರಿಗಂಧ 7:45. ಇನ್ನು ಪ್ರಚಲಿತ ವಿದ್ಯಮಾನ 9:15. 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಗೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವೀಣಾ ಮತ್ತು ಸಿತಾರ್ ವಾದನದ ಜುಗಲ್ಬಂದಿ. ಶುಭಾ ಸಂತೋಷ್ ಮತ್ತು ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ಮೃದಂಗ ಸಹಕಾರ. ರಂಜನಿ ಸಿದ್ಧಾಂತಿ, ತಬಲಾ ಸಾಥ್, ಗುರುಮೂರ್ತಿ ವೈದ್ಯ. ಗಮನಿಸಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವೀಣಾ ಮತ್ತು ಸಿತಾರ್ ವಾದನದ ಜುಗಲ್ಬಂದಿ ಇದೆ. ಇಂದು 10:00. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.
1: ಹೆಲ್ದಿ ಚೀಜೋ ಕಾ ಇಸ್ತೇಮಾಲ್ ಕರ್ತಿ ಯೇ ಬಹುತ್ ಅಚ್ಚಿ ಬಾತ್ ಹೈ
2: ಭೈ ಅಗರ್ ಬೋಲೆಂಗೇ ಔರ್ ಅಗರ್ ಉಸ್ಕೋ ನಹೀ ಪಾಲನ್ ಕರೆಂಗೇ ಉನ್ ಬಾತೋ ಕಾ ತೋ ಕಹನೆ ಕಾ ಕೋಯಿ ಮತ್ಲಬ್ ನಹೀ ಹೈ ಔರ್ ಹಮೇಶಾ ಏಕ್ ಉಮ್ಮೀದ್ ಯಹಾಂ ಪೇ ರಹತಿ ಹೈ ಕಿ ಕೋಯಿ ನಾ ಕೋಯಿ ಏಕ್ ಸಖೀ ಯಾ ಹಮಾರೇ ಶ್ರೋತಾ
3: ಲೋಹಾರಾ ಬಾಲೋ ಛತ್ತೀಸ್ಗಢ್ ಸೇ ದೇವಶಂಕರ್ ತಾಮುರಿಯಾ, ಅಜಯ್ ದೇವ್ ತಾಮುರಿಯಾ, ತುಷಾರ್ ದೇವ್ ತಾಮುರಿಯಾ, ಡಾಲಿ ಬೇಬಿ ಪೂಜಾ ತಾಮುರಿಯಾ, ರಾಧಿಕಾ ಪ್ರಭಾ ದೇವಿ ತಾಮುರಿಯಾ ಔರ್ ಮಾಸ್ಟರ್ ಅಲ್ ಕಬೀರ್.
4: ग्राम मंगला मटिया बालोद से शिवकुमार अंगारे, अंजनी अंगारे ने शब्द का अर्थ बताते हुए लिखा है, वैमानिकी का अर्थ है विमान उड़ाने से संबंधित विज्ञान.
3: बहुत बहुत धन्यवाद श्रोताओं आप सबकी प्रतिभागिता के लिए. हम हरदम प्रयास करते हैं कि उमंग कार्यक्रम के द्वारा आपको रोचक से रोचक जानकारी दें
4: जी
3: और मनोरंजक शैक्षिक कार्यक्रम भी सुनाए. तो अब सुनते हैं पिछले सप्ताह पूछे गए प्रश्नों के उत्तर. तो हमारा पहला प्रश्न था, थर्मामीटर या ज्वर मापी यंत्र का आविष्कार किसने किया था?
4: थर्मामीटर का आविष्कार गैलीलियो गैलीली ने किया था. इसे आधुनिक रूप दिया था 1714 में डेनियल फेरनहाइट ने.
3: हमारा अगला प्रश्न था, आंग किसे कहते हैं और ये किस जनजाति में प्रचलित है?
4: आंग का अर्थ होता है राजा, मुखिया या वंशानुगत प्रमुख. ये नागालैंड की कोयांक जनजाति की सर्वोच्च उपाधि है.
3: और सुनिए हमारा अगला प्रश्न. हमारा अगला प्रश्न था, डार्क स्काई रिजर्व किसे कहते हैं?
4: डार्क स्काई रिजर्व उस विशेष जगह को कहते हैं जहाँ कृत्रिम प्रकाश का इस्तेमाल नहीं के बराबर होता है ताकि वहाँ के आकाश को वास्तविकता में देखा जा सके.
3: हमारा अगला प्रश्न था, मौसिन राम और मेघालय की खासी जनजातियों का मुख्य भोजन क्या है?
4: मौसिन राम और मेघालय की खासी जनजातियों का मुख्य भोजन चावल और जादोह है.
3: और अब सुनिए हमारा अंतिम प्रश्न. हमने आपसे पूछा था, राजस्थान के किस गांव और उसके आसपास के क्षेत्रों में सबसे अधिक गर्मी पड़ती है?
4: राजस्थान के पश्चिमी रेगिस्तानी इलाके के फलौदी और उसके आसपास के गांवों में गर्मियों के दिनों में तापमान बेहद ऊंचा पहुंच जाता है.

ಸ್ನೇಹಿತರೆ, ಇದುವರೆಗೂ ಉಮಂಗ್ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರಾಯಂಬೋದಲ್ಲಿ ಇದೀಗ ಹೋಮ್ ಬಿಸಿಲಿನ ಹೊತ್ತು ಕನ್ನಡ ಹಾಗೆ ಹಿಂದಿ ಚಲನಚಿತ್ರ ರಂಗದ ಕುರಿತಾಗಿನ ಪ್ರಶ್ನೆಗಳು ಇವತ್ತಿನ ವಿಶೇಷ. ಮೊದಲಿಗೆ ಹಾಡಿನ ತುಣುಕೊಂದನ್ನು ಕೇಳಿಸ್ತಾ ಇದ್ದೀನಿ. ಈ ಹಾಡಿನ ತುಣುಕನ್ನು ಕೇಳಿಸ್ಕೊಂಡು ಈ ಸಾಹಿತ್ಯ ಯಾರದ್ದು ಅಂತ ನೀವು ನಮಗೆ ಹೇಳಬೇಕು. ನೆನಪಿರಲಿ, ಈ ಒಂದು ಹಾಡಿನ ಸಾಹಿತ್ಯ ಯಾರದ್ದು ಅಂತ ನೀವು ನಮಗೆ ಮೆಸೇಜ್ ಮಾಡಬೇಕು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಾಗಿದ್ರೆ ತಡ ಯಾಕೆ, ಹಾಡಿನ ಬಿಟ್ ಹಾಡಿನ ತುಣುಕು ಕೇಳಿಸ್ತಾ ಇದ್ವಿ.

ಕೇಳಿಸ್ಕೊಂಡ್ರಿ ಅಲ್ಲ, ಹೊಸ ಭಾವ ಗದ್ಯವು ಅನ್ನುವಂತಹ ಗೀತೆ. ಹಂಗಂತ ಎಂಡ್ ಆಗಿದೆ ಆ ಪದಗಳನ್ನ ಕೇಳಿಸ್ಕೊಂಡು. ಹಾಗೇನೆ ಯಾವ ಸಿನಿಮಾ ಅದು ಅಂತ ಹುಡುಕಿ ಹೇಳ್ತೀರೋ, ಇಲ್ಲಾಂದ್ರೆ ಬರೀ ನಿಮಗೆ ಸ್ಟೈಲ್ ನೋಡಿದ್ರೆ ಇಂಥವ್ರು ಅಂತ ಹೇಳಕ್ ಗೊತ್ತಾಗತ್ತೋ, ಬೇಗ ಬೇಗ ಮೆಸೇಜ್ ಮಾಡಿ ಯಾರ ಸಾಹಿತ್ಯ ಇರಬಹುದು ಇದು ಅಂತ. ಇನ್ನೊಂದ್ಸಲ ಕೇಳಿಸ್ಬಿಡ್ತೀನಿ.

ಈಗ ಹಾಡಿನ ತುಣುಕನ್ನ ಒಂದಲ್ಲ ಎರಡು ಸಲ ಕೇಳಿಸಿದ್ದೀವಿ, ಮತ್ತೆ ಪ್ರಶ್ನೆಯನ್ನು ಕೂಡ ತುಂಬಾ ನಿಧಾನಕ್ಕೆ, ನಂಗೆ ಎಷ್ಟಾಗತ್ತೆ ಅಷ್ಟು ನಿಧಾನಕ್ಕೆ ಹೇಳ್ಬಿಟ್ಟಿದ್ದೀನಿ. ಆಯ್ತಾ, ನೀವು ಕ್ವಶನ್ ಫಾಸ್ಟ್ ಕೇಳ್ತೀರಿ ಅಂತ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ಹಾಡಿನ ತುಣುಕು ನಮಗೆ ಕೇಳಿಸ್ಲಿಲ್ಲ ಅಂತ ಕೂಡ ಹೇಳಂಗಿಲ್ಲ. ಆಯ್ತಾ, ಗಮನ ಕೊಟ್ಟು ಕೇಳಿಸೋದಕ್ಕೆ ಕೂಡ ಅವಕಾಶ ಕೊಟ್ಟು ಕೇಳಿಸಿದೀವಿ. ಇದೀಗ ಉತ್ತರ ಅಷ್ಟೇ ಬಾಕಿ ಇದೆ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿ ನಮ್ಮ ಮೆಸೇಜ್ ಲೈನ್ಸ್ ತೆರೆದೇ ಇದೆ, ಬೇಗ ಬೇಗ ಮೆಸೇಜ್ ಮಾಡಿ. ಸರಿಯಾದಂತಹ ಉತ್ತರವನ್ನ ಫಾಸ್ಟ್ ಆಗಿ ಕಂಡು ಹಿಡಿದು ಅಷ್ಟೇ ಬೇಗ ನಮಗೆ ಮುಟ್ಸೋದ್ರಲ್ಲಿದೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ. ನೀವು ಗೆಲ್ಲೋದ್ರ ಹಿಂದಿನ ಗುಟ್ಟು, ಅದನ್ನು ಬಿಟ್ಟು ಮತ್ತಿನ್ಯಾವುದೂ ಇಲ್ಲ. ಮತ್ತೆ ಹೆಸರನ್ನ ರಿಪೀಟ್ ಮಾಡೋದಿಲ್ಲ. ಆಯ್ತಾ,

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಮೊದಲ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ. ತುಂಬಾ ಜನ ಟ್ರೈ ಮಾಡಿದ್ದೀರಿ, ಆದರೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದು ಮಾತ್ರ ಕೆಲವೇ ಕೆಲವು ಮಂದಿ. 6 ಜನರ ಉತ್ತರ ಸರಿಯಾಗಿದೆ. ಯಾರು ಆ ಲಕ್ಕಿ 6 ಜನರು ಅಂತ ಅಂದರೆ, ಬಿಂದು ಪ್ರಕಾಶ್, ಹರೀಶ್, ಹೊನ್ನೂರು ಅಲಿ, ಎನ್ ಜಿ ಬಸವರಾಜ್, ಸುಬ್ರಹ್ಮಣ್ಯ, ಜಯಂತ್ ಮತ್ತು ಸುಭಾನ್ ಕೋರಿ. ಇಷ್ಟು ಜನರು ಕೊಟ್ಟಂತಹ ಉತ್ತರ ಸರಿಯಾಗಿತ್ತು. ನಾವು ಕೇಳಿದ್ವಿ ಒಂದು ಗೀತೆಯ ತುಣುಕನ್ನು ಕೇಳಿಸಿ, ಇದು ಯಾರ ಸಾಹಿತ್ಯ ಅಂತ.

ಇದರ ಸಾಹಿತ್ಯ ಚಂದ್ರು ಎಸ್ ಎಲ್ ಅವರದ್ದು. ಚಂದ್ರು ಅಂತ ಉತ್ತರ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ತುಂಬಾ ಜನ ರಾಷ್ಟ್ರಕವಿ ಕುವೆಂಪು ಅವರು, ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು, ಹಾಗೆ ಜಯಂತ್ ಕಾಯ್ಕಿಣಿ ಮತ್ತು ಕೆ ಕಲ್ಯಾಣ್, ವಿ ನಾಗೇಂದ್ರ ಪ್ರಸಾದ್, ಈ ಎಲ್ಲರ ಹೆಸರನ್ನ ಕಳಿಸಿದ್ದೀರಿ. ಆದರೆ ಇವೆಲ್ಲ ಕೂಡ ತಪ್ಪು ಉತ್ತರ ಆಗಿತ್ತು. ಸರಿಯಾದಂತಹ ಉತ್ತರ ಚಂದ್ರು ಆಗಿತ್ತು. ಯಾರೆಲ್ಲ ಕೂಡ ಸರಿ ಉತ್ತರ ಚಂದ್ರು ಅಂತ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀವಿ. ಇದೀಗ ಹಿಂದಿ ಚಿತ್ರದ ಹಾಡಿನ ತುಣುಕನ್ನು ಕೇಳಿಸ್ತೀವಿ. ಇದು ಯಾವ ಚಿತ್ರದ ಹಾಡು ಅಂತ ಹೇಳಿದ್ರೆ ಸಾಕು, ಆಯ್ತಾ? ಯಾವ ಚಿತ್ರದ ಹಾಡು ಅಂತ ನೀವು ನಮಗೆ ಹೇಳಬೇಕು. ಸಾಂಗ್ ಬಿಟ್ ಹೇಗಿದೆ?

ಈ ಹಿಂದಿ ಹಾಡಿನ ಚಿತ್ರ ಯಾವುದು ಅಂತ ಹೇಳಬೇಕು, ಯಾವ ಚಿತ್ರದಿಂದ ಈ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಆದರೆ ಹಾಡಿನ ಶುರುವಾತ್ನಲ್ಲಿ ಕೊಟ್ಟಿಲ್ಲ, ಮಧ್ಯದಲ್ಲಿ ಎಲ್ಲಿಂದಲೋ ಬಿಟ್ನ ತೆಗೆದು ಕೊಟ್ಟಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಹುಡ್ಕೋದಕ್ಕೆ ನಿಮಗೆ ಕೆಲಸ ಇರುತ್ತೆ ಆಯಿತಾ. ಇದಕ್ಕೂ ಮುಂಚೆ ಕನ್ನಡದ ಹಾಡಿನ ಬಿಟ್ನ ಕೇಳಿಸಿದ್ನಲ್ಲ, ಇದು ಯಾವ ಚಿತ್ರದ ಹಾಡು ಅಂತ ಐಡಿಯಾ ಇದೆಯಾ?

ಮಸ್ತ್ ಕಲಂದರ್ ಚಿತ್ರದ ಹಾಡಿನ ತುಣುಕನ ನಿಮ್ಗೆ ಕೇಳಿಸಿದ್ದೆ. ಚಂದ ಅಪರಾಧ ಒಂದು ಅನ್ನುವಂತಹ ಗೀತೆ. ಈ ಗೀತೆಯನ್ನು ಪೂರ್ತಿ ಕೇಳಿಸ್ತೀನಿ ಇದೀಗ. ಇದೇ ಸಮಯದಲ್ಲಿ ಹಿಂದಿ ಚಿತ್ರದ ಕುರಿತಾಗಿನ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಬರಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಸಮಯ. ನೇತ್ರಾ, ಕಬಾಡಿ ವೆಂಕಟೇಶ್, ಎನ್ಆರ್ ಪ್ರಸಾದ್, ರಘುನಾರಾಯಣ್, ಮಾದಪ್ಪ, ಪ್ರಮೀಳಾ, ಹರೀಶ್, ಎ ಹರಿಹರನ್, ರೂಪಾ ಪಾಂಡುರಂಗರಾವ್, ಮತ್ತೆ ಮಂಜುನಾಥ್ ಇಂದರಗಿ ಹಾಗೂ ಸುಜಾತಾ ಕೆ ನಟರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕಳಿಸಿದ್ರಿ, ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು. ಯಾವ ಸಿನಿಮಾದ ಹಾಡು ಅಂತ ಕೇಳಿದೆ, ಜಿದ್ದಿ ಅನ್ನೋದು ಸರಿಯಾದಂತಹ ಉತ್ತರ. ಎ ಮೇರಿಸ್ ಇಂದಾಗಿ ಏನು ಅಂತ ಹಾಡಿನ ಸಾಧನೆ.

0: चाहते हो? सुनो, मैं एक चांद हूँ जिसके माथे पे एक दाग है, मेरा दिल जलता हुआ चिराग है।
1: ಈ ಎ ಮೇರಿ ಜಿಂದಗಿ ಅನ್ನುವಂತಹ ಗೀತೆಯಿಂದ ಆಯ್ದಂತಹ ತುಣುಕನ ನಿಮಗೆ ಕೇಳಿಸಿದ್ವಿ. ಯಾವ ಚಿತ್ರದ್ದು ಅಂತ ಕೇಳಿದ್ವಿ, ಆಲ್ಮೋಸ್ಟ್ 80% ಜನ ಸಿದ್ಧಿ ಅಂತ ಉತ್ತರ ಕೊಟ್ರಿ. ಇನ್ನೊಂದಷ್ಟು ಜನ ಬೇರೆ ಬೇರೆ ಚಿತ್ರದ ಹೆಸರನ್ನ ಕಳಿಸಿದ್ರಿ. ಇರಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಇದೀಗ ಮತ್ತೆ ಇನ್ನೊಂದು ಪ್ರಶ್ನೆ ಹೀಗೇನೆ ಹಾಡಿಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದೆ, ಆದರೆ ಇದು ಕನ್ನಡದ ಹಾಡು. ಆಯ್ತಾ, ಇದು ಯಾವ ಸಿನಿಮಾದ ಹಾಡು ಅಂತ ನೀವು ನಮಗೆ ತಿಳಿಸಿದ್ರೆ ಸಾಕು, ಇದನ್ನು ಕೂಡ ಅರ್ಧದಿಂದ ಶುರು ಮಾಡಿ ಕೇಳಿಸ್ತಾ ಇದ್ದೀನಿ.

ನೀವು ಈಗ ಕೇಳಿಸಿಕೊಂಡಂತಹ ತುಣುಕು ಯಾವ ಚಿತ್ರದ ಗೀತೆಯದು ಅಂತ ಹೇಳಬೇಕು. ಸಿನಿಮಾದ ಹೆಸರನ್ನ ನನಗೆ ಮೆಸೇಜ್ ಮಾಡಬೇಕು, ಆಯ್ತಾ? ತುಂಬಾ ಜನ ಕೇಳ್ತಾ ಇದ್ರಿ ಇವತ್ತು ಗಣಿತದ ಪ್ರಶ್ನೆ ಇಲ್ವಾ ಟೀಚರ್ ಅಂತ. ಇಲ್ಲ ಇಲ್ಲ, ಇವತ್ತು ಗಣಿತದ ಪ್ರಶ್ನೆ ಇಲ್ಲ, ಇವತ್ತು ಪೂರ್ತಿ ಹಾಡುಗಳು ಮತ್ತು ಹಾಡುಗಳು ಮಾತ್ರ.

ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಜಯಶ್ರೀ, ಸುನೀಲ್, ಪ್ರವೀಣ್ ಕುಮಾರ್, ಹಸನ್ ಸಾಬ್, ಉಸ್ಮಾನ್, ಡೇವಿಡ್, ಅನಂತರಾಜು, ನಿತ್ಯ, ಆಶಾ ಶ್ರೀನಿವಾಸ್, ಮೊಹಮ್ಮದ್ ಉಮರ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಲವ್ ಈಸ್ ಪಾಯ್ಸನ್. ಈ ಖಾಲಿ ಹೃದಯ ಅನ್ನುವಂತಹ ಗೀತೆಯಿಂದ ಆಯ್ದುಕೊಂಡಂತಹ ಸಾಲುಗಳು ಅದಾಗಿತ್ತು.

ಈ ಒಂದು ಗೀತೆಯ ತುಣುಕನ್ನ ಕೇಳಿಸಿದ್ವಿ. ಲವ್ ಇಸ್ ಪಾಯ್ಸನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು ಆ ಚಿತ್ರದ ಗೀತೆ. ಇದೀಗ ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಬಂದಿದೆ. ತುಂಬಾ ಜಾಸ್ತಿ ಸಮಯಾವಕಾಶ ಇರಲ್ಲ, ಬೇಗ ಬೇಗ ಕ್ವಿಕ್ ಆಗಿ ಆನ್ಸರ್ ಮಾಡಬೇಕಾಗತ್ತೆ. ಇದು ಒಂದು ಹಿಂದಿ ಚಿತ್ರದ ಹಾಡಿನ ತುಣುಕು, ಇದನ್ನ ಕೇಳಿಸ್ತೀನಿ. ಇದರ ಸಾಹಿತ್ಯ ಯಾರ್ದು ಅಂತ ಹೇಳಬೇಕು, ಚಿತ್ರ ಸಾಹಿತ್ಯ ಯಾರ್ದು ಅಂತ ಹೇಳಬೇಕು, ಆಯ್ತಾ? ಆಮೇಲೆ ಯಾವ ಸಿನಿಮಾ ಯಾರು ಹಾಡಿದ್ದು ಅಂತ ಕೇಳಿದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಕೇಳಿಸ್ಕೊಂಡ್ರು ಈ ಸಾಲಿನ ಸಾಹಿತ್ಯ ಯಾರದ್ದು ಅಂತ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಅರೆ ವಾ, ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರಿ. ಒಂದಷ್ಟು ಜನರ ಹೆಸರನ್ನ ಈಗಾಗಲೇ ಬೇರೆ ಬೇರೆ ಪ್ರಶ್ನೆಯ ಸರಿ ಉತ್ತರಕ್ಕಾಗಿ ಹೇಳಿದ್ರಿಂದ ಅವರ ಹೆಸರನ್ನ ಬಿಟ್ಟು ಹೇಳೋದಾದ್ರೆ ಸುಧಾಮೂರ್ತಿ, ಸಿದ್ದಲಿಂಗಮೂರ್ತಿ ಹಾಗೆ ವೆಂಕೋಬ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳಿಸಿದಂತಹ ಗೀತೆಯ ಚಿತ್ರ ಸಾಹಿತ್ಯ ಯಾರದ್ದು ಅಂತ ಕೇಳಿದೆ, ಸಾಹಿರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಸಾಹಿರ್ ಅವರ ಸಾಹಿತ್ಯ ಇದ್ದಂತಹ ಗೀತೆಯ ತುಣುಕನ್ನ ಕೇಳಿಸಿದ್ದೆ. ಯಾವ ಗೀತೆ ಅಂತೀರಾ? ಹಳೆಯ ಹಿಂದಿ ತಾಜ್ಮಹಲ್ ಚಿತ್ರದ ಗೀತೆ ಅದಾಗಿತ್ತು.

ಆಹಾ, ಇಂತಹ ಹಾಡಲ್ಲ, ಮೊಹಮ್ಮದ್ ರಫಿ ಅವರ ವಾಯ್ಸ್ ನಲ್ಲಿದ್ದಂತಹ ಗೀತೆ ಇದಾಗಿತ್ತು. ತಾಜ್ ಮಹಲ್ ಚಿತ್ರದ ಸಾಹಿತ್ಯ ಸಾಹಿರ್ ಅವರದಾಗಿತ್ತು. ಯಾರೆಲ್ಲ ಕೂಡ ಸಾಹಿರ್ ಅಂತ ಸರಿಯಾಗಿ ಗೆಸ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾನೆ. ಇವತ್ತಿನ ಈ ಅರ್ಧ ಗಂಟೆಯ ಕ್ವಿಜ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರಿ, ಯಾರೆಲ್ಲ ಕೂಡ ಸ್ಪೋರ್ಟಿವ್ ಸ್ಪಿರಿಟ್ ಇಂದ ನಮ್ಮ ಪ್ರಶ್ನೆಗಳಿಗೆ ನಮ್ಮ ನಿಯಮಗಳಿಗೆ ಬದ್ಧರಾಗಿ ಉತ್ತರಗಳನ್ನ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ತುಂಬ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಲನ್ನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. 4:05:32 ಇದೆ ಈ ಹೊತ್ತಿನಲ್ಲಿ. ನಾವು ಇದ್ದೇವೆ ಸ್ಫೂರ್ತಿಧಾರೆಯ ಸಮಯದಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಪ್ರತಿ ವಾರವೂ ಕೂಡ ಇಲ್ಲ ಸಾಧಕರನ್ನ ಕರೆದುಕೊಂಡು ಮಾತಾಡ್ತೀವಿ, ಇಲ್ಲ ನಾವೇ ಸಾಧಕರಾಗುವ ಕಡೆಗಿನ ಹೆಜ್ಜೆಯ ಕುರಿತು ಮಾತಾಡ್ತೀವಿ. ನಾವು ಏನನ್ನಾದರೂ ಕೂಡ ನಿರಂತರವಾಗಿ ಕಲಿತಾನೆ ಇದ್ರೆ ನಮ್ಮಲ್ಲಿ ಉತ್ತಮ ಅಂಶಗಳು ತಾನೇ ತಾನಾಗಿ ಮೈಗೂಡ್ತಾ ಹೋಗುತ್ತೆ ಅನ್ನೋದನ್ನ ನಮಗೆ ಸಣ್ಣ ವಯಸ್ಸಿನಿಂದಲೇ ಕಲಿಸಿಕೊಟ್ಟಿರ್ತಾರೆ. ಯಾವತ್ತಿಗೂ ಕೂಡ ನಮ್ಮಲ್ಲಿರುವಂತಹ ಮಗುವಿನ ಬೆರಗನ್ನ ಕಳೆದುಕೊಳ್ಬಾರ್ದು ಅಂತ ತುಂಬ ಜನ ಹೇಳೋದನ್ನ ನಾವು ಕೇಳಿರ್ತೀವಿ. ಮತ್ತೆ ಎಷ್ಟೋ ಸಲ ನಾವು ಅಳವಡಿಸಿಕೊಂಡಾಗ ಅದರಿಂದ ಉಪಯೋಗ ಆಗಿರೋದನ್ನು ಕೂಡ ಕಂಡಿರ್ತೀವಿ. ನೀವು ಯಾವುದೇ ಒಂದು ವಿಷಯದ ಕುರಿತು ಪ್ರತಿ ದಿನವೂ ಕೂಡ ಒಂದು ಗಂಟೆಯ ಕಾಲ ಏನಾದರೂ ಶ್ರಮ ವಹಿಸಿದ್ರಿ ಅಂದ್ರೆ ಒಂದು ವರ್ಷದ ನಂತರ ನಿಮಗೆ ಗಮನಾರ್ಹ ಬದಲಾವಣೆ ಕಾಣಿಸತ್ತಂತೆ. ಅಂದರೆ ವ್ಯಾಯಾಮ ಇರಬಹುದು ಅಥವಾ ಸಂಗೀತದ ಕಲಿಕೆ ಇರಬಹುದು.

ಹೇಳೋದನ್ನ ನಾವು ಕೇಳಿರ್ತೀವಿ, ಮತ್ತೆ ಎಷ್ಟೋ ಸಲ ನಾವು ಅಳವಡಿಸಿಕೊಂಡಾಗ ಅದರಿಂದ ಉಪಯೋಗ ಆಗಿರೋದನ್ನು ಕೂಡ ಕಂಡಿರ್ತೀವಿ. ನೀವು ಯಾವುದೇ ಒಂದು ವಿಷಯದ ಕುರಿತು ಪ್ರತಿ ದಿನವೂ ಕೂಡ ಒಂದು ಗಂಟೆಯ ಕಾಲ ಏನಾದರೂ ಶ್ರಮ ವಹಿಸಿದ್ರಿ ಅಂದ್ರೆ ಒಂದು ವರ್ಷದ ನಂತರ ನಿಮಗೆ ಗಮನಾರ್ಹ ಬದಲಾವಣೆ ಕಾಣಿಸತ್ತಂತೆ. ಅಂದ್ರೆ ವ್ಯಾಯಾಮ ಇರಬಹುದು ಅಥವಾ ಸಂಗೀತದ ಕಲಿಕೆ ಇರಬಹುದು, ನೃತ್ಯದ ಅಭ್ಯಾಸ ಇರಬಹುದು, ಸಾಹಿತ್ಯದ ಓದು, ಕೃಷಿ ಯಾವುದರಲ್ಲೇ ಆಗಲಿ ಅಥವಾ ಚಿತ್ರಕಲೆ, ಶಿಲ್ಪಕಲೆ ಯಾವುದರಲ್ಲೇ ನೀವು ತೊಡಗಿಕೊಳ್ಳಿ, ಪ್ರತಿ ದಿನವೂ ಕೂಡ ಒಂದು ಗಂಟೆಯ ಅವಧಿಯನ್ನು ಅದಕ್ಕಾಗಿ ಮೀಸಲಿಟ್ಟರೆ ಒಂದು ವರ್ಷದ ಕೊನೆಗೆ 365 ದಿನಗಳಲ್ಲಿ ಎಂತಹ ಒಂದು ಬದಲಾವಣೆ ಬಂದಿರುತ್ತೆ, ಮತ್ತು ಆ ಒಂದು ವಿಷಯದ ಕುರಿತು ನಿಮ್ಗೆ ಎಷ್ಟು ಪ್ರಭುತ್ವ ಬಂದಿರುತ್ತೆ ಅಂದರೆ ನಿಮ್ಮಲ್ಲೇ ಆ ಒಂದು ಗಮನಾರ್ಹವಾದಂತಹ ಯಶಸ್ಸನ್ನು ಹಾಗೇನೆ ಬೆಳವಣಿಗೆಯನ್ನು ನೀವು ದಾಖಲಿಸಿರ್ತೀರಿ, ಮತ್ತು ಅದನ್ನು ಗಮನಿಸೋಕ್ಕೂ ಕೂಡ ನಿಮಗೆ ಸಾಧ್ಯ ಆಗುತ್ತೆ. ವರ್ಷದ ಹಿಂದೆ ನಾನು ಹೇಗೆ ಬರೀತಿದ್ದೆ, ಹೇಗೆ ಹಾಡ್ತಿದ್ದೆ, ಆದರೆ ಇವಾಗ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಅಭ್ಯಾಸಕ್ಕೆ ಕಲಿಕೆಗೆ ಇರುವಂತಹ ಮಹತ್ವ ಅಂಥದ್ದು ಅಂತ ಹೇಳ್ತಾರೆ. ಇದೀಗ ನನ್ನ ಪ್ರಶ್ನೆ ಏನು ಅಂದರೆ, ವಿತರಣ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನೀವು ಜಾಯ್ ಆಫ್ ಲರ್ನಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ಕಲಿಕೆಯಲ್ಲಿರುವಂತಹ ಆನಂದ ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಏನೇನಾದರೂ ಹೊಸದನ್ನು ಕಲಿಯೋದಕ್ಕೆ ಸದಾ ಕಾತರದಿಂದ ಕಾಯ್ತಾ ಇರ್ತೀರಾ? ಕಡೇ ಪಕ್ಷ ನಿಮ್ಮಿಷ್ಟದ ವಿಷಯಗಳ ಕುರಿತು, ಆಸೆ ಇರುವಂತಹ ವಿಷಯದ ಕುರಿತು ನೀವು ನಿರಂತರವಾಗಿ ಕಲಿಕೆಯನ್ನು ಮುಂದುವರಿಸ್ತೀರಾ, ಅಥವಾ ನನಗೆಲ್ಲ ಗೊತ್ತು ಬಿಡು ಅಂತ ಸುಮ್ಮನೆ ಇರ್ತೀರಾ? ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಈ ಪ್ರೀತಿವಂತರ ಕಚ್ಚಿಕೊಳ್ಳಿ ಅನ್ನುವಂಥ ಹಾಡನ್ನ ಕೇಳಿಸ್ಬೇಕಾದ್ರೇ ನಮಗೆ ಮೆಸೇಜ್ ಮಾಡಿದ್ರು ಸುಜಾತ ಕೆ ನಟರಾಜ್. ನನಗೆ ನಿರಂತರವಾಗಿ ಕಲಿಯೋದು ಮತ್ತು ತಿಳಿದುಕೊಳ್ಳೋದು ಬಹಳನೇ ಇಷ್ಟ, ಹಾಗೆ ಕೂಡ ನನಗೆ ತಿಳಿದಿರೋದನ್ನು ಹೇಳೋದು ಕೂಡ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಮುಖ್ಯ ನೋಡಿ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ನಂಬಿಕೆ ಇದೆ, ಏನಾದರೆ ವಿದ್ಯೆ ಕಲಿತು ನೀವು ಅದನ್ನು ಮತ್ತಿನ್ನೊಬ್ಬರಿಗೆ ಹೇಳ್ಕೊಡದೆ ಹೋದರೆ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುತ್ತಾರೆ ಅಂತ ಒಂದು ಕಲ್ಪನೆ. ಈ ಕಲ್ಪನೆ ಯಾಕೆ ಅಂತಂದರೆ, ಒಂದು ವಿದ್ಯೆಯನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಬಹಳ ಪರಿಶ್ರಮ ಬೇಕು, ತುಂಬ ವರ್ಷಗಳ ತಪಸ್ಸೇ ಬೇಕು. ಆದರೆ ಅದನ್ನು ನೀವು ಯಾರಿಗೂ ಹೇಳ್ಕೊಡ್ಲಿಲ್ಲ ಅಂದರೆ ನಿಮ್ಮ ಜೊತೆಯಾಗಿ ಅದು ಮಣ್ಣಾಗಿ ಹೋದರೆ ಅದು ಇಡೀ ಮನುಕುಲಕ್ಕೆ ಆಗುವಂತಹ ನಷ್ಟ ಅಲ್ವಾ? ಅದೇ ಕಾರಣಕ್ಕಾಗಿ ಬಹುಶಃ ಇಂತಹ ಒಂದು ಕಲ್ಪನೆಯನ್ನು ಹುಟ್ಟಾಕಿದ್ರೇನು. ಹಾಗಾಗಿ ಎಂಥೆಂಥ ಕಲಿತವರೆಲ್ಲರೂ ಕೂಡ ಒಬ್ಬ ಶಿಷ್ಯನಾದರೂ ತಯಾರು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಅಂದರೆ ಅವರ ಒಂದು ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಬಲ್ಲಂತಹ ಒಬ್ಬ ವ್ಯಕ್ತಿಯನ್ನು ಅವರು ಹುಡುಕ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯಾದರೂ ಸಿಕ್ಕಿದ್ರೆ ಸಂತೋಷ, ತುಂಬ ಜನ ಸಿಕ್ಕಿದ್ರೆ ಇನ್ನೂ ಸಂತೋಷ ಅಲ್ವಾ? ರೇಡಿಯೋ ಕೇಳಿ ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ವಿಷಯ ತಿಳ್ಕೊಂಡೆ, ಕಲಿತೆ, ಪರಭಾಷೆಯ ಮೇಲೆ ಅಷ್ಟೇನು ಆಸಕ್ತಿ ಇಲ್ಲ ನನಗೆ ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭಾಷೆ ಅನ್ನೋದು ಮನುಷ್ಯನ ಮನಸ್ಸಿನ ಭಾವನೆಯನ್ನು ಹೊರಹಾಕೋಕೆ ಇರುವಂತಹ ಮಾಧ್ಯಮ ಅಲ್ವಾ? ಒಂದು ಭಾಷೆಯಿಂದ ಮತ್ತೊಂದು ಭಾಷೆ ಪಡೆಯೋದು ಕೊಡೋದು ಖಂಡಿತ ನಿರಂತರವಾಗಿ ಚಾಲ್ತಿಯಲ್ಲಿ ಇದ್ದಾಗ ಬಹುಶಃ ಭಾಷಾ ಸಾಮರಸ್ಯ ಮಾತ್ರ ಅಲ್ಲ, ನಮ್ಮ ಒಂದು ಭಾವ ಕೂಡ ಭಾವ ಪ್ರಪಂಚ ಕೂಡ ವಿಸ್ತರಿಸುತ್ತೆ ಅಂತ ಅನ್ಸುತ್ತೆ. ನಿಮ್ಗೇನನ್ಸುತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಕಲಿಯೋದಕ್ಕೆ ಕೊನೆ ಮೊದಲು ಅನ್ನೋದಿಲ್ಲ ಅನ್ನೋದಕ್ಕೆ ಮತ್ತಿನ್ನೊಂದು ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ತುಂಬಲಾಗುತ್ತೆ. ಏನಂದ್ರೆ ಕಲಿತದ್ದು ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ ಅಂತ, ಕಲಿತ ವಿದ್ಯೆ ಇವತ್ತಲ್ಲ ನಾಳೆ ಪ್ರಯೋಜನಕ್ಕೆ ಬರುತ್ತೆ ಅಂತ. ಎಷ್ಟೋ ಸಲ ನಾವು ಏನನ್ಕೊಳ್ತೀವಿ, ನಾವು ಶಾಲೆಯಲ್ಲಿ ಕಲಿತಂತಹ ವಿಚಾರಗಳನ್ನು ಎಲ್ಲೂ ಕೂಡ ಬಳಸಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಶಾಲೆಯಲ್ಲಿ ಕಲಿತಂತಹ ವಿಚಾರ ನಮ್ಮ ಮೆದುಳನ್ನು ಚುರುಕಾಗಿಸಿರುತ್ತೆ, ಹಾಗೆ ನಮ್ಮ ಆಲೋಚನಾ ವಿಧಾನವನ್ನು ರೂಪಿಸಿರುತ್ತೆ. ಮತ್ತು ಎಷ್ಟೋ ಸಲ ನಾವು ಹೇಗೆ ನಡ್ಕೊಳ್ತೀವಿ, ನಾವು ಹೇಗೆ ಒಂದು ಪರಿಸ್ಥಿತಿಗೆ ಸ್ಪಂದಿಸ್ತೀವಿ, ಇವೆಲ್ಲವೂ ಕೂಡ ನಮ್ಮ ಶಾಲಾ ದಿನಗಳಲ್ಲೇ ನಮಗೆ ನೀಡಿದಂತಹ ಪಾಠದಲ್ಲಿ, ಆಟದಲ್ಲಿ, ಚಟುವಟಿಕೆಯಲ್ಲಿ ನಾವು ಕಲ್ತಿರ್ತೀವಿ. ಆದರೆ ಅನ್ಕೊಳ್ಳೋದೇನು ಅಂತಂದರೆ, ನೋಡಿ ಟ್ರಿಗ್ನೋಮೆಟ್ರಿ ಕಲ್ತ್ವಿ, ಎಲ್ಲಪ್ಪ ಬಳಸಿದ್ವಿ ಅಂತ ಯೋಚನೆ ಮಾಡ್ತೀವಿ. ಆದರೆ ಕಲಿತಂತಹ ಪ್ರತಿ ವಿದ್ಯೆಯೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿರುತ್ತೆ. ನಮ್ಮಲ್ಲಿ ಯಾವುದೋ ಒಂದು ಸ್ಕಿಲ್ ಸೆಟ್ಟನ್ನು ಅದು ನಮಗೆ ಕೊಟ್ಟಿರುತ್ತೆ ಅಂತ ಯೋಚನೆ ಮಾಡಿದಾಗ ಬಹುಶಃ ನಿರಂತರ ಕಲಿಕೆಗೆ ಮತ್ತಷ್ಟು ಸ್ಫೂರ್ತಿ ನಮಗೆ ಸಿಕ್ಕತ್ತೆ ಅಂತ ಅನಿಸುತ್ತೆ. ಇದೀಗ ನಿಮ್ಮ ಮೆಸೇಜ್ಗಳ ಕಡೆ ಗಮನ ಹರಿಸೋದಾದರೆ, ಶಾಂತಾಚಾರ ಬಡಿಗೇರ ಅವರು ಹೇಳಿದ್ದಾರೆ, ನನಗೆ ಹಿರಿಯರನ್ನು ನೋಡಿ ಕಲಿಯುವಂತಹ ಅಭ್ಯಾಸ ಮುಂಚಿನಿಂದ ಇತ್ತು. ಸುಮಾರು 80ರ ದಶಕದಲ್ಲಿ ನಮ್ಮ ಅಣ್ಣ ತುಂಬ ಚೆನ್ನಾಗಿ ಪತ್ರಗಳನ್ನ ಬರೀತಾ ಇದ್ರು. ಅವರು ಪತ್ರ ಬರೆಯೋದನ್ನು ನೋಡಿ ನಾವು ಕೂಡ ಚಂದವಾಗಿ ಪತ್ರವನ್ನು ಬರೆಯೋದನ್ನು ಕಲ್ತ್ವಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಕಳಿಸಿದ್ರು, ನನಗೆ ಹೊಸದನ್ನು ಕಲಿಬೇಕು ಅಂತ ತುಂಬಾ ಇಷ್ಟ, ಆದರೆ ಬೆಳಗ್ಗಿಂದ ರಾತ್ರಿ ತನಕ ಇವಾಗಿರೋಂಥ ಕೆಲಸದಲ್ಲಿ ಬಿಡುವು ಪುರ್ಸೊತ್ತು ಅನ್ನೋದೇ ಸಿಕ್ಕೋದಿಲ್ಲ, ನನಗೋಸ್ಕರ ಅಂತ ಟೈಮೇ ಇಲ್ಲ ಅಂತ ಹೇಳಿ ನಾಗಪತಿ ವಿ ಹೆಗಡೆ ಸಾಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕಲ್ಲಪ್ಪ ಅವರು ಹೇಳ್ತಿದ್ದಾರೆ, ಪ್ರತಿದಿನ ರೇಡಿಯೋದಲ್ಲಿ ಬರುವಂಥ ವಿಷಯಗಳು ಅದರಲ್ಲಿ ತಿಳ್ಕೊಳ್ತೀನಿ ಹಾಗೆ ವಿಷಯಗಳನ್ನ ಇನ್ನೊಬ್ಬರಿಗೆ ದಾಟಿಸೋದ್ರಲ್ಲಿ ಹೇಳೋದ್ರಲ್ಲಿ ಕೂಡ ನಾನು ಸಂತೋಷ ಪಡ್ತೀನಿ ಅಂತ ತುಂಬ ಖುಷಿ ಅನ್ನಿಸ್ತು. ಹೀಗೆ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನಿಮಗೆ ಕಲಿಯೋದ್ರಲ್ಲಿ ಇರುವಂತಹ ಸಂತೋಷದ ಅರಿವು ಇದೆಯಾ ಅಂತ ನನ್ನ ಪ್ರಶ್ನೆ. ನೀವು ನಿರಂತರವಾಗಿ ಕಲಿಯೋದಕ್ಕೆ ಇಷ್ಟಪಡ್ತೀರಾ? ಕಲಿಕೆ ಅನ್ನೋದು

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ತ್ಯಾಗರಾಜ್, ಅಂಬಿಕಾ, ನಿಶ್ವಿಕ್ ನಾಯಕ್ ಹಾಗೆ ಅರ್ಜುನ್ ನಾಯಕ್, ಸವಿತಾ ಬಾಯಿ, ಇಷ್ಟು ಜನ ಕೂಡ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಕಲಿಕೆ ಅನ್ನೋದು ಬರೀ ಪುಸ್ತಕದಿಂದ ಮಾತ್ರ ಬರೋದಿಲ್ಲ, ಪ್ರತಿನಿತ್ಯ ಕೆಲಸ ಮಾಡೋದು, ಹಾಗೆ ಹಿರಿಯರ ಆಚಾರ ವಿಚಾರಗಳು ಪ್ರತಿಯೊಂದು ಕೂಡ ಕಲಿಕೆನೆ ಅಂತ. ನಿಜ, ಇಡೀ ಬದುಕೆಯ ಪಾಠಶಾಲೆ. ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಭಾಷೆ ಎಲ್ಲ ಕೂಡ ವೇಗವಾಗಿ ಬದಲಾಗ್ತಾ ಇದೆ. ಇದರ ಜೊತೆ ನಾವು ಸಾಗಬೇಕು ಅಂದರೆ ನಿರಂತರ ಕಲಿಕೆ ಇರಲೇಬೇಕು, ಇಲ್ದಿದ್ರೆ ಮುಂದಿನ ಪೀಳಿಗೆಯ ಜೊತೆ ಸಂವಹನ ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ರಾಧಾಕೃಷ್ಣ ಚಲ್ಲಹಳ್ಳಿ ಅವರ ಸಂದೇಶ ಇದಾಗಿತ್ತು. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಟೀಚಿಂಗ್ ಪ್ರೊಫೆಷನಲ್ ಇರೋರು, ಅದು ಟೀಚರ್ಸ್ ಇರಬಹುದು, ಲೆಕ್ಚರರ್ಸ್ ಇರಬಹುದು, ನಿರಂತರ ಅವರು ಅಪ್ಡೇಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಎಷ್ಟೇ ವಯಸ್ಸಾದರೂ, ಅವರಿಗೆ ಎಷ್ಟೇ ಸೇವಾ ಅನುಭವ ಇದ್ರೂ ಕೂಡ ಇವತ್ತಿನ ಕಾಲದ ಮಕ್ಕಳಿಗೆ ಏನು ಹೇಳಿದ್ರೆ ಸರಿ, ಹೇಗೆ ಹೇಳಿದ್ರೆ ಸರಿ ಅನ್ನೋಂಥ ಒಂದು ಐಡಿಯಾ ಅವ್ರಿಗಿರುತ್ತೆ. ಆದರೆ ಯಾರೆಲ್ಲ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿರ್ತೀವಿ, ಬಹುಶಃ ನಾವೆಲ್ಲ ಕೂಡ ನಮ್ಮ ಕಾಲೇಜ್ ದಿನಗಳಿಗೆ ಫ್ರೀಸ್ ಆಗಿಬಿಟ್ಟಿರ್ತೀವಿ ಅಂತ ಅನ್ಸುತ್ತೆ. ನಿಮ್ಗೇನನ್ಸುತ್ತೆ ಮೆಸೇಜ್ ಮಾಡಿ. ವಿಶ್ವನಾಥ್ ಅವರು ಹೇಳ್ತಿದ್ದಾರೆ, ನನಗೆ ಆನ್ಲೈನ್ ಸೆಲ್ಲಿಂಗ್ ಕಲಿಯುವಂಥ ಆಸೆ ಇದೆ, ಅದಕ್ಕೆ ಪ್ರಾಪರ್ ಸೋರ್ಸ್ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ. ಸರಿಯಾಗಿ ಹುಡುಕ್ತಾ ಇರಿ, ಖಂಡಿತ ಅವಕಾಶದ ಬಾಗಿಲು ತೆರೆದೇ ತೆರೆದುಕೊಳ್ಳುತ್ತೆ. ಕಲಿಯೋಕೆ ವಯಸ್ಸು ಬೇಕಾಗಿಲ್ಲ, ಕಲಿತಿದ್ದು ಮನಸ್ಸು ಮರೆಯೋದಿಲ್ಲ. ಇಂದು ಉಪಯೋಗ ಇಲ್ಲದೆ ಇರಬಹುದು, ಮುಂದೆ ಏನಾದರೂ ಉಪಯೋಗಕ್ಕೆ ಬಂದೇ ಬರುತ್ತೆ, ಕೊನೆಯಿಲ್ಲದ ಕಲಿಕೆ ಇದು, ಕಲಿತಾ ಸಾಗಬೇಕು ಅಂತ ಹೇಳಿ ತುಂಬ ಕಾವ್ಯಮಯವಾಗಿ ಮೆಸೇಜ್ ಕಳಿಸಿದ್ದಾರೆ ಮಣಿಕಂಠ ದಾವಣಗೆರೆಯಿಂದ. ಹಾಗೆ ಗಿರೀಶ್ ಅವರು ಕೂಡ, ಕಲಿಯುವಿಕೆ ಅನ್ನೋಂಥ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ವಿದ್ಯಾರ್ಥಿಗಳೇ ಆಗಿದ್ದೀವಿ ಅಂತ ಅನ್ಸುತ್ತೆ. ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಡವರ ಬಂಧು ಚಿತ್ರದ ಒಂದು ಹಾಡಿನಲ್ಲಿ, ಕಲಿಯುವುದಿನ್ನೂ ಸಾಗರದಷ್ಟಿದೆ, ಕಲಿತವರಿಲ್ಲಿ ಅನಂತ ಬರುವಂತಹ ಸಾಲುಗಳು ತುಂಬಾನೇ ಇಷ್ಟ. ಈ ಸುಂದರ ಸಾಹಿತ್ಯದ ಸಾಲುಗಳು ಸದಾ ನೆನಪಾಗ್ತಾ ಇರತ್ತೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಮಗೆ ಕಲಿಯುವಿಕೆ ಅಂದರೆ ತುಂಬಾನೇ ಇಷ್ಟ. ಕೆಲವೊಮ್ಮೆ ದಿಸ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಯೂನಿವರ್ಸಿಟಿ ಅಂತ ಅನ್ಸತ್ತೆ ಅಂತ. ನಿಜ ಅಲ್ಲ, ಬದುಕೆ ದೊಡ್ಡ ವಿಶ್ವವಿದ್ಯಾಲಯ. ಮತ್ತಷ್ಟು ಮೆಸೇಜ್ಗಳಿಗಾಗಿ ಕಾಯ್ತಾ ಇರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕಲಿಯುವಿಕೆಯ ಖುಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಜಾಯ್ ಆಫ್ ಲರ್ನಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬಂದಾಗಲೇ ಎಂಥ ಸಂತೋಷ, ಎಂಥ ಆನಂದ ಅಂತ ಅರ್ಥ ಆಗೋದು. ನಾವು ಎಷ್ಟೋ ಸಲ ಬಲವಂತಕ್ಕೆ ಎಷ್ಟೋ ವಿಚಾರಗಳನ್ನ ಕಲಿತಾ ಇರ್ತೀವಿ, ಆದರೆ ಕಲಿಬೇಕಾದ್ರೆ ಎಂಜಾಯ್ ಮಾಡಲಿಲ್ವಲ್ಲ ಅಂತ ಮತ್ತಿನ್ ಯಾವಾಗಲೂ ಅನಿಸುತ್ತೆ. ಎಂಥ ಒಳ್ಳೆ ಫೇಸ್ ಆಗಿತ್ತು ಅದು, ಆ ಕಲಿಯೋದನ್ನ ಆ ಪ್ರಾಸೆಸ್ನ ನಾವು ಎಂಜಾಯ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಕೂಡ ಅನಿಸುತ್ತೆ. ಮತ್ತೆ ಇನ್ನೂ ಕೆಲವು ಸಲ ಕಲಿಬೇಕು ಅಂತ ಬೆಟ್ಟದಷ್ಟು ಆಸೆ ಇರುತ್ತೆ, ಅದಕ್ಕೆ ಬೇಕಾದಂತಹ ಅವಕಾಶಗಳ ಕೊರತೆ ಇರುತ್ತೆ. ಆದರೆ ನಾವು ನೆಪಗಳನ್ನು ಹೇಳದೆ ಕಲಿತಾ ಸಾಗಿದ ಹಾಗೆ ನಮ್ಮ ವ್ಯಕ್ತಿತ್ವ ಮಾಗುವಂತಹ ರೀತಿ ಇದೆಯಲ್ಲ, ಅದಂತೂ ಅದ್ಭುತ. ಅಂತಹ ಒಂದು ಅದ್ಭುತಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇರೋಣ. ಕಲಿಯೋದಕ್ಕೆ ಸ್ಫೂರ್ತಿಯನ್ನ ನಮ್ಮೊಳಗೆ ನಾವೇ ಕಿಡಿಯಾಗಿ ಹೊತ್ತಿಸಿಕೊಳ್ತಾ ಮುಂದಕ್ಕೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದು ನಾಗಶ್ರೀಯರೆಲ್ಲ ಕೂಡ ಮೆಸೇಜ್ ಮಾಡ್ತಾ ನಿಮ್ಮ ಮನಸ್ಸಿನ ಮಾತನ್ನ ನನ್ನ ಜೊತೆ ಹಂಚ್ಕೊಂಡ್ರಿ. ನಿಮ್ಗೆಲ್ಲ ನನ್ನ ಕಡೆಯಿಂದ ರಾಶಿ ರಾಶಿ ಪ್ರೀತಿ.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಎಫ್ ಎಂ ಕಂಪನಾಂಕಗಳು. ಸಮಯ 5:20 ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆ ಹಾಗೂ ರೇವಣಸಿದ್ದನ ನಮಸ್ಕಾರಗಳು.

0: ಅಮೆರಿಕದ ದೂರವಾಣಿ ಸಂಖ್ಯೆಗಳು 270-340 ಅಥವಾ 270-350 ಬಳಸಬಹುದಾದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352. ಬನ್ನಿ ಸ್ನೇಹಿತರೆ, ಭಾಗವಹಿಸಿ, ಈ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಗೀತೆಗಳನ್ನು ಕೇಳಿ. ಮೊದಲ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ, ಹಂಪಣ್ಣ ಮಸೂತಿ ಅಂತ ವಿಜಯಪುರದಿಂದ.
0: ಹಂಪಣ್ಣ ಮಸೂತಿ ಹೇಳ್ರಿ. ಹಂಪಣ್ಣ ಅವ್ರೆ, ಏನ್ ಮಾಡ್ತಿರ್ತಾವ?
1: ನಾವು ಕಿರಾಣಿ ಅಂಗಡಿ ಇತ್ತು.
0: ಕಿರಾಣಿ ಅಂಗಡಿಯಲ್ಲಿ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ?
1: ಕೇಳ್ತಿರ್ತಾರೆ, ಯಾವತ್ತು ಚಾಲು ಇರ್ತಿರ್ ನಮ್ಗೆ. ಮಧ್ಯಾಹ್ನ ಅಷ್ಟೇ ಬಂದ್ರಿ, ಸಾಯಂಕಾಲ ಮುಂಜಾನೆ ಚಾಲು ಇರ್ತದೆ.
0: ಈಗ ಯಾವ ಒಂದು ಚಿತ್ರಗೀತೆ ಬಯಸಿತಾವ ಈ ಕಾರ್ಯಕ್ರಮ ಕರೆ ಮಾಡಿರಿ?
1: ಕಿಟ್ಟು ಪುಟ್ಟು ಸುತ್ತಮುತ್ತ ಯಾರು ಇಲ್ಲ.
0: ಕಿಟ್ಟು ಪುಟ್ಟು ಚಿತ್ರದಿಂದ ಸುತ್ತಮುತ್ತ ಯಾರು ಇಲ್ಲ, ಆ ಗೀತೆ ಇಷ್ಟ ರೀ ಜಾಸ್ತಿ ನಿಮ್ಗೆ. ನಲ್ಲಿ ಗೌರಮ್ಮ ಅಂತಿದೆ, ನಿಲ್ಲು ಮಾತಾಡ ಮಾತೊಂದ ಹೇಳುವೆ ಅದ. ಆಮೇಲೆ ಕಾಲವಿನ್ನು ತಡೆಯೋರು ಯಾರೂ ಇಲ್ಲ. ಅಲ್ಲ, ಚಿತ್ರ ಆ ಚಿತ್ರದಲ್ಲಿ ಬರ್ತದ್ರಿ ಅದು? ಕೆಟ್ಟು ಪುಟ್ಟಿನಲ್ಲಿ ಯಾವ್ದಂದ್ರಿ?
1: ಸುತ್ತಮುತ್ತ ಯಾರು ಇಲ್ಲ ಅಂತ ಹೇಳ್ರಿ.
0: ಇಲ್ಲ, ಅದು ಗೀತೆ ಇಲ್ಲ ಇದರಲ್ಲಿ.
1: ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂತ.
0: ಹಾ, ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ಈಗ ನಿಮ್ಮ ಮಾತು ನಮ್ಮ ಹಾಡು ನೇರ ಕ್ಷಮಿಸಿ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕು.

0: ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ
1: ಸರ್, ಹಗರಿಬೊಮ್ಮಳಿ ತಾಲೂಕು ಹಂಪಸಾಗರ.
0: ಹಂಪಸಾಗರದಿಂದ
1: ಸುಭಾನ್ ಕೋರಿ ಸರ್.
0: ಶುಭಾನ್ ಕೋರಿ,
1: ಹಾಂ ಸರ್,
0: ಹೇಳಿ. ಯಾವ ಚಿತ್ರದ ಗೀತೆ ಪ್ರಸಾರ ಮಾಡಬೇಕು ಈಗ
1: ಸರ್? ಮಾತಾಡ ಮಲ್ಲಿಗೆ ಇದೆ ಸರ್.

0: ಹೇಳಿ. ಯಾವುದು?
1: ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ, ಧ್ವನಿ ಸರಿಯಾಗಿ ಮೂಡಿ ಬರ್ತಾ ಇಲ್ಲ ತಂದು.

0: ಮುಂದಿನ ಕರೆಯ ತಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಸರ್ ಮಹೇಶ್ ಹೊಸೂರು, ಶಿಕಾರಿಪುರ ಸರ್.
0: ಮಹೇಶ್ ಹೊಸೂರು,
1: ಶಿಕಾರಿಪುರ ಸರ್.
0: ಶಿಕಾರಿಪುರದಿಂದ ಕರೆ ಮಾಡ್ತಾ ಇದ್ರಿ?
1: ಹೌದು ಸರ್.
0: ಯಾಪ್ ಮುಖಾಂತರ ಕೇಳ್ತೀರಿ ತಾವು?
1: ಸರ್ ಆ್ಯಪಲ್ ಕೇಳ್ತೀವಿ ಸರ್. ನಾವು
0: ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತೀರಿ
1: ಸರ್? ನಾವು ಇದ್ರದ್ದು ರಸಪ್ರಶ್ನೆ ಕಾರ್ಯಕ್ರಮ ಬರ್ತಾರೆ ಸರ್.
0: ಹ್ಞೂ, ಯಾವುದ್ರಿ ಅದು?
1: ರಸಪ್ರಶ್ನೆ ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮ ಇರ್ತದೆ ಸರ್, ಅದನ್ನು ಕೇಳ್ತೀವಿ ಸರ್. ಹಲೋ.
0: ಹಾಂ ಹೇಳಿ ಹೇಳಿ.
1: ಯಾಕೆ ಕಟ್ ಕಟ್ ಆಗ್ತಾ ಇದೆ ಸರ್? ಹಾಗಾಗಿ
0: ಇಲ್ಲ, ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳಿ.
1: ಹಾಂ, ಓಕೆ ಸರ್.
0: ಹಾಂ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕ್ರಿ ಈಗ?
1: ನನಗೆ ಚಂದು ಫಿಲಮಿಂದ ಸರ್.
0: ಚಂದುದಿಂದ ಯಾವುದು? ಅವಳ ಒಲವನಗೆ, ರಾಜೇಶ್ ಅವರು ಹಾಡಿದ್ದು, ಗುರುಕಿರಣ್ ಅವರ ಸಂಗೀತ, ಅನಂತ್ ಕುಮಾರ್ ಅವರ ಸಾಹಿತ್ಯವಿದೆ. ಮೂಡಿ ಬರ್ತಾ ಇದೆ, ಕೇಳಿ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ,
0: ನಮಸ್ಕಾರ. ತಾವು ಯಾರು ಗೊತ್ತಾಗಲಿಲ್ಲ.
1: ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸರ.
0: ಹೇಳಿ.
1: ಕೊಟ್ಟರಿ ರಾಮದೇವ್ ಸಾಬು ಕಟ್ಟಿ ಮನಿ ಅಂತ ಮಾತಾಡ್ತ ಸರ್.
0: ಸಾಬು ಕಟ್ಟಿ ಮನಿ ಅವರ?
1: ಹೌದು ಸರ್, ಆರಾಮಿದ್ದೀರಿ?
0: ಆರಾಮಾಗಿದ್ದೀವಿ, ತಾವು ಕೂಡ ಆರಾಮಿದ್ದೀರಿ ಅಂತ ಭಾವಿಸ್ತೀವಿ. ಈಗ ಯಾವ ಒಂದು ಗೀತೆ ಪ್ರಸಾರ ಮಾಡಬೇಕು ತಮಗಾಗಿ?
1: ಯುದ್ಧ ಕಾರಣ ಚಿತ್ರದಿಂದ ಸರ್, ಸೋಲೆ ಇಲ್ಲ ಅಂತ ಹೇಳಿ ಒಂದು ಗೀತೆ ಇದೆ ನೋಡಿ ಸರ್, ಜಾನಕಿ ಅವ್ರು ಹಾಡಿದ್ದು.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡ್ಯಾರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವ್ರದ್ದು. ಕೇಳಿ, ತಮ್ಮ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಸರ್, ನಾನು ಕೋಲಾರಿಂದ ಅಭಿಷೇಕ್ ಅಂತ.
0: ಕೋಲಾರಿಂದ
1: ಅಭಿಷೇಕ್ ರೀ ಸರ್.
0: ಹೇಳಿ, ತಮ್ಮ ಹೆಸರು ಇನ್ನೊಮ್ಮೆ?
1: ಅಭಿಷೇಕ್ ರೀ ಸರ್.
0: ಅಭಿಷೇಕ್?
1: ಹಾಂ ರೀ ಸರ್.
0: ಹೇಳಿ ಅಭಿಷೇಕ್ ಅವರೇ, ಏನು ಮಾಡ್ತಿರ್ತಾವೆ?
1: ನಾ ಹೇಳಿ, ಒಳ್ಳೆ ಕೆಲಸ ಮಾಡ್ತೇವೆ.
0: ಏನು ಕೆಲಸ ಮಾಡ್ತೀರಿ ಹೊಲದಲ್ಲಿ?
1: ಅಲ್ಲ, ಒಲ್ಲಾನ್ ಕೆಲಸ ರೀ ಸರ್.
0: ಅದೇ, ಏನು ಮಾಡ್ತಾ ಇದ್ದೀರಿ ಈಗ?
1: ಈಗೇನಿಲ್ಲ ಸರ್, ಗೊಂಜಾಕ್ ನೀರು ಹತ್ತ ಆಯ್ತು ರೀ.
0: ಕೆನಲ್ ನೀರು ಬಿಟ್ಟಿದಾರೆ ಕಾಂತದ ತಮಗ.
1: ಹೌದ್ರಿ ಸರ್.
0: ಹೇಳಿ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕು ಈಗ?
1: ಮೆಜೆಸ್ಟಿಕ್ ಸಿನಿಮಾದ ಏನು ಸರ್? ನಾನೇ ನಾನೇ ರಾಜೇಂದ್ರ.
0: ಆ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.

0: ತಾವು ಟ್ಯೂನ್ ಮಾಡಿದರೆ 101.82 MHz FM ಕಂಪನಗಳಲ್ಲಿ. ಇದು ಕರೆಗೊಂದು ಗೀತೆ ಕಾರ್ಯಕ್ರಮ. ಮುಂದಿನ ಕರೆ ಯಾರದು ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ನಾನು ರಮೇಶ್ ಖಾಡೆ ಅಂತ ಸರ್.

0: ರಮೇಶ್ ಖಾಡೆ ಅವರು, ಏನ್
1: ಹಾಂ ರೀ
0: ಮಾಡ್ತಾ
1: ಮ್ಯಾಮ್,
0: ಇದ್ದೀರಿ ಈಗ?
1: ಏನಿಲ್ಲ ಸರ್, ಆರವಾಗಿದ್ದೀನಿ ಸರ್. ಹಾಂ ರೀ,
0: ದ್ರಾಕ್ಷಿ ಯಾವ ರೀತಿ ಇದೆ ರೀ ಈಗ?
1: ದ್ರಾಕ್ಷಿ ಎಲ್ಲ ಅಕ್ಟೋಬರ್ ಚಟ್ನಿ ಮುನ್ನೆಚ್ಚರಿಕೆ ಎಲ್ಲ ಗೊಬ್ಬರ ಹಾಕಿ ಎಲ್ಲ ಇದು ಮಾಡಿವ್ರಿ ಸರ್. ಕಸಾದು ತೆಗೆದು ಎಲ್ಲ ಇದು ಮಾಡಿವ್ರಿ, ಪ್ರಿಪೇರ್ ಮಾಡಿವ್ರಿ ಸರ್. ಇನ್ನ ಸೆಪ್ಟೆಂಬರ್ 20ಕ್ಕೆ ರೀ, ಅಲ್ಲಿಂದ ಅಕ್ಟೋಬರ್ 10ಕ್ಕೆ ಹಿಂಗೆ ಚಟ್ನಿ ಹೊಡಿಬೇಕಲ್ಲ, ಜಾರಿಟ್ಟಿ ಮಳೆ ನೋಡ್ಕೊಂಡು ಸರ್. ಹಾಂ ಸರ್,
0: ಈಗ ತಮಗೂ ಒಂದು ಪ್ರಶ್ನೆ, ಹೊಸದಾಗಿ ದ್ರಾಕ್ಷಿ ಮಾಡೋರಿಗೆ ಯಾವ ತಳಿ ಒಂದು ಸಜೆಸ್ಟ್ ಮಾಡ್ತಿರ್ತಾವ?
1: ಈ ಮಾರ್ಕೆಟಿಂಗ್ ಆದ್ರೆ ಆರ್ ಕೆ ಮಾಣಿಕ್ಯ ಮನೋ ಸೂಪರ್ ಮನುಕನೆ
0: ಮನುಕ ಮತ್ತು ತಿನ್ನುವ ಸಲುವಾಗಿ ಬೆಳೆ ಮಾರಾಟ ಮಾಡೋ ಸಲುವಾಗಿ ಮಾಣಿಕ್ ಚಮನ್ನು ಮತ್ತು
1: ಆರ್ ಕೆ ಬರ್ತೈತ್ರಿ, ಸೂಪರ್ ಬರ್ತದ್ರಿ, ಸೂಪರ್
0: ಸೂಪರ್ ಸೋನಕ ಅಂತಾರಲ್ಲ ಅದು. ಹೇಳಿ ಈಗ ಯಾವ ಚಿತ್ರದ ಗೀತೆ ಬಯಸಿ ತಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ?
1: ರಾವರು ಬಂತು ಚಿತ್ರದ ಸರ್,
0: ರಾಯರು ಬಂದರು,
1: ಶ್ರಾವಣ
0: ಹಾಂ ಶ್ರಾವಣ ಬಂತು. ಹಾಂ ಹೇಳಿ ಅದರಲ್ಲಿ.
1: ಅದ್ರಾಗೆ ಶ್ರಾವಣ ಮಾಸ ಬಂದಾಗ ಅಂತ ಹೇಳಿದ್ರೆ ಸರ್. ಹಾಂ ಸರ್,
0: ಆ ಗೀತೆ ಮೂಡಿ ಬರ್ತದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರ ಮಾಡಿರುವ ಈ ಗೀತೆ ತಮಗಾಗಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ತೆ.

0: ಮುಂದೆ ನಾ ಕರೆ ಯಾರನ್ನು ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಆನಂದ್ ಮಾತಾಡ್ತಾರೆ.
0: ಆನಂದ್
1: ಕಿರಾಣಿ ಸರ್, ರಾಮನಗರ.
0: ರಾಮನಗರದಿಂದ?
1: ಹ್ಞೂ ಸರ್.
0: ಅಲ್ಲಿಂದ ತಾವು ಕರೆ ಮಾಡ್ತಾ ಇದ್ದೀರಿ?
1: ಹಾಂ, ಮಾಡ್ತೀನಿ ಸರ್.
0: ಈಗ ಯಾವ ಕಾರ್ಯಕ್ರಮಗಳು ಹೆಚ್ಚು ಇಷ್ಟ ಆಗ್ತಾವ ರೀ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ?
1: ಸದ್ಯದ ಸೋಲಿ ಸರ್.
0: ಹ್ಞೂ.
1: ರೈತ ಸರ್.
0: ಹ್ಞೂ.
1: ಚಿತ್ರಗೀತ ಸರ್.
0: ಹ್ಞೂ.
1: ಇವೆಲ್ಲ ಕೇಳ್ತೀನಿ ಸರ್.
0: ಹ್ಞೂ. ರಾಮನಗರದಿಂದ ತಾವು ಕರೆ ಮಾಡಿದಿರಿ, ಯಾವ್ಯಾವ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ?
1: ಎಲ್ಲ ಕೇಳ್ತೀನಿ ಸರ್.
0: ಅಲ್ಲ, ನಮ್ಮ ನಿಲಯದಿಂದ ತಲ್ಲ, ಯಾವ್ಯಾವ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತೀರಿ? ಹೇಳಿ. ಅಲ್ಲ, ಕಾರ್ಯಕ್ರಮದ ಹೆಸರಲ್ಲ ನಾ ಕೇಳೋದು, ನಿಲಯದಗಳ ಹೆಸರು. ಆಕಾಶವಾಣಿ ವಿಜಯಪುರ ಅಥವಾ ಮತ್ತೆ ಆಕಾಶವಾಣಿ ಮೈಸೂರು ಈ ಥರ. ಹೇಳಿ, ಯಾವ ಒಂದು ಕರೆ ಗೀತೆ ಪ್ರಸಾರ ಮಾಡ್ಬೇಕು ಈಗ ತಮ್ಮ ಕರೆಗೆ?
1: ನೀಲಕಂಠ ಸರ್.
0: ಯಾವ್ದು ಹೇಳಿ?
1: ನೀಲಕಂಠ ಪಿತ.
0: ನೀಲಕಂಠ?
1: ಹ್ಞೂ ಸರ್.
0: ಅದರಲ್ಲಿ
1: ಅಲ್ಲಿ ಅಮ್ಮಮ್ಮ ಇರ್ತಾವ ಸರ್.
0: ಹ್ಞೂ.
1: ಆ ಗೀತೆ ಪ್ರಸರ್,
0: ಆ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಅವರು ಆಡಿದ್ದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಕರೆ ಮಾಡ್ತೇವೆ.

ಕೇಳಿದ್ರೆ ತಾವು ಟ್ಯೂನ್ ಮಾಡಿದರೆ 101.8 ಮೆಗಾಹರ್ಟ್ಸ್ ಎಫ್ ಎಂ ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದು ಗೀತೆ ಕಾರ್ಯಕ್ರಮ

0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ಸರ್,
0: ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಎಲ್ಲಿಂದ ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ. ಹಾಂ,
1: ಅಲ್ಲಿಂದ ಗುರುಪುತ್ರ.
0: ಗುರುಪುತ್ರ? ಯಾವ ಚಿತ್ರ ಇದಕ್ಕೆ ಪ್ರಸಾರ ಮಾಡ್ಬೇಕ್ರಿ ಈಗ? ಯಾವ್ದ್ರಿ? ಯಾವ ಚಿತ್ರದಿಂದ? ಮೌರ್ಯ. ಮೌರ್ಯದಿಂದ?
1: ಹ್ಞೂ.
0: ಆ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಕರೆ ಮಾಡಿದಕ್ಕೆ ಧನ್ಯವಾದಗಳು.

ತಾಯೇ ತೊಟ್ಟಿ ಮಿಣ ಮಿಣ ಅಂತದೆ, ನಮ್ಮ ಮುಟ್ಟಿಕೊಂಡರೆ ತಪ್ಪಿಲ್ಲ ಅಂತದೆ. ಪಿಲ್ಲ ಪಿಲ್ಲ ಪಿಲ್ಲ ಪಿಲ್ಲ ತೆಲುಗು ಪಿಲ್ಲ, ನೀ ಎದ್ದು ಬಿದ್ದು ಕದ್ದು ಮುಚ್ಚಿ ನೋಡ್ತೀಯಲ್ಲ ಈ ಮಿಠಾಯಿ ತುಟಿ ಮಿಣ.

0: હલો, આકાશવાણી વિજયપુર.
1: હા, નમસ્તે સર.
0: નમસ્તે, તમે શરૂ?
1: સર, ના એટલે ગંગાવતી સર, ના ગંગપ્પ બડગર અંત.
0: ગંગપ્પ બડગર.
1: ಹ್ಞೂ ರೀ ಸರ.
0: ಏನು ಮಾಡ್ತೀರಿ ತಾವು ಗಂಗಪ್ಪ ಬಡಿಗೇರ್?
1: ಸರ್, ನಾ ಟೈಲರಿಂಗ್ ಮಾಡ್ತೀನಿ ಸರ್.
0: ಟೇಲರಿಂಗ್ ಮಾಡ್ತಾ ಇದ್ದಿರ್ತೀರಿ. ಎಷ್ಟು ವರ್ಷದಿಂದ ಆಕಾಶವಾಣಿ ವಿಜಯಪುರ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ?
1: ಸರ್, ಅದು ಸುಮಾರು ಒಂದು 15 ವರ್ಷ ಆಯ್ತು ಸರ್. ನಾ ಕೇಳಕತ್ತಿ ಯಾಕೆ ಬಿಟ್ಟು ಜನ ಕೇಳ್ತಾರೆ. ಅದಕ್ಕಿಂತ ಮುಂಚೆ ರೇಡಿಯೋ ಬರ್ತೈತಿ ಸರ್, ಅದ್ರ ಮಾಹಿತಿ ಮೇಲೆ ಹೋಗಿ ಕೇಳಿ ಏನೋ ಒಂದು ಲಕ್ಷ ಕೇಳ್ತಿದ್ದೀನಿ. ಇದು ಯಾಪ್ನೆ ಬಂದಾಗತ್ತೆ, ಇದೇನ್ ತೊಂದ್ರಿಲ್ಲ ಸರ್. ಕೇಳಕ್ಕೆ ಸಮಸ್ಯೆ ಇಲ್ಲ.
0: ಒಳ್ಳೇದು. ಈಗ ಯಾವ ಗೀತೆ ಪ್ರಸಾರ ಮಾಡ್ಬೇಕು ತಮಗೆ? ಶ್ರುತಿದಿಂದ ಆ ಗೀತೆ ಬಹಳ ಇಷ್ಟ ರೀ. ಅದರಲ್ಲಿ ಇಬ್ರು ಹಾಡಿದ್ದಿದೆ, ಒಂದು ಕೆಜಿ ಯೇಸುದಾಸ್ ಅವರು ಹಾಡಿದ್ದದ, ಇನ್ನೊಂದು ಫಿಮೇಲ್ ವಾಯ್ಸ್ ಇದ್ದದ ಕಾಂತ. ಈಗ ಮೂಡಿ ಬರ್ತಾ ಇದೆ ಕೇಳಿ. ಓಕೆ ರೀ.

0: ಆಕಾಶವಾಣಿ ವಿಜಯಪುರ. ಹಲೋ, ಕರೆ ಸಿಕ್ಕೋರು ಬೇಗ ಮಾತಾಡಿ. ನಮಸ್ಕಾರ, ತಮ್ಮ ಹೆಸರು?
1: ವಿಜಯಪುರ ಪ್ರಮೋದ್ ಕುಲಕರ್ಣಿ ಸರ್.
0: ಪ್ರಮೋದ್ ಕುಲಕರ್ಣಿ ಅವರು ವಿಜಯಪುರದಿಂದ.
1: ಹೌದು ಸರ್.
0: ಹೇಳಿ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕೀಗ?
1: ಗುರು ಶಿಷ್ಯರಿಂದ ದೊಡ್ಡವರಂತ ಜ್ಞಾನ ಚಿಕ್ಕವರಂತ.
0: ಆ ಗೀತೆ ಹೆಚ್ಚು ಇಷ್ಟ ಇರುತ್ತೆ ತಮಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ್ದು. ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ.

ಒಂದೊಂದ್ರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕ.

0: ಬರುವುದಿಲ್ಲ ಇಲ್ಲ, ಕಾಗೆಗೆ ಗಂಟಲು ಕಟ್ಟುವುದಿಲ್ಲ, ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ.
1: ಇಲ್ಲ ಇಲ್ಲ ಇಲ್ಲ.

0: ಈಗ ನಮ್ಮ ಸ್ಟುಡಿಯೋ ಸಮಯ 5:52:08 ಈಗ ಕಾರ್ಯಕ್ರಮದ ಕೊನೆಯ ಕರೆ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ, ತಮ್ಮ ಹೆಸರು? ಎಲ್ಲಿಂದ? ಭಾಗ್ಯನಗರ
1: ಭಾಗ್ಯನಗರ ಪಟ್ಟಣದಿಂದ ಸರ್.
0: ಹ್ಞೂ, ತಮ್ಮ ಹೆಸರು?
1: ಮುತ್ತಣ್ಣ ಚಿತ್ರಗಾರ ಸರ್.
0: ಯಾವ ಗೀತೆ ಪ್ರಸಾರ ಮಾಡ್ಬೇಕು ಮುತ್ತಣ್ಣ ಅವರೇ?
1: ಸರ್, ಇವತ್ತು ನಮಗಾಗಿ ರಚನ ರವೀನ ಅಹಂ ಪ್ರೇಮಾಸ್ಮಿ ಐತೆ ಅಂತ ಸರ್.
0: ಯಾವ್ದು ಹೇಳಿ?
1: ಅಹಂ ಪ್ರೇಮಾಸ್ಮಿ.
0: ಅಹಂ ಪ್ರೇಮಾಸ್ಮಿ.
1: ಹ್ಞೂ ಸರ್, ಅದರಲ್ಲಿ ಅಂತಂದೇ ಸರ್, ಎಲ್ಲೆಂತ ಹೆಸರು
0: ಪ್ರಾಯ ಪ್ರಾಯ ಅಂತಿದೆ, ಓ ಪ್ರೇಮವೇ ಅಂತಿದೆ.
1: ಓ ಪ್ರೇಮವೇ ಸರ್.
0: ಎಲ್ಲ ಎಲ್ ಎನ್ ಶಾಸ್ತ್ರಿ ಅವ್ರು ಹಾಡಿದ ಗೀತೆ.
1: ಖಂಡಿತ ಸರ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ನಮಸ್ತೆ.

ಇದುವರೆಗೆ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಕಿಟ್ಟು ಪುಟ್ಟು, ಮಾತಾಡು ಮಾತಾಡು ಮಲ್ಲಿಗೆ, ಚಂದು, ಯುದ್ಧಕಾಂಡ, ಮೆಜೆಸ್ಟಿಕ್, ಶ್ರವಣ ಬಂತು, ನೀಲಕಂಠ, ಮೌರ್ಯ, ಶ್ರುತಿ, ಗುರು ಶಿಷ್ಯರು ಹಾಗೂ ಅಹಂ ಪ್ರೇಮಾಸ್ಮಿ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಕೇಳಿ ಹಾಡು ಕರೆಗೊಂದು ಗೀತೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕರೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಕರೆ ಸಿಗದವರು ನಿರಾಶರಾಗಬೇಡಿ, ಮುಂದಿನ ಕಾರ್ಯಕ್ರಮದಲ್ಲಿ ತಮಗೇ ಕರೆ ಸಿಗಲಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.

0: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರನ್ನ ಭರ್ತಿ ಮಾಡಲು ಅರ್ಜಿಯನ್ನ ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಥಿ ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನ ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಇನ್ನು ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. RRBಯಲ್ಲಿ ಖಾಲಿ ಇರುವ 4,029 ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 4,029. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷದ ಡಿಪ್ಲೊಮಾ, BE ಅಥವಾ BTech ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗಗಳಿಗೆ, ಅಲ್ಪಸಂಖ್ಯಾತರಿಗೆ, EBC ಅಭ್ಯರ್ಥಿಗಳಿಗೆ ಮತ್ತು EWS ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ RRB.IndianRailways.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಮಹಂತೇಶ್ ಕೋತಿನವರಿಂದ ಉದ್ಯೋಗ ವಾರ್ತೆಗಳನ್ನು ಕೇಳಿದ್ರಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಸಮಯ 6:14. ಈಗ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM.
0: ಈ ನಂತರ ಅಂದರೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, 6:30 ರಸವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ. ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. 7:45 ಚಿತ್ರಗೀತೆಗಳು, 8:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ ಕಾರ್ಯಕ್ರಮ. ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ 2026 ಸಾಲಿನ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆ KR ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ KS ಅವರೊಡನೆ ಮಾತುಕತೆ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರ

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶುಭಾ ಸಂತೋಷ್ ಮತ್ತು ಪ್ರಭೀರ್ ಭಟ್ಟಾಚಾರ್ಯ ಅವರಿಂದ ವೀಣಾ ಮತ್ತು ಸಿತಾರ್ ವಾದನದ ಜುಗಲ್ ಬಂದಿ ಕೇಳುವಿರಿ. 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೂಡಿಬರುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ.

ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು ಡಾಕ್ಟರ್ ಗಿರಿಜಾಪತಿ NM ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ. 7:15 ವನಸ್ಪಂದನ, ಕರ್ನಾಟಕ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್. ಇದು ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 7:45 8:30 ಹಾಗೂ 9:30 ಚಿತ್ರಗೀತೆಗಳು. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. ಇನ್ನು ನಾಳೆ ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ನಾಳಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖಧಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ನಾಳಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 2:40 ಸ್ನೇಹ ಭಾರತಿ. ಇನ್ನು ನಾಳಿನ ಸಂಜೆಯ ಕಾರ್ಯಕ್ರಮಗಳು ಹೀಗಿವೆ. 5:00 ಸವಿಗಾನ, ಮಧುರ ಚಿತ್ರಗೀತೆಗಳ ಕಾಯನ ಕೇಳುವಿರಿ. 6:00 ಕಾರ್ಯಕ್ರಮಗಳ ಪರಿಚಯ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕತೆ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಿಸಾನ್ವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಾಳಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ, ಈ ಕುರಿತು ಡಾಕ್ಟರ್ ಸುಮತಿ BR ಅವರನ್ನೇ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತ ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು. ಈಗ ಸಮಯ 6:05. ಈಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: RA has upgraded India's sovereign rating to A- from BBB+, citing the country's solid economic growth, robust private consumption and public investment, along with improvements in the soundness of its financial system. In an official statement today, JCRA said the Indian economy has maintained a high growth rate of more than 7%, supported by strong private consumption and public investment. It stated the government has steadily implemented policies conducive to productivity, growth and economic development. Union Finance Minister Nirmala Sitharaman met Managing Director of the International Monetary Fund, Kristalina Georgieva, and World Bank President Ajay Banga on the sidelines of the G20 Finance Ministers and Central Bank Governors meeting in Asheville in the United States. She discussed the global economic outlook and India's evolving growth trajectory with Ms. Georgieva. With Mr. Banga, the Finance Minister discussed further strengthening the India-World Bank Group partnership. The discussions also covered a sector-based programmatic approach to credit enhancement for infrastructure. Ms. Sitharaman also met the European Commissioner for Economy, Valdis Dombrovskis. The Supreme Court today said it will take up the reconstitution of the Bar Council of India after the newly elected state bar councils complete the statutory process for constituting the BCI. The Apex Court was hearing pleas challenging the continued occupation of the BCI chairperson's post by senior advocate Manan Kumar Mishra and the purported extension of his tenure till 2030. The government has announced the Tenzing Norgay National Adventure Awards for the year 2024. The awardees are Baljeet Kaur and Skalzang Rigzin in land adventure category, Remo Saha in water adventure category, and Shiv Prasad Chamoli in the lifetime achievement category. The selections were made following the recommendations of the National Selection Committee. Benchmark domestic equity indices ended around 0.5% lower today, extending their losing streak to 3 consecutive sessions. The Sensex declined 374 points to close at 76,570. And with that, we end this news bulletin.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಏಕಲನ ಏಕಲನ ಏನ್ ಮಾಡಾತೀವಪ್ಪ?
3: ಏನಿಲ್ವಪ್ಪ, ಇನ್ನೇಗೈತೆ, ತೊಗರಾಗ ಹರಗಿದೆ ಟ್ರ್ಯಾಕ್ಟರ್ ಹೋತ ಸುಮ್ ಕೂತ್ ನೋಡಿ ಗಿಡದ ನಳಿಗೆ.
2: ಏ ತೊಗರಿ ಒಳಗೆ ಭಾರಿ ಚಂದ ಬಂದೈತೆ ನೋಡಪ್ಪ.
3: ಮಳಿ ಇಲ್ಲ ಅಂದ್ರೆ ಚಂದ ಬಂದ ನೋಡಿ ಸ್ವಲ್ಪಲ್ಲ.
2: ಹ್ಞೂ, ಮಳಿ ಇಲ್ಲ ಅಂದ್ರೆ ಬರ್ತತಿ, ಮಳಿ ಹೆಚ್ಚಾದ್ರೂ ಬರ್ತೈತೆ, ಕಡಿಮೆ ಆದ್ರೂ ಬರ್ತೈತಲ್ಲ.
3: ಅಂದಂಗೆ ನೀ ಏನಾಕಿ ಈ ಸಲ?
2: ನಾನು ಸೂರ್ಯಪಾನ ಹಾಕಿನಪ್ಪ.
3: ಹ್ಞೂ, ನಂಗೆ ವಾಯ ಈ ಕಡೆ ಬಂದತ್ತಲ್ಲ, ಗಾಡಿ ಹಾಕೋ.
2: ಏ ಏನಿಲ್ಲ, ಅಲ್ಲಿ ಓನ್ಯಾಗ ಹುಡುಗರು ಹೇಳತ್ತಿದ್ರ ಅದೇನ ವಿಮಾ ಕಟ್ಟಬೇಕು ವಿಮಾ ಕಟ್ಟಬೇಕು ಅನ್ನತ್ತಿದ್ರ ಅದು ಏನು ನನಗೂ ಒಂದೂ ಅರ್ಥ ಆಗಲಾಗಿತ್ತು, ಅದಕ್ಕೆ ಬಂದಿದ್ದೀನಿ ನಿಂತಕ್ಕೆ.
3: ವಿಮಾ ಕಟ್ಟುದ? ನನಗೂ ಗೊತ್ತಿಲ್ಲ. ನಾನು ಕೇಳಿನಿ ವಿಮೆ ಕಟ್ಟಬೇಕು ವಿಮೆ ಕಟ್ಟಬೇಕು ಸರ್ಕಾರದ ಯೋಜನೆಗಳು ಅದಾವು ಅಂತ ನಾನು ಕೇಳಿನಿ, ಬಟ್ ಯಾವು ಏನು ಒಂದು ಗೊತ್ತಿಲ್ಲಲ್ಲೋ ನಮ್ಗೆ.
2: ನಾ ಗಾಡಿಗಳಿಗೆ ಮನುಷ್ಯರಿಗೆ ವಿಮಾ ಇರ್ತಾವತ್ತು ಮಾಡಿದ್ದೆಪ್ಪ, ಈಗ ಬೆಳೆಗಳಿಗೆ ವಿಮಾ ಅದು ಅದಾವ ನೋಡು.
3: ಹೌದು, ನಾನು ಹೊಸ್ದಾಗಿ ಕೇಳಿನಿ. ಮತ್ತು ಎಲ್ಲೋ ವಿಮಾ ಕಟ್ಟೋದಂದ್ರೆ ಏನು ಕಟ್ಟಿದ್ರೆ ಬರ್ತಾವ ಅಂತ ಏನಿನ?
2: ಏ ಬರ್ತಾವ ಅನ್ನೋ ಸುದ್ದಿ ಕೇಳಿ ನಾನು ಬರ್ತಾವಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಕಟ್ಟುನೇನ ನಾ ತಿನ್ನ
3: ಅಲ್ಲ, ಸುದ್ದಿ ಕೇಳಿ ಕಟ್ಟಿದವ್ರು ಯಾರ ತೊಗೊಂಡು ಏನಾರು ಗೊತ್ತ ನಿನಗೆ?
2: ಏ ಅದು ನನಗೆ ಗೊತ್ತಿಲ್ಲಪ್ಪ.
3: ಮತ್ತು ಹೆಂಗೆ ಕಟ್ಟೋದು, ಹೆಂಗೆ ಯಾವ ಆಧಾರದ ಮ್ಯಾಗ ಕಟ್ಟುದು ಹೇಳು.
2: ಏ ನಮ್ಮ ಓನ್ಯಾಗ ಇವು ಅದಲ್ಲ ರಂಗಣ್ಣ, ರಂಗಣ್ಣಗೆ ವಿಮಾ ಜಮ ಆಗ್ಯಾವತ್ತು.
3: ಅಲ್ಲೋ ದೇಶದಾಗ 8 ಮಂದಿ ರೈತರಿದ್ದೀವಿ, ಎಲ್ಲರಿಗೆ ಹೆಂಗೆ ಕೊಡ್ತಾರೆ ಹೇಳು ನಮ್ಮ.
2: ಏ ಕೊಡ್ತಾರತ್ತ, ಒಂದೀಗ 3-4 ಜನ ತೊಗೊಂಡಾರತ್ತ ಅವನು ನನಗೆ ಹೇಳ್ಯಾನ.
3: ನನಗೇನು ನಂಬಿಕಿಲ್ಲಪ್ಪ ಎಷ್ಟು ಬರ್ತಾವನು ನನಗೆ ಗೊತ್ತಿಲ್ಲ.
4: ಕಲ್ಲಣ್ಣ ಮುಲಾಣ ಏನು ಡಿಸ್ಕಸ್ ನಡೆಸಿರಿ?
3: ಅರೇಗ ನೋಡಿ ಸಿದ್ದಾನ ಈ ಕಡೆ ಬಂದ ನೋಡು.
2: ಏ ನೆನದವ್ರ ಮನದಲ್ಲಿ ಅಂದ ಸಿದ್ದಾನ ಬಂದ ನೋಡು, ಅವನ ಕಡೆನೆ ಕೇಳುವಂತ.
4: ಏನು ಚರ್ಚೆ ನೋಡೋದಪ್ಪ, ಭಾಳ ಬ್ಯುಸಿ ಇದಿರಲ್ಲ
2: ಸಿದ್ದಾನ. ಈಗ ನೋಡು, ನಾವು ಮನುಷ್ಯರಿಗೆ ವಿಮಾ ಮಾಡೋದು ಕೇಳಿದೆ, ಗಾಡಿಗಳಿಗೆ ವಿಮಾ ಮಾಡ್ತಾರ ಅನ್ನೋದು ಕೇಳಿದ್ದೆ. ಈ ಬೆಳೆ ವಿಮಾ ಮಾಡಬೇಕು ಅಂತೇಳಿ ಹೇಳಾತಿದ್ರು, ಅದಕ್ಕೆ ನನಗೆ ಗೊತ್ತಿರಲಿಲ್ಲ ನೋಡು, ಅದನ್ನೇ ಕೇಳಾತಿದ್ದೆವು.
4: ಹೌದು, ಬೆಳೆ ವಿಮಾ ಮಾಡೋದು ಭಾಳ ಮುಖ್ಯ ಐತಿ. ಈಗ ಬೆಳೆ ವಿಮಾದಾಗ 2 ಪ್ರಕಾರ ಅದಾವ, ಒಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ, ಇನ್ನೊಂದು ಹವಾಮಾನ ಆಧಾರಿತ ಫಸಲ್ ಭೀಮಾ ಯೋಜನೆ ಅಂತೇಳಿ. ಇದು ಹವಾಮಾನ ಆಧಾರಿತದ್ದು, ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಡ್ತದ, ಅದು ಬಹುವಾರ್ಷಿಕ ಬೆಳೆಗಳಿಗೆ. ಇದು ಫಸಲ್ ಭೀಮಾ ಯೋಜನೆ ಆದಂಥದ್ದು, ಇದು ಕೃಷಿ ಬೆಳೆಗಳಿಗೆ ಸಂಬಂಧಪಡ್ತದೆ.
2: ಎಲ್ಲ ಬೆಳೆಗಳಿಗೆ ಸಿಗ್ತೈತೆ,
4: ಎಲ್ಲ ಬೆಳೆಗಳಿಗೂ ಮಾಡ್ಬೋದು. ನೀವು ಬಿತ್ತೋ ಮುಂಚೆನೇ ಮಾಡ್ಬೋದು, ಬಿತ್ತಲಿಕ್ಕೆ ನಿಮಗೆ ಮಳೆನೇ ಆಗಲಿಲ್ಲ ಅಂದರೂ ಕೂಡ ಇದ್ರಾಗ ವಿಮಾ ಮೊತ್ತವನ್ನು ನಾವು ಪಡ್ಕೋಬೋದು. ಮತ್ತು ಬಿತ್ತಿದೆವು, ಬಿತ್ತಿಂದ ಯಾವುದಾದ್ರೂ

0: ಹವಾಮಾನ ವೈಪರೀತ್ಯ ಕಾರಣಗಳಿಂದ ಅಂದ್ರೆ ಮಳೆ ಹೆಚ್ಚಾಯಿತು, ಬರ ಬಿತ್ತು, ಮತ್ತು ಮುಂದೆ ರಾಶಿ ಟೈಮ್ದಾಗ ಅದು ಯಾವುದಾರೆ ಒಂದು ಮಳೆಯಾಗಿ ಅಥವಾ ಬಿರುಗಾಳಿ ಬಿಟ್ಟು ಎಲ್ಲ ಹಾಳಾಯ್ತು ಅಂದರೂ ಕೊಯ್ಲು ನಂತರ 14 ದಿನದವರೆಗೂ ವಿಮಾದ ಒಂದು ರಕ್ಷಣೆ ಇರ್ತೈತಿ. ನೀವು ಬೆಳೆ ಬೆಳೆಯುವಾಗ ಯಾವುದೇ ರೀತಿ ಹಾನಿ ಆಯಿತು ಅಂದ್ರೆ, ನಿಮ್ದು ವೈಯಕ್ತಿಕ ಒಬ್ಬರು ಹಾನಿ ಆಗಿತ್ತು ಅಂದ್ರೆ ಹಾನಿಯಾದ 48 ಗಂಟೆ ಒಳಗೆ ನೀವು ವಿಮಾ ಕಂಪ್ನಿಗೆ ತಿಳಿಸಿದ್ರೆ ಅಂದ್ರೆ ಅವರು ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ನಿಮಗೆ ವಿಮಾ ಮೊತ್ತ ಜಮಾ ಮಾಡ್ತಾರೆ. ಮತ್ತು ನೀವು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಎಲ್ಲರದು ಹಾನಿ ಆಗಿತ್ತಂದ್ರೆ ಆ ಪ್ರದೇಶದ ಒಂದು ಬೆಳೆ ಇಳುವರಿ ನೋಡ್ಕೊಂಡು ಬಿಟ್ಟು ಎಷ್ಟು ಶೇಕಡ ಇಳುವರಿ ಕಡಿಮೆ ಆಗ್ಯದ ನೋಡಿಕೊಂಡು ಅಷ್ಟು ಶೇಕಡ ಎಲ್ಲರಿಗೆ ವಿಮಾ ಹಣ ಜಮಾ ಮಾಡ್ತಾರೆ.
1: ಅಧಿಕಾರಿಗಳು ಹೊಲಕ್ಕೆ ಬಂದು ಚೆಕ್ ಮಾಡ್ತಾರೆ ಹೆಂಗೆ ಬೆಳೆ ಹಾನಿ ನೋಡಿ?
0: ಹಾಂ, ಹಾನಿ ಒಬ್ಬರದು ಅದಾಗಿತ್ತು ಅಂದರೆ ಹಂಗೆ ಚೆಕ್ ಮಾಡ್ತಾರೆ, ಇಲ್ಲ ಸಾರ್ವತ್ರಿಕ ಆಗಿತ್ತಂದ್ರೆ ಇಡೀ ಸಾರ್ವತ್ರಿಕವಾಗಿ ಅವ್ರು ಚೆಕ್ ಮಾಡ್ತಾರೆ, ಡ್ರೋನ್ ಮುಖಾಂತರ ಮಾಡ್ತಾರೆ. ಮತ್ತು ಆಧುನಿಕ ತಂತ್ರಜ್ಞಾನಗಳು ಬಂದವ, ವೆಬ್ಸೈಟ್ ಮುಖಾಂತರ, ಸ್ಯಾಟಲೈಟ್ ಮುಖಾಂತರ ಚೆಕ್ ಮಾಡ್ತಾರೆ. ಸಾಕಷ್ಟು ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಬಳಿ ಅಥವಾ ವಿಮಾ ಕಂಪ್ನಿ ಬಳಿ ಸಾಕಷ್ಟು ಯೋಜನೆಗಳದಾವ. ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಭಾರತ ಸರ್ಕಾರದ ಬೆಳೆ ವಿಮಾ ಯೋಜನೆ ಆಗಿದೆ. ಇದು ಪ್ರಕೃತಿ ವಿಕೋಪಗಳು, ರೋಗಗಳು ಮತ್ತು ಕೀಟಗಳು ರೈತರಿಗೆ ಆರ್ಥಿಕ ಸುರಕ್ಷೆ ಮತ್ತು ಪರಿಹಾರ ಒದಗಿಸ್ತದೆ. ಕರ್ನಾಟಕದಲ್ಲಿ ಇದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಇದು 2016 ಆರಂಭ ಆಗೈತಿ. ಮತ್ತು ಇದನ್ನು ನೀವು ಕಟ್ಟಬೇಕಾದ್ರೆ CSEಗಳಿಗೆ ಹೋಗಿ ಕಟ್ಟಬೇಕು. ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರ್ತಾವೆ ನೋಡು, ಅಲ್ಲಿ ನಮ್ಮ ಸ್ಯಾಂತಕ ಇಲ್ಲಿ ಮಾಡಲ್ಲ, ಅಲ್ಲಿ ಒಂದು ಅಂಗಡಿ ಬಾಡಿಗೆ ಹಿಡಿದು ಮಾಡ್ತಾ ಇದ್ದಾರೆ ನೋಡು ಅವರು. ಬೇಕಂದ್ರೆ ಅಲ್ಲಿ ಹೆಚ್ಚುವರಿ ಮಾಹಿತಿ ಏನೇನು ಬೇಕಾಗ್ತಾವ ಏನೇನಿಲ್ಲ ಕೇಳೋ ಸಲುವಾಗಿ ಅಲ್ಲಿ ಹೋಗೋಣಂತ. ನಡ್ರಿ ಅಲ್ಲಿ ಹೋಗೋಣ.
1: ನಡ್ರಿ ನಡ್ರಿ ಹೋಗೋಣ.
2: ನಡ್ರಿ ಹಂಗಂದ್ರೆ
3: ಶಾಂತಕ್ಕ ಏನವ್ವ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನೋ ಮಾಡತ್ತಿಲ್ಲ?
4: ಏ ನಮಗೆ ಕೆಲ್ಸ ಇರ್ತವಲ್ಲಪ್ಪ, ಬರ್ರಿ ಬರ್ರಿ ಬರ್ರಿ, 3 ಜನ ಒಟ್ಟಿಗೆ ಬಂದ್ಬಿಟ್ರಲ್ಲ.
0: ಹೌದು ನೋಡು, ಇವರು ಒಬ್ರು ಬೆಳೆ ವಿಮಾ ಮಾಡಿಸೋಣಂತಿದ್ರು, ಒಬ್ರು ಬೇಡ ಅಂತಿದ್ರು. ಅದಕ್ಕೆ ಏನೇನು ಬೇಕಾಗ್ತಾವ ಏನೇನಿಲ್ಲ ಮಾಡಿಸ್ಬೇಕಾಗ್ತದ ಅಂತೇಳಿ ನಿಮ್ಮ ಕಡೆನೇ ಮಾಹಿತಿ ಕೇಳ್ಬೇಕಂತೇಳಿ ಬಂದೀವಿ ನೋಡಿ ನಾವು.
1: ಈಗ ನೋಡಿ ಶಾಂತಕ್ಕ, ನನಗಂಕ್ರ ಅದ್ರ ಬಗ್ಗೆ ಒಂದು ಗೊತ್ತಿಲ್ಲ. ಈಗ ಸ್ವಲ್ಪ ಸಿದ್ಧಾಂತ ಹೇಳಿದ್ಮ್ಯಾಗ ಸ್ವಲ್ಪ ಗೊತ್ತಾಯ್ತು ಹೆಂಗೆ ಕಟ್ಟೋದು ಏನು ಕಟ್ಟೋದು ಏನೇನು ಬೇಕು ಅನ್ನೋದು ಗೊತ್ತಿಲ್ಲ.
0: ಏನಿಲ್ಲ,
4: ರೈತರು ಏನಪ್ಪಾ 1.5% ಅಷ್ಟ ಕಟ್ಟಿದ್ರೆ ಸಾಕು, ಉಳಿದಿದ್ದೆಲ್ಲ ಸರ್ಕಾರ ಕೊಡ್ತದ. ಹಂಗನ ಈಗ ಬೇಕಾಗೋ ದಾಖಲೆಗಳೇನಪ್ಪಾ ಅಂದ್ರ ಆಧಾರ್ ಕಾರ್ಡ್ ಒಂದು, ಅದಂತೂ ನಿಮ್ಮ ಹತ್ರ ಇದ್ದೇ ಇರ್ತದ. ಆಮೇಲೆ ಭೂಮಿ ಹಕ್ಕು ದಾಖಲೆ ಅಂದ್ರ RTC
1: ಅಂದ್ರೆ ಪ್ರಾಣಿ
4: ಉತ್ತಾರ ಅಂತ. ಆಮೇಲೆ ಬ್ಯಾಂಕ್ ಪಾಸ್ಬುಕ್, ಅದ್ರದ್ದು ಡೀಟೇಲ್ಸ್ ಎಲ್ಲ.
0: ಮತ್ತೆ ಇನ್ನೊಂದು ಹೇಳ್ತಿದ್ರು, ಅದು FID ಮಾಡಿಸಿರಬೇಕು, ಅದು RTCಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳ್ತಿದ್ರು.
1: ಅಂದಂಗೆ ಸಿದ್ಧಾನ FID ಅಂದ್ರೆ ಏನಿದು?
0: ಅದು ಫಾರ್ಮರ್ ಐಡಿ ಅಂತೇಳಿ, ಒಬ್ಬ ಕೃಷಿಕನು ಒಂದು ಐಡಿ ಅಂತೇಳಿ.
3: ಮಣ್ಣಿನ ರೈತ ಸಂಪರ್ಕ ಕೇಂದ್ರದಾಗ ಒಂದು ಐಡಿ ಮಾಡಿಕೊಟ್ರ, ಅದಕ್ಕೆ FID ಏನೋ ಅನ್ನತ್ತಿದ್ರು ನೋಡಿ, ಅದೇನು?
0: ಹಾಂ, ನೀವು ಇದ್ದಿದ್ದಿಲ್ಲ ಅಂದ್ರೂ ಮಾಡ್ಕೋಬೇಕು. ಮತ್ತು ಯಾವ ಹೊಲ FID ಲಿಂಕ್ ಇದ್ದಿದ್ದಿಲ್ಲ ಅಂದ್ರೆ ಈಗಲೇ ಹೋಗಿ ಮಾಡಿಸ್ಕೋಬೇಕು ಮೊದಲು ಅದನ್ನು.
4: ಇದು ನೋಡಪ್ಪ, ಈಗ ಪ್ರಾಕೃತಿಕ ವೈಪರೀತ್ಯ ಅಂದ್ರೆ ಅತಿವೃಷ್ಟಿನೂ ಆದ್ರೂ ಬಂತು ಅಥವಾ ಅನಾವೃಷ್ಟಿ ಆದ್ರೂ ಬಂತು.
3: ಅಂದ್ರೆ ಅತಿ ಹೆಚ್ಚು ಮಳೆ ಆದ್ರೂ ಬರ್ತೈತಿ, ಮತ್ತೆ ಬರಗಾಲ ಬಿದ್ದರೂ ಬರ್ತೈತಿ ಅಂತ ಹೇಳಾತಾರ ಶಾಂತಕ.
4: ಪರಿಹಾರ ಸಿಗ್ತದ ನಿಮಗ. ಹಂಗೇನೆ ಯಾವಾಗ್ಲೇ ಹೇಳಿದ್ನಲ್ಲ, 1.5-2% ರೈತರು ಕಟ್ಟಿಸಿದ್ರೆ ಸಾಕು, ಇನ್ನು ಉಳ್ಕಿದ್ದು ಸರ್ಕಾರ ಕೊಡ್ತದ. ಹಂಗೇನೆ ಆಹಾರ ಬೆಳೆಗಳು, ಎಣ್ಣೆಕಾಳು, ವಾಣಿಜ್ಯ ಅಥವಾ ತೋಟಗಾರಿಕೆ ಬೆಳೆಗಳಿಗೂ ಕೂಡ ವಿಮೆ ಅನ್ವಯ ಆಗ್ತದೆ ಇದಕ್ಕೆ. ಆಮೇಲೆ ರೈತರು ಅಧಿಕೃತ PMFBY ಪೋರ್ಟಲ್ ಅಥವಾ ಕರ್ನಾಟಕದ ಸಂರಕ್ಷಣೆ ಪೋರ್ಟಲ್ ಮೂಲಕ ಕೂಡ ನೋಂದಾಯಿಸ್ಕೊಳ್ಬಹುದು. ಇಲ್ಲೇ ಬಂದು ನೀವು ನೋಂದಣಿ ಮಾಡ್ಕೊಳ್ರಿ, ನಾ
1: ಮಾಡ್ಕೊತೀನಿ.
0: ಮತ್ತೆ ಇನ್ನೊಂದು, ಇದು ಬರೀ ಮುಂಗಾರಿ ಅಷ್ಟೇ ಅಲ್ಲ, ನೀವು ಮುಂಗಾರಿ ಬೆಳೆಯದು ಮಾಡಬಹುದು, ಹಿಂಗಾರಿ ಬೆಳೆಯದು ಮಾಡಬಹುದು, ಬೇಸಿಗೆ ಬೆಳೆಯದು ಮಾಡಬಹುದು. ನೀವು ಪ್ರತಿ ಸಲ ಬಿತ್ತನೆ ಆದಾಗ ನೀವು ಆಯಾ ಒಂದು ಕೊನೆಯ ದಿನಾಂಕ ನೋಡ್ಕೊಳ್ರಿ. ಆಮೇಲೆ ಎಲ್ಲ ಬೆಳೆಗಳು ಎಲ್ಲ ಕ್ಷೇತ್ರಕ್ಕೆ ಅನ್ವಯನೆ ಆಗಲ್ಲ. ನಿಮ್ಮ ಊರಾಗ ಅಥವಾ ನಮ್ಮ ಹೋಬಳಿಗೆ ಯಾವ ಬೆಳೆ ಇರ್ತದೆ ನೀವು ವೆಬ್ಸೈಟ್ನ ಚೆಕ್ ಮಾಡ್ಕೊರಿ, ಅಥವಾ ಈ CSEಗೆ ಬಂದು ಶಾಂತಕ್ಕ ಕೇಳಿದ್ರೆ ಹೇಳ್ತಾರೆ ನಮ್ಮ ಊರಿಗೆ ಯಾವ ಬೆಳೆ ಇದು ಕೊಟ್ಟಾರ ಅಂತೇಳಿ, ಆ ಬೆಳೆಗೆ ಅವರು ವಿಮಾ ಮಾಡಿ ಕೊಡ್ತಾರೆ.
1: ಅಂದಂಗೆ ನೋಡಿ, ಇವತ್ತು ಇಲ್ಲಿ ಸಿದ್ಧಾಂತ ಬಂದಾನ ಅಂತೇಳಿ ನಮ್ಗೆ ಗೊತ್ತಾಯ್ತು. ಮತ್ತು ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಅವ ಇದ್ರೆ ಹ್ಞೂ ಅಂತಿದ್ದೆ, ನಾ ಇದ್ರೆ ಇಲ್ಲ ನಾಕತ್ತಿದ್ದೆ. ಈಗ ನೋಡಿ ಶಾಂತಕ್ಕೂ ಎಷ್ಟೊಂದು ಮಾಹಿತಿ ಇದ್ದು, ನಾ ಏನಿಲ್ಲ ನಾಳೆಗೆ ಆಧಾರ್ ಕಾರ್ಡ್ ಏನು
4: ಉತ್ತಾರಿ
1: ಕೊಟ್ಬಿಡ್ತೀನಿ, ನನ್ನೊಂದು ಇದು ಮಾಡಿಬಿಡಕ್ಕೆ
3: ಅಕ್ಕ. ನಂದು ಒಂದು ಬೆಳೆ ಮಾಡಿಸ್ಕೊಡಾಯ್ತು ನೋಡುವ.
4: ಹ್ಞೂನಪ್ಪ, ಆಯ್ತಲ್ಲ.

0: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶಿದರಾಯ್ ಸಾಳುಂಕೆ, ಸಂತೋಷಿ ಕುಸೂರ್ ಹಾಗೆ ರೇವಣಸಿದ್ಧ ಚಂದಕವಟೆ.
2: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ವಿಜಯಪುರ.
4: ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
5: ಅದನ್ನ ಯಾಕೆ ಜಬರಿಸಿ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
4: ಏಯ್, ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ, ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
5: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
4: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
6: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಆಕಾಶವಾಣಿ ವಿಜಯಪುರ, ಸಮಯ 6:20 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು, ಸರಿಯಾಗಿ 6:30ಕ್ಕೆ ರಸವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಕೇಳಿ ಸಂಸ್ಕೃತದಲ್ಲೂ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಈಗ ರಸವಾರ್ತೆ ಆಕಾಶವಾಣಿ ರಸವಾರ್ತೆ. ಪ್ರಿಯ ಶ್ರೋತೃಗಳೇ, ಇಂಗ್ಲೆಂಡ್ನಲ್ಲಿ ಆಕ್ಸ್ಫರ್ಡ್ ಶೈರ್ನಲ್ಲಿ ಸ್ಟೋಕ್ರೋ ಅಂತ ಹಳ್ಳಿ ಇದೆ. ಈ ಹಳ್ಳಿಗೆ ಹೋಗಿ ಬನಾರಸ್ ಅಂತ ಕೂಗಿ ಹೇಳಿದರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ. ಅವರ ಕಣ್ಣಲ್ಲಿ ಪೂಜ್ಯ ಭಾವನೆ ಕಾಣದೇ ಇದ್ರೆ ಕೇಳಿ, ನಾವು ಬನಾರಸ್ಸಿಂದ ಬಂದಿದ್ದೀವಿ ಅಂದರೆ ದೇವ್ರ ಥರ ನೋಡ್ತಾರೆ. ಸ್ಟೋಕ್ರೋ ಹಳ್ಳಿ ಇರೋದು ಇಂಗ್ಲೆಂಡ್ನಲ್ಲಿ, ಬನಾರಸ್ ಇರೋದು ಇಂಡಿಯಾದಲ್ಲಿ. ಎತ್ತಣ್ಣಿಂದ ಎತ್ತ ಸಂಬಂಧವಯ್ಯ ಅಂತ ಗೊಂದಲಕ್ಕೀಡಾಗಬೇಡಿ. ಸ್ಟೋಕ್ರೋ ಹಳ್ಳಿಲಿ ಒಂದು ಬಾವಿ ಇದೆ, ಮೇಲುಗಡೆ ಕೆಂಪು ಬಣ್ಣದ ಗುಮ್ಮಟವಿದೆ, ಅದರೊಳಗೆ ಚಿನ್ನದ ಲೇಪ ಮಾಡಿರೋ ಆನೆನ ನೋಡಿದರೆ ಸಾಕು, ಇದು ಇಂಡಿಯಾ ಅವರ ಕೈವಾಡವೇ ಅನಿಸ್ಬಿಡುತ್ತೆ. ಅಲ್ಲಿಗೆ ಬಂದವರು ಕುಳಿತುಕೊಳ್ಳಲು ಚೆರ್ರಿ ತೋಟವಿದೆ, ಅದನ್ನು ಬನಾರಸಿ ಗ್ರೋ ಅಂತ ಕರೀತಾರೆ. ಈ ಬಾವಿನ ಮಹಾರಾಜ ಬಾವಿ ಅಂತಲೇ ಕರೆಯೋದು. ಆ ಮಹಾರಾಜ ಯಾರು ಅಲ್ಲ, ಬನಾರಸ್ಸನ್ನು ಆಳುತ್ತಾ ಇದ್ದ ಈಶ್ವರಿ ಪ್ರಸಾದ್ ನಾರಾಯಣ್ ಸಿಂಗ್. 1804 ಈ ಹಳ್ಳಿಗೆ ಕ್ಷಾಮ ಬಂತು. ಆಗ ಈ ಬಾವಿ ನೀರೇ ಊರಿನ ಸಾವಿರಾರು ಜನರ ಜೀವ ಉಳಿಸಿದ್ದು. ಜನರಿಗೆ ತೊಂದರೆ ಆಗಬಾರ್ದು ಅಂತ ಬಹುದೂರದ ಬನಾರಸ್ಸಿನ ಮಹಾರಾಜರು ತಾವೇ ಕೈಯಿಂದ ದುಡ್ಡು ಕೊಟ್ಟು ಬಾವಿ ಕೊರೆಸಿ ಹೃದಯ ವೈಶಾಲ್ಯತೆ ಮೆರೆದ್ರು. ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಸ್ಟೋಕ್ರೋ ಹಳ್ಳಿಗೆ ಬರಗಾಲ ಬಂದಾಗ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಎಡ್ವರ್ಡ್ ಆಂಡರ್ಟನ್ ರೀಡ್ ಊಟಕ್ಕೆಂತ ಮಹಾರಾಜರ ಅರಮನೆಗೆ ಹೋದರು. ಅದು ಇದು ಮಾತಾಡಿ ಕೈ ತೊಳೆಯುವಾಗ ಮಹಾರಾಜರೇ, ನಮ್ಮ ಸ್ಟೋಕ್ ಹಳ್ಳಿ ಜನ ಬರಗಾಲದಿಂದ ಒದ್ದಾಡ್ತಾ ಇದ್ದಾರೆ ಅಂದರು. ಮಹಾರಾಜರ ಮನಸ್ಸು ನೀರು ಥರ ಕರಗೋಯ್ತು. ಅಲ್ಲಿ ಬೋರ್ವೆಲ್ ಕರೆಸೋಕೆ ನಾನೇ ಹಣ ಕೊಡ್ತೀನಿ, ಪಾಪ ಜನರಿಗೆ ನೀರು ಒದಗಿಸೋ ಕೆಲಸ ಶುರು ಮಾಡ್ಕೊಳ್ಳಿ ಅಂದರು. 14 ಕಾಲ ಕೈಯಲ್ಲಿ ಕೊರೆದು ಕೊರೆದು 368 ಬಾವಿನ ತೋಡಿದ್ರು. ಇದಕ್ಕೆ ಖರ್ಚಾಗಿದ್ದು £353 ಅಂದರೆ ಆ ಕಾಲಕ್ಕೆ 45 ಲಕ್ಷ ರೂಪಾಯಿ. ವಿಕ್ಟೋರಿಯಾ ರಾಣಿ ನಮ್ಮ ಮಹಾರಾಜರ ದೊಡ್ಡ ಹೃದಯ ನೋಡಿ ದಂಗಾಗಿ ಹೋದರು. ಆ ಕಾಲದಲ್ಲಿ ಸಮುದ್ರಯಾನ ಮಾಡೋದು ಮಹಾನ್ ತಪ್ಪು ಅನ್ನೋ ನಂಬಿಕೆ ಚಾಲ್ತಿಯಲ್ಲಿತ್ತು. ಅದಕ್ಕೆ ಇಷ್ಟೆಲ್ಲ ಬಾವಿ ತೋಡಿಸಿದ ಮಹಾರಾಜರು ಇಂಗ್ಲೆಂಡ್ ಕಡೆ ತಲೆ ಕೂಡ ಹಾಕಲಿಲ್ಲ. ದೇಶಕ್ಕೆ ಬೌಂಡ್ರಿ ಹಾಕ್ಬೋದು, ಆದರೆ ಮಾನವೀಯತೆಗೆ ಬೌಂಡ್ರಿ ಹಾಕೋಕ್ಕೆ ಆಗೋಲ್ಲ ಅಲ್ವೇ. ಕಳೆದ ವಾರ ಮುಂಬೈ ಠಾಣೆ ಸಿಗ್ನಲ್ನಲ್ಲಿ ಆಂಬ್ಯುಲೆನ್ಸ್ ಸೈರನ್ ಬಾರಿಸ್ತಾ ಇತ್ತು. ಪಕ್ಕದಲ್ಲಿದ್ದ ವಾಹನ ಸವಾರರು ಪಾಪ ಪೇಷಂಟಿಗೆ ತೊಂದರೆ ಆಗುತ್ತೆ ಅಂತ ಬಹಳ ಭಯ ಭಕ್ತಿಯಿಂದ ದಾರಿ ಬಿಡ್ತಾ ಇದ್ರು. ಆಂಬ್ಯುಲೆನ್ಸ್ ಹೋದ ಕಡೆಯೆಲ್ಲ ಇಂಥ

0: ಅಂದ್ರೆ ಘನ ಗೌರವ. ನಿಜ ಏನಪ್ಪ ಅಂದ್ರೆ ಆ ಆಂಬುಲೆನ್ಸ್ನಲ್ಲಿ ಇದ್ದದ್ದು ಮನುಷ್ಯರಲ್ಲ, ಆಮೆಗಳು. ಸುಮಾರು 216 ಆಮೆಗಳು ಆಂಬುಲೆನ್ಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ವು. ಯಾವುದಕ್ಕೂ ಮೂಗಿಗೆ ವೆಂಟಿಲೇಟರ್, ಮೈಗೆ ಗ್ಲೂಕೋಸ್ ಬಾಟ್ಲು ಹಾಕೋಷ್ಟು ಸೀರಿಯಸ್ ಆಗಿರಲಿಲ್ಲ. ಬದಲಿಗೆ ವಾತಾವರಣದಿಂದ ಜೀವಕ್ಕೆ ತೊಂದರೆ ಆಗಬಾರದು ಅಂತಲೇ ವೈದ್ಯರ ತಂಡ ಅಷ್ಟೂ ಆಮೆಗಳಿಗೆ ಆಂಬುಲೆನ್ಸ್ ಒದಗಿಸಿದ್ರು. ಇಂತಿಪ್ಪ ಆಮೆಗಳು ಥಾಣೆ ಮುಂಬೈ ಅರಣ್ಯ ಪ್ರದೇಶದಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರೋ ತಾಡೋಬಾ ಅರಣ್ಯ ಪ್ರದೇಶಕ್ಕೆ ಆಂಬುಲೆನ್ಸ್ನಲ್ಲಿ ಹೋದವು. ಈ ಅರಣ್ಯವೇ ಇವುಗಳ ಮುಂದಿನ ತವರು ಮನೆ. ಈ ಆಮೆಗಳನ್ನು ಎಷ್ಟು ಜೋಪಾನ ಮಾಡಿ ಕರೆದುಕೊಂಡು ಹೋದ್ರಂದ್ರೆ ದೇಹದ ನೀರಿನಂಶ ಕಡಿಮೆ ಆಗದಂತೆ ಹಾಗೂ ಆಗಾಗ ಅವುಗಳ ಆರೋಗ್ಯ ಪರೀಕ್ಷಿಸಲು 10 ಜನರ ತಜ್ಞ ವೈದ್ಯರು ಇದರಲ್ಲಿ ಇದ್ರಂತೆ. ಆಮೆಗಳಿಗೆ ಉಸಿರಾಡಲು ಸೂಕ್ತ ಗಾಳಿ ಮತ್ತು ಪ್ರಯಾಣದ ದಣಿವು ತಿಳಿಯದಂತೆ ಮಾಡಲು ಮೃದುವಾದ ಕುಷನ್ ಪೆಟ್ಟಿಗೆಗಳಲ್ಲಿ ಇರಿಸಿದ್ರು. ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಗಳನ್ನು ಬಹಳ ಕಕ್ಕುಲತೆಯಿಂದ ಸೇಫ್ಟಿ ಜಾಗಕ್ಕೆ ತಲುಪಿಸಿದ್ರು. ಅಂದಹಾಗೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಆಂಬುಲೆನ್ಸ್ನಲ್ಲಿ ರಾಜಮರ್ಯಾದೆಯಿಂದ ಕಾಡಿಗೆ ತಲುಪಿದ ಆಮೆಗಳಿವು. ಪ್ರಿಯ ಶ್ರೋತೃಗಳೇ, ಬಡತನ ಎಂಥವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತೆ. ಬಡತನ ಬರಲು ಕಾರಣವೇ ಬೇಕಿಲ್ಲ. ಮಹಾರಾಷ್ಟ್ರದ ಅಂಬಾಜೋಗೈನ ರಮಾಬಾಯಿ ರಣವೀರ್ ಎದುರಿಗೆ ನಿಂತ ಬಡತನಕ್ಕೆ ಸವಾಲು ಹಾಕಿದಳು. ಮನೆಯ ಜವಾಬ್ದಾರಿಯ ತಲೆಯ ಮೇಲೆ ಬಿದ್ದಿದೆ. ಗಂಡ ದಿಕ್ಕಿಲ್ಲ, ಕುಟುಂಬಕ್ಕೆ ಈಕೆಯೇ ದಿಕ್ಕು. 2 ಹೆಣ್ಣು ಮಕ್ಕಳಿಗೆ ಫೀಸು ಕಟ್ಟಬೇಕು ಅಂದಾಗ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಏನ್ ಮಾಡೋದು? ಆದರೂ ಧೈರ್ಯ ಕಳೆದುಕೊಳ್ಳಿಲ್ಲ. ಕಣ್ಣೆದುರಿಗೆ ಕಂಡಿದ್ದು ಅಮೃತ್ ದೌಡ್ ಅನ್ನೋ ಮ್ಯಾರಥಾನ್ ಸ್ಪರ್ಧೆ ಪೋಸ್ಟರ್. ರಮಾಬಾಯಿ ಹಿಂದೂ ಮುಂದೂ ನೋಡಲಿಲ್ಲ. ವಯಸ್ಸು 47, ಅದಕ್ಕೂ ಕ್ಯಾರೆ ಅನ್ನಲಿಲ್ಲ. ರಮಾಬಾಯಿ ಉಟ್ಟ ಸೀರೆಯಲ್ಲೇ ಓಡಲು ಶುರು ಮಾಡಿದಳು. ನೀರು ತುಂಬಿದ ರಸ್ತೆಯ ಮೇಲೂ ಈಕೆ ಛಲ ಬಿಡಲಿಲ್ಲ. ಚಪ್ಪಲಿ ಕಿತ್ತೋಯ್ತು, ಅದನ್ನು ಕೈಯಲ್ಲೇ ಹಿಡಿದುಕೊಂಡು ಓಡಿದಳು. ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಸ್ಪರ್ಧೆಯನ್ನು ಹಿಂದಿಕ್ಕಿದ ಈ ಸೀರೆಯಲ್ಲಿ ರಮಾಬಾಯಿ ಫಸ್ಟ್ ಬಂದಳು. ಆಕೆಗೆ ಖುಷಿಯಾಗಿದ್ದು ಗೆದ್ದಿದ್ದಕ್ಕಲ್ಲ, ಸುಸ್ತಾಗಿ ಓಡಿದ್ದಕ್ಕಲ್ಲ. ಬಹುಮಾನವಾಗಿ ಕೈಗೆ ಬಂದ 3,000 ರೂಪಾಯಿ ನೋಡಿ. ತಕ್ಷಣ ಮಕ್ಕಳ ಫೀಸು ಕಟ್ಟಿದಳು. ಓಡಿದ ನೋವೆಲ್ಲ ಮಾರೆಯಾಯ್ತಂತೆ. ರಮಾಬಾಯಿಯ ಹಠಕ್ಕೆ ಬಡತನವೇ ತಲೆಬಾಗಿದ ಸುದ್ದಿ ಎಲ್ಲ ಕಡೆ ಮ್ಯಾರಥಾನ್ ಮಾಡ್ತಿದೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ವಿ ಶೋಭಾ ಶರ್ಮಾ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. ಶ್ರೀಮತಿ ರೇಷ್ಮಾ ಗಂಡ ಕುಮಾರ್ ಪವಾರ್ ಎಂಬ 25 ವರ್ಷದ ಯುವತಿಯು ತನ್ನ ಮಗನಾದ ಪ್ರದೀಪ್ ತಂದೆ ಕುಮಾರ್ ಪವಾರ್ 4 ವರ್ಷದ ಮಗನೊಂದಿಗೆ ವಿಜಯಪುರದ ರೈಲು ನಿಲ್ದಾಣದಿಂದ ದಿನಾಂಕ 28/8/2026 ಕಾಣೆಯಾಗಿದ್ದು, ಯುವತಿಯ ಚೆಹರೆಪಟ್ಟಿ ಹೀಗಿದೆ. ದುಂಡು ಮುಖ, ನೀಟಾದ ಮೂಗು, ಗೋಧಿ ಮೈಬಣ್ಣ, ಸದೃಢ ಮೈಕಟ್ಟು, ಅಗಲವಾದ ಹಣೆ, ಎತ್ತರ ಸುಮಾರು 5 ಫೂಟು. ಕಾಣೆಯಾದಾಗ ಬಿಳಿ ಬಣ್ಣ ಹೋಲುವ ಸೀರೆ ಧರಿಸಿದ್ದು ಇರುತ್ತದೆ. ಕನ್ನಡ, ಹಿಂದಿ, ಮರಾಠಿ ಹಾಗೂ ಲಂಬಾಣಿ ಭಾಷೆ ಮಾತನಾಡಲು ಬಲ್ಲವಳಾಗಿದ್ದು, ಮಗುವಿನ ಚೆಹರೆಪಟ್ಟಿ ಹೀಗಿದೆ. ಗುಂಡು ಮುಖ, ನೀಟಾದ ಮೂಗು, ಗೋಧಿ ಮೈಬಣ್ಣ, ಸದೃಢ ಮೈಕಟ್ಟು, ಸುಮಾರು ಎತ್ತರ 2 ಫೂಟು 5 ಇಂಚು. ಕಾಣೆಯಾದಾಗ ನೀಲಿ ಬಣ್ಣದ ಟೀ ಶರ್ಟ್ ಧರಿಸಿದ್ದು, ಲಂಬಾಣಿ ಭಾಷೆ ಮಾತನಾಡಬಲ್ಲವನಾಗಿರುತ್ತಾನೆ. ಈ ಯುವತಿ ಹಾಗೂ ಮಗುವಿನ ಕುಳಿತು ಸುಳಿವು ಏನಾದರೂ ತಮ್ಮಲ್ಲಿ ಇದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ವಿಜಯಪುರದ ಪೊಲೀಸ್ ಠಾಣೆ ಕಂಟ್ರೋಲ್ ರೂಮ್ಗೆ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ವಿಜಯಪುರ, ಸಮಯ 6:37. ಈಗ ವಾಣಿಜ್ಯ ಪ್ರಕಟಣೆಗಳು. 6:40, ಪ್ರದೇಶ ಸಮಾಚಾರ.
2: ಆಕಾಶವಾಣಿ, ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
3: More bonus, most suitable for your loved ones. RPLI, nothing better than this.
4: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
5: Vanaspandana. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ 1st ಹಾಗೂ 3ನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ

0: ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
2: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
3: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಚಿಲಿಪಿಲಿ ಹೇಳುತ್ತಿತ್ತವ್ವ ನನ್ನೆದೆಯೊಳಗಿನ ಗಿಳಿ, ಚಿಲಿಪಿಲಿ ಹೇಳುತ್ತಿತ್ತವ್ವ.
2: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರಿಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೋಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ದ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ವಾರ್ತೆಗಳ ವಿವರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಇಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಕಡೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ, ಜಾನುವಾರುಗಳಿಗೆ ಮೇವಿನ ಕೊರತೆ, ವಿಬಿ ಜಿರಾಮ್ಜಿ ಯೋಜನೆಗಳಿಗೆ ಜನರಿಗೆ ಉದ್ಯೋಗ ನೀಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನು ಅವರು ಪರಿಶೀಲಿಸಿದರು. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳೆ ಹಾನಿ ಸಂಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸುವುದು ತಮ್ಮ ಆದ್ಯತೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಈ ಬಾರಿ ರಾಜ್ಯ ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹಲವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ರಾಜ್ಯ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ಸಕ್ಕರೆ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದ್ದು ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿಕೊಂಡಿದ್ದಲ್ಲಿ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ಸೂಚಿಸಿದ್ದಾರೆ. ಮೈಸೂರಿನಲ್ಲಿಂದು ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಎಲ್ಪಿಜಿ ಸಿಲಿಂಡರ್ಗಳು ನಿಗದಿತ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಣೆಯಾಗಿದ್ದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಅಕ್ರಮ ಆಹಾರ ದಾಸ್ತಾನು ಮಾಡಿರುವ ಸ್ಥಳಗಳಲ್ಲಿ ಹೆಚ್ಚು ದಾಳಿಯನ್ನು ನಡೆಸಬೇಕಾಗಿದೆ.

0: ಈ ಕೆವೈಸಿ ಮಾಡದವರ ಬಗ್ಗೆ ಅಧಿಕಾರಿಗಳು ಹೆಚ್ಚು ನಿಗಾ ವಹಿಸಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರಿನ ತಾವರೆಕೆರೆ ಗೊಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರವನ್ನು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಜಯದೇವ ಆಸ್ಪತ್ರೆ ಬಳಿಯ ನಿಲ್ದಾಣಕ್ಕೆ ತೆರಳಿ ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮೆಟ್ರೋ ಲೋಕೋಪೈಲಟ್ ಕ್ಯಾಬಿನ್ನಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದರು. ನಿರ್ಮಾಣ ಹಂತದಲ್ಲಿರುವಂತಹ ಗೊಟ್ಟಿಗೆರೆ ಮೆಟ್ರೋ ನಿಲ್ದಾಣದಲ್ಲಿ ಕಾಮಗಾರಿ, ಭದ್ರತೆ, ಸಂಚಾರ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಅಭಿವೃದ್ಧಿ ಕುರಿತ ಮನವಿ ಪತ್ರವನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿದರು. ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟಿರುವಂತಹ ಮಹಿಳೆಯರು ಎಲ್ಲರಿಗೂ ಮಾದರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಮಹಿಳಾ ಉದ್ಯಮಿಗಳ ಸಂಘದ ಒಕ್ಕೂಟದ ಟುಗೆದರ್ ವಿ ಗ್ರೋ ಅಂತಾರಾಷ್ಟೀಯ ಮಹಿಳಾ ಉದ್ಯಮಶೀಲತಾ ದಿನಾಚರಣೆಯ 5ನೇ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿಗಳ ಮೂಲಕ ಕುಟುಂಬ ನಿರ್ವಹಣೆಗೆ ಸರ್ಕಾರ ಮಹಿಳೆಯರಿಗೆ ನೆರವು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಉಬುಂಟು ಮೂಲಕ ಸಾವಿರಾರು ಕನಸುಗಳು ಒಂದಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಟನಲ್ ಯೋಜನೆ ಪರವಾಗಿ ಉದ್ಯಮಿಗಳು ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದ್ದಾರೆ. ಕೆಆರ್ಐಡಿಎಲ್ನಲ್ಲಿ ಶೇಕಡ 7ರಷ್ಟು ಲಂಚ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರು ಸಚಿವರನ್ನು ಕೂಡಲೇ ವಜಾ ಮಾಡಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಪತ್ರ ಬರೆದು ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವುದೇ ಪ್ರಮುಖ ಸಾಕ್ಷ್ಯ ಎಂದು ತಿಳಿಸಿದ್ದಾರೆ. ಉದ್ಯಾನವನ ಕಬಳಿಕೆ ಕುರಿತಂತೆ ಇದೇ ಶನಿವಾರ ಮತ್ತು ಭಾನುವಾರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಸುರಂಗ ರಸ್ತೆ ಯೋಜನೆಯಲ್ಲಿ ಪಾರ್ಕಿಂಗ್ನ ಅಗತ್ಯವಿಲ್ಲ. ಮಾಲ್ ನಿರ್ಮಾಣ ಮಾಡಲು ಲಾಲ್ಬಾಗ್ ಜಾಗವನ್ನು ಬಳಸಲು ನಿರ್ಧರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಾರ್ಕ್ ಉಳಿಸಿ ಬೆಂಗಳೂರು ರಕ್ಷಿಸಿ ಎಂಬ ಅಭಿಯಾನ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯ ತೀವ್ರ ಬರಗಾಲ ಎದುರಿಸುತ್ತಿದ್ದು ಕೆಲವು ತಾಲೂಕುಗಳನ್ನು ಇನ್ನೂ ಬರಪೀಡಿತ ಎಂದು ಘೋಷಿಸಲಾಗಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಬೇಡರ್ ಕಾರ್ಲ್ಕುಂಟಿಯಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಅವರು ಬರ ಪರಿಸ್ಥಿತಿ ಮತ್ತು ರಾಗಿ ಬೆಳೆಗಳನ್ನು ರೈತರ ಹೊಲಗಳಿಗೆ ತೆರಳಿ ಪರಿಶೀಲಿಸಿದರು. ಪರಿಶಿಷ್ಟರ ಕಲ್ಯಾಣಕ್ಕೆ ಕಾಂಗ್ರೆಸ್ ಸರ್ಕಾರದ ಬದ್ದತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿರುವುದು ಪರಿಶಿಷ್ಟ ವಿರೋಧಿ ಮತ್ತು ಬಡವರ ವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ಕೆಪಿಎಸ್ಸಿ ವಿಚಾರವಾಗಿ ಬಿಜೆಪಿ ನಡೆಸುತ್ತಿರುವಂತಹ ಪಾದಯಾತ್ರೆ ಅವರ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟು ಮುಚ್ಚಿ ಹಾಕಲು ನಡೆಸುತ್ತಿರುವಂತಹ ಪ್ರಯತ್ನ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಅಕ್ರಮದಲ್ಲಿ ಬಿಜೆಪಿ ನಾಯಕರ ಸಂಪರ್ಕದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕೆಪಿಎಸ್ಸಿ ಹಗರಣಗಳ ಪಿತಾಮಹ ಎನ್ಡಿಎ ಎಂದು ಆರೋಪಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಬಿಜೆಪಿ, ಹೀಗಾಗಿ ಅವರೊಂದಿಗೆ ಸಂಪರ್ಕ ಹೊಂದಿದವರು ಯಾರು ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟದ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಏಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶ ಇರಲಿದೆ ಎಂದು ಹೇಳಿದ್ದಾರೆ. ಮಂಗಳೂರು ದಸರಾವನ್ನು ಶ್ರದ್ದಾಪೂರ್ವಕವಾಗಿ ಆಚರಿಸಲು ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾವನ್ನು ಸಂಸ್ಕೃತಿ ಪಾರಂಪರಿಕ ಹಿನ್ನೆಲೆಯೊಂದಿಗೆ ನಡೆಸಲು ಸಲಹೆ ನೀಡಿದ್ದಾರೆ. ಮಂಗಳೂರಿನ ಗೋಕರ್ಣನಾಥ ಕ್ಷೇತ್ರ, ಮಂಗಳಾದೇವಿ, ಮಾರಿಗುಡಿ, ವೆಂಕಟರಮಣ ದೇಗುಲ ಸೇರಿದಂತೆ

0: ಸೇರಿದಂತೆ ಎಲ್ಲಾ ದೇವಾಲಯಗಳನ್ನು ಕ್ರೋಢೀಕರಿಸಿಕೊಂಡು ದಸರಾ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಉಳ್ಳಾಲದಲ್ಲಿ ಪ್ರಥಮ ಬಾರಿಗೆ ಯುವ ದಸರಾ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಉತ್ತರಾಖಂಡ್ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿ, 100 ಪ್ರಕರಣ ದಾಖಲಿಸಿದರೂ ರಾಹುಲ್ ಗಾಂಧಿ ಕ್ಷಮೆ ಕೇಳಲ್ಲ ಎಂದು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಯಾವ ತಪ್ಪು ಮಾಡದಿದ್ದರೂ ಪ್ರಕರಣ ದಾಖಲಿಸಲಾಗಿದೆ, ಇದರ ವಿರುದ್ಧ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಭಯಪಡದೆ ಆಯೋಗದ ಗಮನಕ್ಕೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಎಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ದೂರನ್ನು ಕಾನೂನುಬದ್ದವಾಗಿ ಪರಿಶೀಲಿಸಲಿ ಆಗ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಆಯೋಗ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳ ಸೇರ್ಪಡೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಇದೇ 9ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಸಮಾಜ ಸಂಘಟನೆಯ ರಾಜ್ಯಾಧ್ಯಕ್ಷ ನಂಜಪ್ಪ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಭಾರತ್ಮಾಲಾ ಯೋಜನೆಯಡಿ ನಿರ್ಮಾಣವಾಗುತ್ತಿರುವಂತಹ ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ಪ್ಯಾಕೇಜ್ 3ರ ಕಾಮಗಾರಿಯನ್ನು ಸಂಸದ ಜಿ ಕುಮಾರನಾಯಕ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರೇಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೊಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರೈತು ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ, ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಖಂಡಿಕಿ ಗ್ರಾಮದ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ ಕೇಳುವಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪೊಲೀಸ್
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
4: ಯಾಕೆ ಆದ್ರೆ?
5: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1,00,000 ಕೊಡಿ, ಬಚಾವ್ ಆಗ್ತೀರಾ.
4: ಅಷ್ಟೊಂದು ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
4: ಹಾಯ್.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ತಜ್ಞ ವಾಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ನಮ್ಮ ಆಕಾಶವಾಣಿಯಲ್ಲಿ ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆಯವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತಿನ ದಿನ ನಮಗೆ ಕಡಲೆ ಬೆಳೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಮಾಡಿಕೊಳ್ಳಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದಲೇ ಈ ಕಡಲೆ ಬೆಳೆಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ಡಾಕ್ಟರ್ ಶಿವರಾಜ್ ಕಾಂಬಳೆಯವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ.
1: ಡಾಕ್ಟರ್ ಶಿವರಾಜ್ ಅವರೇ, ಮೊದಲೇದಾಗಿ ಈ ಕಡಲೆ ಬೆಳೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಯಾವ ತಳಿ ಸೂಕ್ತ ಅಂತ ತಾವು ಹೇಳ್ತೀರಿ?
2: ನಿಮಗೆಲ್ಲ ಗೊತ್ತಿರುವ ಹಾಗೆ ಕಡಲೆ ಒಂದು ಇದು ಒಂದು ದ್ವಿದಳ ಧಾನ್ಯಕ್ಕೆ ಸೇರಿದಂಥ ಒಂದು ಬೆಳೆ. ಇದನ್ನು ನಾವು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಾದಂತಹ ಬಿಜಾಪುರ, ಧಾರವಾಡ ಹಾಗೂ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಲ್ಲಿ ನಾವು ಹೆಚ್ಚಾಗಿ ಈ ಕಡಲೆ ಬೆಳೆಯನ್ನು ನಾವು ಸಿಗುತ್ತದೆ ನೋಡಲಿಕ್ಕೆ. ಅದೇ ರೀತಿಯಾಗಿ ಈ ಒಂದು ಕಡಲೆ ಬೆಳೆಯನ್ನು ನಾವು ಹೆಚ್ಚಾಗಿ ಒಂದು ಕಪ್ಪು ಮಣ್ಣಿನಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಬೆಳೆಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಡಲೆಯನ್ನು ನಾವು ನೀರಾವರಿ ಮತ್ತು ಕುಷ್ಕಿ ಈ ಎರಡು ಬೆಳೆಯ ಪದ್ಧತಿಯಲ್ಲಿ ನಾವು ಈ ಒಂದು ಕಡಲೆ ಬೆಳೆಯನ್ನು ಬೆಳೆಯಬಹುದಾಗಿದೆ. ಸುಮಾರು ಈ ಒಂದು ಕಡಲೆ ಬೆಳೆಯು ನಮ್ಮ ಕರ್ನಾಟಕದಲ್ಲಿ ಸುಮಾರು 15 ಲಕ್ಷ ಹೆಕ್ಟರ್ ಭೂಪ್ರದೇಶದಲ್ಲಿ ನಾವು ಈ ಒಂದು ಕಡಲೆ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗ ತಳಿಗಳ ಬಗ್ಗೆ ಹೇಳಬೇಕಂತಂದರೆ ನಮ್ಮ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ಹೆಚ್ಚಾಗಿ ಒಂದು 4 ತಳಿಗಳನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕಂತಂದರೆ ಅಣ್ಣಿಗಿರಿ ಒನ್ ಅಂತ ವರೈಟಿಯನ್ನು ನಮ್ಮ ಭಾಗದ ರೈತರು ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ JG11 ಅಂತ ಒಂದು ತಳಿ ಇದೆ, ಅದನ್ನು ಸಹ ಬೆಳೀತಾ ಇದ್ದಾರೆ. ಮತ್ತು ಇತರ ಜೊತೆಗೇನು ಸಹ ಇನ್ನೊಂದು JK9218 ಅಂತ ಇದೆ. ಈ ಹೆಚ್ಚಾಗಿ ಈ ಒಂದು 3 ತಳಿಗಳನ್ನು ನಮ್ಮ ಈ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಾದಂಥ ಬೆಳಗಾವಿ ಆಗಿರ್ಬೋದು ಅಥವಾ ಧಾರವಾಡ ಆಗಿರ್ಬೋದು ಅಥವಾ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಲ್ಲಿ ಈ ಒಂದು 3 ತಳಿಗಳು ಪ್ರಚಲಿತದಲ್ಲಿದ್ದಾವೆ. ಅದೇ ರೀತಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಂತಂದರೆ 2018 ಒಂದು ಹೊಸ ವರೈಟಿ ಬಂದಿದೆ. ಅದು ಯಾವುದಪ್ಪ ಅಂತಂದರೆ BGD 111-1 ಅಂತ ಈ ಒಂದು ಹೊಸ ತಳಿ ಬಂದಿದೆ. ಈ ಒಂದು ತಳಿ ಏನಿದೆಯಲ್ಲ, ಇದು 95 ಒಂದು 100 ದಿನಗಳ ಅವಧಿಯಲ್ಲಿ ಬರ್ತಕ್ಕಂಥ ಇದು ಒಂದು ಬೆಳೆ. ಈ ಒಂದು ಏನು BGD 111-1 ಅಂತ ತಳಿ ಇದೆಯಲ್ಲ, ಇದು ಒಂದು ಶಿಡಿ ರೋಗ, ನಾವೇನು ಬೆಂಕಿ ರೋಗ ಅಂತೀವಲ್ಲ, ಆ ಬೆಂಕಿಯ ರೋಗದ ಒಂದು ನಿರೋಧಕ ತಳಿ ಅಂತಲೇ ಹೇಳ್ಬೋದು. ಆದ್ದರಿಂದ ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ರೈತರಿಗೆ ಒಂದು ಕೊಡೋ ಸಲಹೆ ಏನಂತಂದರೆ, ತಾವೆಲ್ಲರೂ ಈ ವರ್ಷ ಕಡಲೆ ಬೆಳೆ ಅಂತ ರೈತರು ಏನು ಮಾಡಬೇಕಪ್ಪ ಅಂತಂದರೆ, ನೀವು BGD 111

0: ಹೆಚ್ಚನ್ನು ಬೆಳೆಯನ್ನು ನೀವು ಬೆಳೆದರೆ ನೀವೊಂದು ಒಳ್ಳೆಯ ಇಳುವರಿಯನ್ನು ತಕ್ಕೋಬಹುದು. ಈಗ ನಮ್ಮ ಹಳಿ ವೆರೈಟಿಗಳಾದಂಥ ಅನ್ನಿಗಿರಿ ಆಗಿರ್ಬೋದು ಅಥವಾ ಜೇಜಿ ಲೆವನ್ ಆಗಿರ್ಬೋದು, ಇವುಗಳಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಸೊರಗೋದು ರೋಗದ ಒಂದು ಬಹಳ ಸಮಸ್ಯೆ ಇದೆ.
1: ಹೌದು,
0: ಸೊರಗೋ ರೋಗ ಜಾಸ್ತಿ ಬರೋದ್ರಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ನಮ್ಮ ರೈತರ ಒಂದು ಇಳುವರಿಯಲ್ಲಿ ಬಹಳ ಕುಂಠಿತ ಆಗ್ತಾ ಇದೆ. ಹೀಗಾಗಿ ನಮ್ಮ ಒಂದು ಬಿಜಾಪುರ ಡಿಸ್ಟಿಕ್ ಆಗಿರ್ಬೋದು ಅಥವಾ ಬಾಗಲಕೋಟೆ ಡಿಸ್ಟಿಕ್ ತೊಂದರೆ, ನಮ್ಮ ಒಂದು ಇಳುವರಿ ಸರಾಸರಿಯನ್ನು ನೀವು ನೋಡಿದರೆ ಬರೀ 3 ಕ್ವಿಂಟಲ್ ಇದೆ ಇದು ನಮ್ಮ ಡಿಸ್ಟಿಕ್ ಎವರೇಜು. ಬಟ್ ಇದನ್ನು ವಿಜ್ಞಾನಿಗಳು ಹೇಳ್ತಾರೆ, ಈ ಒಂದು ವೆರೈಟಿಯನ್ನು ರಿಲೀಸ್ ಮಾಡಿದಂಥವ್ರು ಅವ್ರು ಹೇಳ್ತಾರೆ ಸುಮಾರು ನಾವು 8-10 ಕ್ವಿಂಟಲ್ ಅನ್ನು ತೆಗಿಬೋದು. ಬಟ್ ನಾವು ಈ ಥರ ಒಂದು ಪೊಟೆನ್ಷಿಯಲ್ ಇಲ್ಲಿ ಕಂಪೇರ್ ಮಾಡಿದರೆ ಈ ಒಂದು ನಮ್ಮ ಬಿಜಾಪುರದ ಏನು ಕಡ್ಲಿಯ ಒಂದು ಇಳುವರಿ ಇದೆಯಲ್ಲ ಬಹಳ ಕಡಿಮೆ ಇದೆ ಇದು. ಆದ್ದರಿಂದ ನಮ್ಮ ರೈತರು ಏನು ಮಾಡಬೇಕಂತಂದರೆ ಕೆಲವೊಂದು ಬೇಸಾಯ ತಾಂತ್ರಿಕಗಳನ್ನು ತಾವು ಅಳವಡಿಸ್ಕೊಳ್ತಾ ಇಲ್ಲ. ಆ ಒಂದು ತಾಂತ್ರಿಕ ಬೇಸಾಯ ಪದ್ಧತಿಗಳನ್ನು ತಾವು ಅಳವಡಿಸಿಕೊಂಡಿದ್ದಲ್ಲಿ ಅದರಲ್ಲಿ ನೀವೊಂದು ಒಳ್ಳೆಯ ಇಳುವರಿನ ತೆಗೆದುಕೊಳ್ಳಬಹುದು.
1: ಅದೇ ರೀತಿ ಈ 1 ಎಕರೆಗೆ ಎಷ್ಟು ಬೀಜ ಬೇಕು ಮತ್ತು ಬೀಜೋಪಚಾರವನ್ನು ಹೇಗೆ ಮಾಡಬೇಕಂತ ತಾವು ಹೇಳ್ತೀರಿ?
0: 1 ಎಕರೆಗೆ ನೀವು ತೊಗೊಂತಂತಂದರೆ ಕಡಲೆ ಬೀಜ ಸುಮಾರು ನಾವು 20 ಕೆಜಿ ಕಡಲೆ ಬೀಜಗಳು ಬೇಕಾಗ್ತವೆ.
1: 1 ಎಕರೆಗೆ
0: 20 ಕೆಜಿ ಬೀಜ ಬೇಕಾಗ್ತವೆ. ನಮ್ಮ ರೈತರು ಏನು ಮಾಡ್ತಾರಪ್ಪ, ತಾವು ಬೀಜವನ್ನು ಪರ್ಚೇಸ್ ಮಾಡ್ತಿರಲ್ಲ, ನೀವು ಪರ್ಚೇಸ್ ಮಾಡಿದಂಥ ಬೀಜನ್ನು ನೀವು ಸರ್ಟಿಫೈಡ್ ಬೀಜ ಅಂತ ಹೇಳ್ತೀವಿ, ಆ ಸರ್ಟಿಫೈಡ್ ಬೀಜನ ಮಾತ್ರ ನೀವು ಪರ್ಚೇಸ್ ಮಾಡಬೇಕು. ಈಗ ಕೆಲವೊಬ್ಬ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವು ವರ್ಷದಿಂದ ವರ್ಷ ತಾವೇ ಬೆಳೆದು ತಾವೇ ಇಟ್ಕೊಂಡಿರ್ತಾರೆ, ಅವನ್ನೇ ಬೆಳೀತಾ ಇದ್ದಾರೆ. ಅವರು ಬೆಳೆದ್ರೆ ಹಿಂಗೆ ಬೆಳೆದ್ರಿಂದ ಏನಾಗ್ತೈತೆಪ್ಪ ಅಂತಂದರೆ ಒಂದು ಒಳ್ಳೆಯ ಇಳುವರಿ ಬರೋಂಗಿಲ್ಲ. ಈಗ ಮೊದಲಿಗೆ ಏನು ಮಾಡಬೇಕಂತಂದರೆ ನಮ್ಮ ರೈತ ಬಾಂಧವರು ಮೊದಲು ಯಾವುದಾದ್ರೂ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಿರ್ಬೋದು ಅಥವಾ ಬೀಜ ಮಾರುವಂಥ ಮಳಿಗಳಿರ್ತಾವಲ್ಲ, ಅಲ್ಲಿ ನೀವು ಬೀಜವನ್ನು ಪರ್ಚೇಸ್ ಮಾಡಬೇಕಾದ್ರೆ ನೀವೊಂದು ಸರ್ಟಿಫೈಡ್ ಸೀಡ್ಸ್ ಅಂತ ಬರ್ತವೆ, ಅಂದರೆ ಪ್ರಾಮಾಣಿಕತೆ ಬೀಜ ಅಂತ ಬರ್ತವೆ, ಪ್ರಾಮಾಣೀಕೃತ ಬೀಜ, ಅವುಗಳನ್ನು ನೀವು ತೆಗೆದುಕೊಳ್ಳಬೇಕು. ತೆಗೆದುಕೊಂಡ ಮೇಲೆ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಅದು ಬೀಜೋಪಚಾರ ಆಗಿದೆಯಲ್ಲ ಅಂತ ನೋಡಬೇಕು. ಯಾಕಂತಂದರೆ ನಾವು ಈ ಒಂದು ಸಿಂಪಲ್ ಮೆಥಡ್ ಇದೆ ಬೀಜೋಪಚಾರ, ಈ ಒಂದು ನೀವು ಬೀಜೋಪಚಾರ ಮಾಡೋದ್ರಿಂದ ನೀವು ಸುಮಾರು ಇಳುವರಿಯನ್ನು ನೀವು ಸೇವ್ ಮಾಡ್ಬೋದು. ಅಂತಂದರೆ ಈಗ ನೀವು ಬೀಜೋಪಚಾರ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಕೆಲವೊಂದು ರೋಗಗಳನ್ನು ನೀವು ತಡೆಗಟ್ಟಬಹುದು, ಮತ್ತು ನೀವು ಬೀಜೋಪಚಾರ ಮಾಡೋದ್ರಿಂದ ಬೀಜಕ್ಕೆ ನೀವು ಬರ ನಿರೋಧಕ ಶಕ್ತಿಯನ್ನು ಕೊಡಬಹುದು.
1: ಈ ಬೀಜೋಪಚಾರ ಮಾಡೋದ್ರಿಂದ ಈ ಮೊಳಕೆ ಸಂಖ್ಯೆಯನ್ನು ಹೆಚ್ಚಿಸಬಹುದು,
0: ಮೊಳಕೆ ಸಂಖ್ಯೆಯನ್ನು ಹೆಚ್ಚಿಸಬಹುದು ನಾವು. ಆದ್ದರಿಂದ ಎಲ್ಲ ರೈತ ಬಾಂಧವರು ನೀವು ಮೊದಲಿಗೆ ಚೆಕ್ ಮಾಡ್ಕೊಳ್ಬೇಕು ಅದನ್ನು, ಬೀಜೋಪಚಾರ ಈ ಬೀಜಕ್ಕೆ ಆಗಿದೆ ಇಲ್ಲೋ. ಸಪೋಸ್ ಇನ್ ಕೇಸ್ ಬೀಜೋಪಚಾರ ಆಗಿರಲೇ ಇದ್ದಲ್ಲಿ ನಾನು ಹೇಳಿದಂತೆ ನೀವು ಬೀಜೋಪಚಾರ ಮಾಡಿದರೆ ನೀವು ಒಂದು ರೋಗಗಳನ್ನಾಗಿರ್ಬೋದು ನೀವು ತಡೆಗಟ್ಟಿಕೊಳ್ಬಹುದು ನಿಮ್ಮ ಒಂದು ಭೂಮಿಯಲ್ಲಿ. ಈಗ ಮೊದಲನೇದಾಗಿ ಬೀಜೋಪಚಾರ ಅಂತಂದರೆ ಈಗ ನೀವು ಬೀಜ ಏನು ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಬೀಜಗಳಿಗೆ ಅದಕ್ಕೆ ಸಪೋಸ್ ಬೀಜೋಪಚಾರ ಇಲ್ಲಾಗಿತ್ತಪ್ಪ ಅಂತಂದರೆ ನಾವು ಒಂದು 3 ರೀತಿಯಲ್ಲಿ ನಾವು ಬೀಜೋಪಚಾರವನ್ನು ಮಾಡಬಹುದು ಬೀಜಗಳಿಗೆ. ಈಗ ಮೊದಲನೇದು ಏನಂತೀವಪ್ಪ ಅಂತಂದರೆ ನಾವು ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಬೀಜೋಪಚಾರ ಅಂತ ಹೇಳ್ತೀವಿ. ಆ ಬರ ನಿರೋಧಕ ಶಕ್ತಿಯ ಬೀಜೋಪಚಾರ ನಾವು ಹೇಗೆ ಮಾಡ್ಕೋಬೇಕಪ್ಪ ಅಂತಂದರೆ ಕೆಲವೊಂದು ರಾಸಾಯನಿಕಗಳನ್ನು ನಾವು ಬಳಸಬೇಕಾಗ್ತದೆ ಇಲ್ಲಿ. ಆ ರಾಸಾಯನಿಕ ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ನಾವು ಯೂಸ್ ಮಾಡೋದು ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಬರ್ತದೆ. ಈ ಕ್ಯಾಲ್ಸಿಯಂ ಕ್ಲೋರೈಡನ್ನು ನೀವು ಯಾವುದಾದ್ರೂ ನಮ್ಮ ಕೃಷಿ ಸೇವಾ ಕೇಂದ್ರಗಳಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದು ಬೀಜೋಪಚಾರವನ್ನು ನೀವು ಹೇಗೆ ಮಾಡ್ಕೋಬೇಕಂತಂದರೆ ನೀವೇನು ಕಡ್ಲಿಯನ್ನು ತಂದಿರ್ತಿರಲ್ಲ, 20 ಕೆಜಿ ಕಡ್ಲಿಯನ್ನು ತಂದಿರ್ತಿರಲ್ಲ, ನೀವು ಆ 20 ಕೆಜಿಯನ್ನು ತಂದಂಥದ್ದು ಬೀಜಗಳನ್ನು ನೀವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಡ್ರಮ್ನಲ್ಲಿ ಹಾಕೋಬೇಕು. ಆ ಡ್ರಮ್ನಲ್ಲಿ ಹಾಕೊಂಡ ಕೇಶಿಂದ ನೀವು ಅಲ್ಲಿ ಏನು ಮಾಡಬೇಕಂತಂದರೆ ಒಂದು 20 ಕೆಜಿ ಬೀಜಕ್ಕೆ 20 ಲೀಟರ್ ನೀರನ್ನು ಹಾಕೋಬೇಕು. ನೀವು ಹಾಕೊಂಡು ಪ್ರತಿ ಕೆಜಿಗೆ 20 ಗ್ರಾಮ್ ನೀವೇನು ಮಾಡಬೇಕು, ಕ್ಯಾಲ್ಸಿಯಂ ಕ್ಲೋರೈಡನ್ನು ಆ ಬೀಜದ ಒಳಗೆ ನೀವು ಹಾಕಬೇಕು. ಹಾಕಿದ ನಂತರ ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು 30 ನಿಮಿಷ ನೀವು ಅದನ್ನು ಅಲ್ಲಿ ನೆನೆಯಕ್ಕೆ ಬಿಡಬೇಕು. ಅದೆಲ್ಲ ನೀವು ಅಲ್ಲಿ ಒಂದು 30 ನಿಮಿಷದಕ್ಕೆ ಟೈಮ್ ಕೊಟ್ಟುಬಿಟ್ರೆ ಅಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಕ್ಲೋರೈಡ್ ಏನಾಗುತ್ತೆ ಅಂತಂದರೆ ಅದು ಬೀಜಗಳ ಒಳಗಡೆ ಹೋಗಿಬಿಡ್ತದೆ. ಅದು ಈ ಕೆಲವೊಬ್ಬ ರೈತರು ಏನು ಮಾಡ್ತಾರೆ ಅದನ್ನು ಭಾಳ ಸುಮಾರು ಹೊತ್ತು ಒಂದು 3-4 ತಾಸು ಇಟ್ಬಿಟ್ರೆ ಅದು ನೆಕ್ಸ್ಟ್ ಬ್ಯಾಳೆ ಆಗ್ತದೆ. ಅದು ಅದಕ್ಕೆ ನೀವೇನು ಮಾಡಬೇಕಲ್ಲ, 30 ನಿಮಿಷ ಮಾತ್ರ ನೀವು ನೆನೆಯಕ್ಕೆ ಇಡಬೇಕು. ನೆನೆಯಲ್ಲಿ ಇಟ್ಟ ನಂತರ ನೀವೇನು ಮಾಡಬೇಕಂತಂದರೆ ಅದೇ ಬೀಜಗಳನ್ನ ಏನು ಮಾಡ್ಕೋಬೇಕಪ್ಪ ಅಂತಂದರೆ ನೀವು ಒಂದು ನೆರಳಲ್ಲಿ ಒಣಸ್ಕೊಳ್ಬೇಕು, ನೆರಳಲ್ಲಿ ಒಣಸ್ಕೋಬೇಕು. ಕೆಲವೊಬ್ಬ ರೈತರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಸೂರ್ಯನ ಒಂದು ಕಿರಣದಲ್ಲಿ ನೀವು ಒಣಸೋದ್ರಿಂದ ಏನಾಗ್ತೈತೆಪ್ಪ ಅಂತಂದರೆ ಅದರದ ಒಂದು ಜರ್ಮಿನೇಷನ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಏನೈತಲ್ಲ, ನೀವು ಇದು ಕ್ಯಾಲ್ಸಿಯಂ ಕ್ಲೋರೈಡಲ್ಲಿ ನೆನೆಸಿಟ್ಟಂಥ ಬೀಜಗಳನ್ನ ಏನು ಮಾಡ್ಬೇಕಂತಂದರೆ ಒಂದು ನೆರಳಿನಲ್ಲಿ ನೀವೇನು ಮಾಡ್ಬೇಕಂದ್ರೆ ಅದನ್ನು ಒಣಗಿಸ್ಬೇಕು. ಅದನ್ನು ಸುಮಾರು ನಾವು 7 ತಾಸನ್ನು ಒಣಗಿಸ್ಬೇಕು. 7 ತಾಸು ಒಣಗಿಸಿ ಅದರ ಒಂದು ಮೊದಲಿನ ಒಂದು ತೇವಾಂಶವನ್ನು ನಾವು ಆ ಬೀಜದಲ್ಲಿ ತರಿಸ್ಕೋಬೇಕು.
1: ನೆರಳಿನಲ್ಲಿ ಒಣಗಿಸ್ಬೇಕಂತ
0: ನೆರಳಿನಲ್ಲಿ ಒಣಗಿಸ್ಬೇಕು. ಮತ್ತು ಆ ಒಂದು ಬೀಜದಲ್ಲಿ ಸುಮಾರು 10% ಮಾಯಿಶ್ಚರ್ ಅಷ್ಟೇ ಇರಬೇಕು. ಇತ್ತಂದರೆ ಅವಾಗ ಏನಾಗ್ತೈತೆಪ್ಪ ಅಂತಂದರೆ ನಮ್ಮ ಒಂದು ಬೀಜನು ಒಂದು ಒಳ್ಳೆಯ ಜರ್ಮಿನೇಷನ್ ಪರ್ಸೆಂಟೇಜ್ ಆಗ್ತದೆ. ಅದ್ರ ಜೊತೆಗೆ ಏನಾಗ್ತೈತೆ ಅಂದರೆ ನಮ್ಮ ಒಂದು ಬೀಜಕ್ಕೆ ಬರ ನಿರೋಧಕ ಶಕ್ತಿಯನ್ನು ನಾವು ಆ ಬೀಜಕ್ಕೆ ಕೊಟ್ಟಂತಾಗುತ್ತೆ. ಈಗ ಇನ್ನು 2ನೇ ರೀತಿಯ ಒಂದು ಬೀಜೋಪಚಾರ ಯಾವುದಪ್ಪ ಅಂತಂದರೆ ಈಗ ರಾಸಾಯನಿಕ ಔಷಧಿಗಳಿಂದನೂ ಸಹ ನಾವು ಬೀಜೋಪಚಾರ ಮಾಡಬಹುದು. ಈ ಒಂದು ರಾಸಾಯನಿಕ ಔಷಧಿಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಏನಾಗ್ತೈತೆಪ್ಪ ಅಂತಂದರೆ ಈಗ ನಮ್ಮ ಕಡಲಿಗೆ ಕೆಲವೊಂದು ರೋಗಗಳು ಬರ್ತವೆ. ಆ ರೋಗಗಳನ್ನು ನಾವು ಇಲ್ಲೇ ಒಂದು ಬೀಜೋಪಚಾರ ಹಂತದಲ್ಲಿನೂ ಸಹ ನಾವು ಒಂದು 50-60% ರೋಗವನ್ನು ನಾವು ಇಲ್ಲೇ ಕಡಿಮೆ ಮಾಡ್ಕೋಬಹುದು. ಅಲ್ಲಿ ನಮ್ಮ ರೈತರು ಏನು ಮಾಡ್ಕೋಬೇಕಂತಂದರೆ ಈಗ ಕೆಲವೊಂದು ಶಿಲೀಂಧ್ರನಾಶಕ ಔಷಧಿಗಳಂತ ಬರ್ತವೆ. ಅವು ಯಾವ್ಯಾವ ಅಂತಂದರೆ ಸಾಪ್ ಆಗಿರ್ಬೋದು ಅಥವಾ ಬ್ಯಾವಿಸ್ಟಿನ್

0: ಅಂತ ಬರ್ತವೆ, ಇವುಗಳನ್ನು ನಾವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಬೀಜೋಪಚಾರಕ್ಕಾಗಿ. ಅವುಗಳು 100 ಗ್ರಾಮ್ ಪ್ಯಾಕೆಟ್ಸು ಸಿಗ್ತವೆ ನಮ್ಮ ಕೃಷಿ ಏನು ಸೇವಾ ಕೇಂದ್ರಗಳಿರ್ತಾವಲ್ಲ, ಅವು ಒಂದು 100 ಗ್ರಾಮ್ದು ಪ್ಯಾಕೆಟ್ಸ ನಮ್ಮ ಒಂದು ಕೃಷಿ ಸೇವಾ ಕೇಂದ್ರದಲ್ಲಿ ಸಿಗ್ತವೆ. ಈ ರೈತರು ಏನು ಮಾಡ್ಕೋಬೇಕಂತಂದರೆ, ಈಗ ತಮಗೆ ತಮ್ಮ ಒಂದು ಪ್ರಯಾರಿಟಿ ಮೇಲೆ, ಈಗ ಸಪೋಸ್ ಮಳೆ ಕಡಿಮೆ ಇದೆಯಪ್ಪ ಅಂತಂದರೆ ನೀವು ಏನು ಮಾಡ್ಕೋಬೇಕಂತಂದರೆ ಒಂದು ಬರ ನಿರೋಧಕ ಶಕ್ತಿ ನೀಡುವಂಥ ಬೀಜೋಪಚಾರ ಮಾಡ್ಕೋಬೇಕು. ಅದೇ ರೀತಿ ಈಗ ಕೆಲವೊಂದು ಹೊಲಗಳಿಗೆ ಏನಾಗಿರ್ತೈತೆ ಅಂತಂದರೆ ಅಲ್ಲಿ ಒಂದು ಸಿಡಿ ರೋಗ ಭಾಳ ಬರ್ತಾ ಇರುತ್ತೆ.
1: ಹೌದು,
0: ಆ ಸಿಡಿ ರೋಗ ಬರ್ತಾ ಇರತಕ್ಕಂಥ ಹೊಲದವ್ರು ಏನು ಮಾಡಬೇಕಂತಂದರೆ, ನೀವು ಈ ಒಂದು ರಾಸಾಯನಿಕ ಔಷಧಿಯಿಂದ ನೀವು ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರನ ಹೆಂಗೆ ಮಾಡೋದು ಅಂತಂದರೆ, ನಾನು ಹೇಳಿದಂತೆ ಆಲ್ರೆಡಿ ಒಂದು 2 ಕೆಮಿಕಲ್ ಇದ್ದಾವಲ್ಲ, ಸಾಪ್ ಆಗಿರ್ಬೋದು ಅಥವಾ ಬಾವಿಸ್ಟಿನ್ ಅಂತ, ಈ ಒಂದು ಕೆಮಿಕಲನ್ನು ನೀವು ಪರ್ಚೇಸ್ ಮಾಡಿದ ನಂತರ 1 ಕೆಜಿ ಬೀಜಕ್ಕೆ 2 ಗ್ರಾಮ್ ಈ ಔಷಧಿಯನ್ನು ಹಾಕಬೇಕು. ಹಾಕೊಂಡು ಮೊಟ್ಟ ಮೊದಲಿಗೆ ನೀವೇನು ಬೀಜನ ಪರ್ಚೇಸ್ ಮಾಡಿರ್ತಾರಲ್ಲ, ಆ ಬೀಜಗಳಿಗೆ ನೀವು ಮೊದಲು ಅಂಟು ಅಂತ ಒಂದು ಪದಾರ್ಥವನ್ನು ನೀವು ಆ ಬೀಜಗಳಿಗೆ ಹಾಕಬೇಕು. ಯಾಕಂತಂದರೆ ಈ ಒಂದು ಔಷಧಿಗಳು ಪೌಡರ್ ಫಾರ್ಮಲ್ಲಿ ಇರ್ತವೆ. ಈ ಪೌಡರ್ ಫಾರ್ಮಲ್ಲಿ ಇರ್ತಕ್ಕಂಥ ನೀವು ಬೀಜಗಳಿಗೆ ಡೈರೆಕ್ಟಾಗಿ ನೀವು ಹಾಕಿದರೆ ಅದು ಬೀಜದ ಮೇಲೆ ಕೂತ್ಕೊಳ್ಳಂಗಿಲ್ಲ, ಅದಕ್ಕೆ ಏನು ಔಷಧಿ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳೋಂಥ ಸನ್ನಿವೇಶಗಳು ಬರ್ತವೆ. ಅದಕ್ಕೆ ನೀವೇನು ಮಾಡಬೇಕಂತಂದರೆ, ಈ ಬೀಜಗಳನ್ನು ತಂದ ನಂತರ ಆ ಬೀಜಗಳಿಗೆ ಅಂಟು ಪದಾರ್ಥ ಅಂತೀವಿ ನಾವು. ಈಗ ಅಂಟು ಪದಾರ್ಥ ಯಾವ್ಯಾವ ಅಂತಂದರೆ, ಈಗ ನಮ್ಮ ಒಂದು ಅಂಗಡಿಯಲ್ಲಿ ಸಿಗತಕ್ಕಂಥ ಒಂದು ಅಂಟು ಆಗಿರ್ಬೋದು, ಅಥವಾ ನೀವು ಬೆಲ್ಲದ ನೀರನ್ನು ಮಾಡ್ಕೋಬೋದು. ಈ ಬೆಲ್ಲದ ನೀರ ಮಾಡ್ಕೊಂಡು ನೀವು ಮೊದಲಿಗೆ ಬೀಜಗಳಿಗೆ ಏನು ಮಾಡಬೇಕಂದ್ರೆ ಮೇಲುಗಡೆ ಸಿಂಪಡಿಸಬೇಕು. ಸಿಂಪಡಿಸಿದ ನಂತರ ಏನಾಗುತ್ತೆ ಅಂದರೆ, ನೀವು ಈ ಕೆಮಿಕಲ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಪ್ರತಿಯೊಂದು ಬೀಜಕ್ಕೆ ಒಂದು ಸಮನಾದ ರೀತಿಯಲ್ಲಿ ಈ ಔಷಧಿಗಳನ್ನು ಹಚ್ಚಬೇಕು. ಅಂದರೆ 1 ಕೆಜಿ ಬೀಜಕ್ಕೆ 2 ಗ್ರಾಮ್ ಈ ಔಷಧಿಯನ್ನು ನೀವು ಬೀಜೋಪಚಾರ ಮಾಡಿ ನೀವು ಮತ್ತೆ ಅವಾಗ ಏನು ಮಾಡಬೇಕಂದ್ರೆ, ನೆಕ್ಸ್ಟು ಅದೇ ರೀತಿ ನೀವು ನೆರಳಲ್ಲಿ ಮತ್ತು ಅದೇ ರೀತಿ ಒಣಗಿಸಬೇಕು. ಇದನ್ನು ಒಣಗಿಸಿ ಮೊದಲು ಯಥಾಸ್ಥಿತಿ ಅಂತ ಅದರಲ್ಲಿ ನಾವು ಒಂದು ಬೀಜದ ತೇವಾಂಶವನ್ನು ನಾವು ಕಾಪಾಡಬೇಕಾಗ್ತದೆ. ಇಷ್ಟ ಆಯ್ತಿದ್ದು. ಈಗ ನೆಕ್ಸ್ಟು ಇನ್ನೊಂದು ಥರದ ಬೀಜೋಪಚಾರ ಬರುತ್ತೆ, ಅದು ಈಗ ಮೈಕ್ರೋಬಿಯಲ್ ಅಂದರೆ ನಾವು ಬಯೋ ಫರ್ಟಿಲೈಸರ್ಸಿಂದ ಬೀಜೋಪಚಾರ ಮಾಡೋದು. ಅದು ಯಾಕೆ ಮಾಡ್ತೀವಪ್ಪ ಅಂತಂದರೆ, ಈಗ ನೋಡಿ, ಈಗ ನಮ್ಮ ಒಂದು ಬಿಜಾಪುರದ ಒಂದು ಮಣ್ಣನ್ನು ನೀವು ತೆಗೆದುಕೊಂಡ್ರೆ, ನಮ್ಮ ಒಂದು ಬಿಜಾಪುರದ ಮಣ್ಣಿನಲ್ಲಿ ಏನಾಗೈತೆಪ್ಪ ಅಂತಂದರೆ, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಭಾಳ ಕಡಿಮೆ ಇದೆ. ಈ ನಮ್ಮ ಒಂದು ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇತ್ತಂದರೆ ಏನಾಗುತ್ತೆ ಅಂದರೆ, ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿಗೆ ತಂದುಕೊಡುವಂಥ ಸೂಕ್ಷ್ಮಾಣುಜೀವಿಗಳು ನಮ್ಮ ಒಂದು ಮಣ್ಣಿನಲ್ಲಿ ಬಹಳ ಕಡಿಮೆ ಆಗಿದೆ. ಆದ್ದರಿಂದ ನೀವು ಅಂಥ ಒಂದು ಹೊಲದಲ್ಲಿ ನೀವು ಏನು ಮಾಡಬೇಕಂತಂದರೆ, ಈಗ ಏನು ನೀವು ಬೀಜ ಪರ್ಚೇಸ್ ಮಾಡಿರ್ತಿರಲ್ಲ, ಆ ಬೀಜ ಪರ್ಚೇಸ್ ಮಾಡಿದ ಆಲ್ಮೋಸ್ಟ್ ಎಲ್ಲ ಏನಾಗಿರ್ತೈತೆ ಅಂತ ಅಂದರೆ, ಕೆಮಿಕಲ್ಲಿಂದ ನಾವು ಬೀಜೋಪಚಾರ ಮಾಡಿ ಬಿಟ್ಟಿರ್ತಾರೆ. ಅಂಥ ಬೀಜಗಳನ್ನ ತಂದು ನೀವು ಏನು ಮಾಡಬೇಕಂತಂದರೆ, ಈಗ ಒಂದು ನೀವು 1 ಕೆಜಿಗೆ 1 ಕೆಜಿ ಏನು ಬೀಜ ಇರ್ತಲ್ಲ, ಸುಮಾರು 50 ಗ್ರಾಮ್ ಮೈಕ್ರೋಬಿಯಲ್ ಕನ್ಸರ್ಷಿ ಅಂತ ಸಿಗುತ್ತೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ಹಿಟ್ನಳ್ಳಿ ಫಾರ್ಮಲ್ಲಿ ಸಹ ಈ ಒಂದು ಬಯೋ ಫರ್ಟಿಲೈಸರ್ ಸಿಗುತ್ತೆ. ಇದನ್ನು ನೀವು 1 ಕೆಜಿ ಬೀಜಕ್ಕೆ ಏನು ಮಾಡಬೇಕಂದ್ರೆ, 50 ಗ್ರಾಮ್ 50 ಗ್ರಾಮನ್ನು ನೀವು ಮೈಕ್ರೋಬಿಯಲ್ ಕನ್ಸರ್ಷಿಯನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಸೇಮ್ ಒಂದು ಅಂಟು ಪದಾರ್ಥವನ್ನು ನೀವು ಹಾಕಬೇಕು. ಅಂಟು ಪದಾರ್ಥ ಹಾಕಿದ ಮೇಲೆ ಇದನ್ನು ನೀವು ಹಾಕಿ ಸರಿಯಾಗಿ ನೀವು ಕಲಿಸ್ಕೋಬಹುದು. ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಬಿತ್ತನೆ ಮಾಡಿದ ನಂತರ ಭೂಮಿಯಲ್ಲಿ ಸಾರಜನಕದ ಸ್ಥಿತಿಲೀಕರಣ ಅಂತೀವಿ ನಾವು, ಅದು ಜಾಸ್ತಿ ಆಗುತ್ತೆ ಭೂಮಿಯಲ್ಲಿ. ಇದು ಜಾಸ್ತಿ ಆಗೋದ್ರಿಂದ ಭೂಮಿಯಲ್ಲಿ ಸಾರಜನಕದ ಪ್ರಮಾಣನ ಜಾಸ್ತಿ ಮಾಡಿದಂಗೆ ಆಗುತ್ತೆ. ಇದು 3 ವಿಧದ ಬೀಜೋಪಚಾರ ಆಯಿತು. ಈ ಕೆಲವೊಬ್ಬರು ರೈತರಿಗೆ ಡೌಟ್ಸ್ ಬರ್ತದೆ, ಇದು ನೀವು ಕೆಮಿಕಲ್ಲಿಂದ ಹೇಳತ್ತೀರಿ ಮತ್ತು ಬಯೋ ಫರ್ಟಿಲೈಸರ್ನಿಂದ ಹೇಳತ್ತೀರಿ. ಅದಕ್ಕಾಗಿ ಏನತ್ತಲ್ಲ, ಈಗ ಇದು ನಾವು 3ವನ್ನು ಮಾಡಬೇಕಂತಂದರೆ ಸುಮಾರು 1 ದಿನದ ಗ್ಯಾಪನ್ನು ಕೊಡಬೇಕು. ಈಗ ನೋಡಿ, ಸಪೋಸ್ ನೀವು ಬರ ನಿರೋಧಕದ ಇವತ್ತು ಮಾಡಿದರೆ ಅದನ್ನು ಒಂದು 24 ಗಂಟೆ ಕಾಲ ಬಿಟ್ಟು ಏನು ಮಾಡಬೇಕಂದ್ರೆ, ನೀವು ರಾಸಾಯನಿಕ ಔಷಧಿಗಳಿಂದ ಕೊಡ್ಬೋದು. ಮತ್ತು ಅದೇ ರೀತಿ 24 ಗಂಟೆಗಳನ್ನು ಬಿಟ್ಟು ನೀವು ಮತ್ತು ಜೈವಿಕಗಳಿಂದ ಬೀಜೋಪಚಾರ ಮಾಡಿ ನೀವು ಕೊಡ್ಬೋದು. ಅದೇ ರೀತಿಯಾಗಿ ನೀವು ಇವು 3ವನ್ನು ಒಂದೇ ಬೀಜಕ್ಕೂ ಮಾಡ್ಬೋದು. ಮತ್ತು ಇಲ್ಲಾಂತಂದರೆ ನಿಮಗೆ ಬರೀ ಬರ ನಿರೋಧಕ ಶಕ್ತಿ ಅಷ್ಟೇ ಬೇಕಾಗಿತ್ತಪ್ಪ ಅಂತಂದರೆ, ನೀವು ಕ್ಯಾಲ್ಸಿಯಂ ಕ್ಲೋರೈಡ್ಯುಕ್ತ ಬೀಜೋಪಚಾರ ಮಾಡ್ಬೋದು. ಇಲ್ಲ ನಮಗೆ ಭಾಳ ಒಂದು ರೋಗದ ಪ್ರಾಬ್ಲಮ್ ಇದೆ ಅಂತಂದರೆ, ನೀವು ಈಗ ನಮ್ಮ ಸಾಪ್ ಅಥವಾ ಬಾವಿಸ್ಟಿನ್ ಅಂತ ಹೇಳಿದೆ, ಅದರಿಂದ ನೀವು ಬೀಜೋಪಚಾರ ಮಾಡಬಹುದು. ಇಲ್ಲ ನಮ್ಮೊಂದು ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಇದೆಯಪ್ಪ ಅಂತಂದರೆ, ನೀವು ಬರೀ ಏನು ಮಾಡ್ಬೋದು, ಬಯೋ ಫರ್ಟಿಲೈಸರ್ಸ್ನಿಂದ ನೀವು ಬೀಜೋಪಚಾರ ಮಾಡಿ ನೀವು ಕಡಲೆ ಬೀಜವನ್ನು ಬಿತ್ತಬಹುದು.
1: ತುಂಬ ಸಂತೋಷ ಶಿವರಾಜ್ ಕಂಬಳಿ ಅವರೇ. ಅದೇ ರೀತಿ ಈ ಕಡಲೆಯನ್ನು ಬಿತ್ತನೆ ಮಾಡಬೇಕಂದ್ರೆ ಒಂದು ಸೂಕ್ತವಾದ ಸಮಯ ಅಂತ ಇರತೈತಿ. ಈ ಕಡಲೆ ಬಿತ್ತಕ ಸೂಕ್ತವಾದ ಸಮಯ ಯಾವುದು ಮತ್ತು ಅದನ್ನು ಯಾವ ರೀತಿ ಬಿತ್ತಬೇಕಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಓಕೆ, ಈಗ ಕಡಲೆ ಬಿತ್ತನೆಗೆ ಒಂದು ಸೂಕ್ತವಾದ ಸಮಯ ಅಂತಂದರೆ, ಅಕ್ಟೋಬರ್ 15 ಹಿಡಿದು ಡಿಸೆಂಬರ್ 15 ಒಂದು ಭಾಳ ಒಂದು ಸೂಕ್ತವಾದ ಸಮಯ ಅಂತ ಹೇಳ್ತೀವಿ. ಈ ಒಂದು ಸಮಯದಲ್ಲಿ ಬಿತ್ತುವಂಥ ರೈತರು ನೀವು ಎಕರೆಗೆ 20 ಕೆಜಿ ಬೀಜವನ್ನು ಯೂಸ್ ಮಾಡ್ಕೋಬೇಕು. ಇಲ್ಲ ನಾವು ಡಿಸೆಂಬರ್ 15 ನಂತರ ಬಿತ್ತುವಂಥ ರೈತರು ಏನು ಮಾಡಬೇಕಂತಂದರೆ, 25 ಕೆಜಿ ಬೀಜವನ್ನು ನೀವು ಬಿತ್ತನೆ ಮಾಡಬೇಕು. ಯಾಕಂತಂದರೆ ಡಿಸೆಂಬರ್ 15 ಮೇಲುಗಡೆ ನೀವು ಬಿತ್ತನೆ ಮಾಡಿದರೆ ಒಂದು ನಮ್ಮ ಕಡಲೆ ಬೆಳೆಯ ಬೆಳೆಯ ಒಂದು ಬೆಳವಣಿಗೆ ಆದಷ್ಟು ಸರಿ ಇರೋಂಗಿಲ್ಲ. ನೀವು ಎಲ್ಲಾದರೂ ಅಕ್ಟೋಬರ್ 15 ಹಿಡಿದು ಡಿಸೆಂಬರ್ 15 ತನಕ ಬಿತ್ತಿದರೆ ನಮ್ಮ ಒಂದು ಕಡಲೆ ಬೆಳೆಯ ಬೆಳವಣಿಗೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕಾಗಿ ಏನತ್ತಲ್ಲ, ಎಲ್ಲ ರೈತ ಬಾಂಧವರು ನೀವು ಕಡಲೆ ಬಿತ್ತುವಂಥ ರೈತರು ಏನು ಮಾಡಬೇಕಂದ್ರೆ, ನೀವು ಅಕ್ಟೋಬರ್ 15 ಹಿಡಿದು ನೀವು ಡಿಸೆಂಬರ್ 15 ತನಕ ಈ ಒಂದು ಪೀರಿಯಡಲ್ಲಿ ಬಿತ್ತಿದರೆ ನೀವು ಒಂದು ಒಳ್ಳೆಯ ಇಳುವರಿನ ತೆಗೆದುಕೊಳ್ಳಬಹುದು.
1: ಅದೇ ರೀತಿ ಬಿತ್ತನೆಯನ್ನು ಯಾವ ರೀತಿ ಮಾಡಬೇಕಂತ ಹೇಳಿ?
0: ಓಕೆ, ಈಗ ಯಾವ ಸಮಯ

ಅಲ್ಲಿ ಬಿತ್ತನೆ ಮಾಡಬೇಕಂತ ನೋಡಿದ್ದೀವಿ. ಈಗ ನೆಕ್ಸ್ಟು ಈಗ ನಾವು ಬಿತ್ತನೆಯನ್ನು ಹೇಗೆ ಮಾಡಬೇಕು? ಈಗ ನೀವು ಕಡಲೆ ಅಂತ ಅಷ್ಟೇ ಅಲ್ಲ, ನೀವು ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ನೀವು ಏನು ಬಿತ್ತನೆ ಮಾಡ್ತಿರ್ತಾರಲ್ಲ, ನಮ್ಮ ಎಲ್ಲ ರೈತ ಬಾಂಧವರು ನೀವು ಏನು ಮಾಡ್ಬೇಕಂದ್ರೆ ಮೊದಲಿಗೆ ಒಂದ್ಸಲ ನೀವು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು. ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಿಮ್ಮೊಂದು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ, ಅಂದರೆ ನಾವು ಈಗೇನಂತೀವಲ್ಲ ಪ್ರಧಾನ ಪೋಷಕಾಂಶಗಳಾಗಿರ್ಬೋದು ಅಥವಾ ದ್ವಿತೀಯ ಪೋಷಕಾಂಶಗಳಾಗಿರ್ಬೋದು ಅಥವಾ ಈ ಲಘು ಪೋಷಕಾಂಶಗಳಂತೀವಿ, ಅವು ನಿಮ್ಮ ಒಂದು ಭೂಮಿಯಲ್ಲಿ ಯಾವ ಪ್ರಮಾಣದಲ್ಲಿದೆ ಅನ್ನೋದು ನೀವು ಮೊದಲಿಗೆ ಮನಗಂಡುಕೊಳ್ಬೇಕು. ಅದನಂತರ ಕೆಲವೊಂದು ಈಗ ಏನಾಗ್ತಾ ಇದೆ ಅಂತಂದರೆ ಭೂಮಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಈಗ ನಮ್ಮ ಬಿಜಾಪುರದಲ್ಲಿ ಭಾಗದಲ್ಲಿ ನೋಡಿದ್ರೆ ನೀವು ಇಲ್ಲಿ ಶೂನ್ಯಯುಕ್ತ ಕ್ಷಾರೀಯ ಮಣ್ಣು ಜಾಸ್ತಿ ಇದೆ, ಮತ್ತು ಇನ್ನೊಂದು ಕೆಲವೊಂದು ಕಡೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಸೌಳು ಜೋಳು ಆಗ್ತಾ ಇದ್ದಾವೆ ಭೂಮಿಗಳು. ಆದ್ದರಿಂದ ನಮ್ಮ ಬಿಜಾಪುರದ ರೈತರು ಏನು ಮಾಡಬೇಕಂತಂದರೆ ನೀವು ಬಿತ್ತನೆಗೆ ಮುಂಚೆ ಏನೈತಿಲ್ಲ ಒಂದ್ಸಲ ಆದರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಈ ಮಣ್ಣು ಪರೀಕ್ಷೆ ಆಧಾರಿತ ನೀವು ಬೆಳೆಯನ್ನು ಬೆಳೆಯಬೇಕು.

0: ಇದಕ್ಕೆ ಮುಂಚೆ ಏನೈತಿಲ್ಲ, ಒಂದ್ಸಲಾದರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಈ ಮಣ್ಣು ಪರೀಕ್ಷೆ ಆಧಾರಿತ ನೀವು ಬೆಳೆಯನ್ನು ಬೆಳೆಯಬೇಕಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈಗ ಕಡಲೆ ಬಿತ್ತನೆಯನ್ನು ಹೆಂಗೆ ಮಾಡಬೇಕಂತಂದರೆ, ಮೊದಲಿಗೆ ಈಗ ಮುಂಗಾರಿನ ಬೆಳೆ ಕಟಾವು ಆದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಒಂದು 2-3 ಸಲ ಏನು ಮಾಡಬೇಕಂದ್ರೆ ಉಳುಮೆ ಮಾಡ್ಕೋಬೇಕು. ಅಂದರೆ ನಮ್ಮ ಭೂಮಿಯನ್ನು ಚೆನ್ನಾಗಿ ಹದ ಮಾಡ್ಕೋಬೇಕು. ನಾವು ಚೆನ್ನಾಗಿ ಹದ ಮಾಡಿಕೊಂಡು ನಾವು ಏನು ಮಾಡಬೇಕಂತಂದರೆ, ಎಕರೆಗೆ ಸುಮಾರು 1-5 ಟನ್ ಆದರೂ ನಾವು ಸಾವಯವ ಗೊಬ್ಬರಗಳನ್ನ ಕೊಡಬೇಕು.
1: ಅಂದರೆ ಕೊಟ್ಟಿಗೆ ಗೊಬ್ಬರ?
0: ಎಸ್, ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ನೀವು ಪ್ರತಿ ವರ್ಷ ಸುಮಾರು 1-5 ಟನ್ ಆದ್ರೂ ಸಾವಯವ ಗೊಬ್ಬರನ ಕೊಡಲೇಬೇಕು. ಯಾಕಂತಂದರೆ ನಮ್ಮ ಬಿಜಾಪುರದ ಒಂದು ಮಣ್ಣಿನ ನೀವು ಗುಣಲಕ್ಷಣ ತೊಗೊಂಡ್ರೆ, ನಮ್ಮ ಒಂದು ಬಿಜಾಪುರದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಭಾಳ ಕಡಿಮೆ ಇದೆ. ಇದು ಇದು ಸುಮಾರು ಎಷ್ಟಪ್ಪ ಅಂತಂದರೆ, ನಮ್ಮ ಒಂದು ಮಣ್ಣಿನಲ್ಲಿ ಸುಮಾರು 0.5 ಹಿಡ್ಕೊಂಡು 0.75% ಮಟ್ಟ ಇರಬೇಕು. ಇದಕ್ಕೆ ನಾವು ಏನಂತೀವಪ್ಪ ಅಂತಂದರೆ, ಒಂದು ಮಾಧ್ಯಮದ ಪ್ರಮಾಣ ಅಂತ ಹೇಳ್ತೀವಿ. ಬಟ್ ನಮ್ಮ ಬಿಜಾಪುರದ ಒಂದು ಮಣ್ಣಿನಲ್ಲಿ ಸಾವಯವ ಪ್ರಮಾಣದ ಭಾಳ ಅಂಶ ಕಡಿಮೆ ಇದೆ. ಆದ್ದರಿಂದ ರೈತರು ಎಲ್ಲರೂ ಏನು ಮಾಡಬೇಕಂತಂದರೆ, ಬಿತ್ತೋಕ್ಕಿಂತ ಮುಂಚೆ ತಾವು ಪ್ರತಿ ಎಕರೆಗೆ 1-5 ಟನ್ ಆದರೂ ಸಾವಯವ ಗೊಬ್ಬರವನ್ನು ಹಾಕಿದರೆ ನಾವೊಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೋದು ಮತ್ತು ನಾವೊಂದು ಒಳ್ಳೆಯ ಇಳುವರಿಯನ್ನು ತಕ್ಕೋಬೋದು. ಅದೇ ರೀತಿಯಾಗಿ ನೀವು ಸಾವಯವ ಗೊಬ್ಬರ ಹಾಕಿದ ನಂತರ ಒಂದು 2 ರೀತಿ ಉಳುಮೆ ಮಾಡ್ಕೋಬೇಕು. ಉಳುಮೆ ಮಾಡ್ಕೊಂಡು ಏನಂತೆಲ್ಲ ನೀವು ಸಾಲುಗಳನ್ನು ಬಿಟ್ಕೋಬೇಕು. ಈಗ ನಮ್ಮ ಕಡಲೆ ಬೆಳೆಗಾರರು ಏನು ಮಾಡಬೇಕಂತಂದರೆ, ಸುಮಾರು 1 ಫೂಟದಿಂದ 1.5 ಫೂಟನ್ನು ನೀವು ಸಾಲ ಬಿಡಬೇಕು. ಯಾಕಂತಂದರೆ ಕೆಲವೊಬ್ಬರು ಭಾಳ ಒಂದು ಕಡಿಮೆ ಪ್ರಮಾಣದ ಸಾಲುಗಳನ್ನು ಬಿಡ್ತಾರೆ, ಕಡಿಮೆ ಅಂತರದ ಸಾಲುಗಳನ್ನು. ಈ ಕಡಲೆಗೆ ಏನಿದೆಯಲ್ಲ, ಸುಮಾರು 1 ಫೀಟ್ ಅಂತೂ ಕಡಿಮೆ ಇದು. 1.5 ಫೀಟ್ ಬಿಟ್ಟರಂತೂ ಭಾಳ ಬೆಸ್ಟ್ ಇದು. 1.5 ಫೀಟದ ಸಾಲ ಬಿಡಬೇಕು. ನಂತರ ಬೀಜದಿಂದ ಬೀಜಕ್ಕೆ 8-10 ಸೆಂಟಿಮೀಟರ್ ಬಿಡಬೇಕು. ಈ ಕೆಲವೊಬ್ಬರು ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬೀಜದಿಂದ ಬೀಜಕ್ಕೆ ಅಂತರನ ಬಿಡಲ್ಲ, ಅವರೊಂದು ಥರ ಭತ್ತ ಬಿತ್ತಿದಂಗೆ ಬಿತ್ತಾರೆ. ಆ ಥರ ನೀವು ಬಿತ್ತಿದೆ ಅದರಲ್ಲಿ ನಾವೇನು ಕಾಳುಗಳ ಗಾತ್ರ ಅಂತೀವಲ್ಲ, ಕಾಳುಗಳ
1: ಸೈಜು
0: ಭಾಳ ಕಡಿಮೆ ಆಗ್ತದೆ ಅದು. ಅದಕ್ಕಾಗಿ ಏನಂತಲ್ಲ, ಬಿತ್ತೋ ಟೈಮಲ್ಲಿ ಬೀಜದಿಂದ ಬೀಜಕ್ಕೆ ಸುಮಾರು 8-10 ಸೆಂಟಿಮೀಟರ್ ಬಿಡಬೇಕು. ಮತ್ತು ಅದೇ ಸಮಯದಲ್ಲಿ ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಈಗ ಯಾಂತ್ರೀಕರಣದಿಂದ ಕೂರಿಗೆ ಮುಖಾಂತರ ಬೀಜ ಬಿತ್ತಾರೆ. ಆ ಬಿತ್ತೋ ಟೈಮಲ್ಲಿ ತಾವು ಗೊಬ್ಬರನೂ ಹಾಕ್ತೀರಿ. ಆ ಗೊಬ್ಬರ ಆ್ಯಕ್ಚುಲಿ ಬೀಜದ ಜೊತೆನೇ ಹಾಕ್ತಾರೆ ಇವರು. ಬೀಜಗಳ ಮೇಲೆ ಬೆಳೆ ಬಡ್ದದು. ಆ ಬೀಜದಿಂದ ಮತ್ತು ಗೊಬ್ಬರ ಬೀಳುವ ಅಂತರ ಸುಮಾರು 7.5 ಸೆಂಟಿಮೀಟರ್ ಇರಬೇಕು ಅದು. ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಬೀಜದ ಮೇಲೆ ಗೊಬ್ಬರ ಬೀಳುತ್ತೆ. ಬೀಜದ ಮೇಲೆ ಗೊಬ್ಬರ ಬೀಳಬಾರ್ದು. ಈಗ ಬೀಜ ಒಂದು ಲೈನಲ್ಲಿ ಬಿದ್ದರೆ ಒಂದು 7.5 ಸೆಂಟಿಮೀಟರ್ ಪಕ್ಕದಲ್ಲಿ ಏನಾಗಬೇಕಂದ್ರೆ ಗೊಬ್ಬರ ಬೀಳಬೇಕು. ಹಂಗೆ ಬಿದ್ದಂದರೆ ನಮ್ಮ ಒಂದು ಕಡಲೆ ಇಳುವರಿ, ನಮ್ಮ ಜರ್ಮಿನೇಷನ್ ಅಂತೀವಲ್ಲ, ಗಿಡದ ಜರ್ಮಿನೇಷನ್ ಚೆನ್ನಾಗುತ್ತೆ. ಹೀಗಾಗಿ ಏನಾಗುತ್ತೆ ಅಂತಂದರೆ, ಒಂದು ಗಿಡದ ಒಂದು ಸಂಖ್ಯೆ ಜಾಸ್ತಿ ಆಗ್ತವೆ ನಮ್ಮ ಒಂದು ಭೂಮಿಯಲ್ಲಿ. ಗೊಬ್ಬರ ಬೀಜದ ಮೇಲೆ ಡೈರೆಕ್ಟ್ ಬಿತ್ತಪ್ಪ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ನಾವು ಏನಂತೀವಲ್ಲ,
1: ಮೊಳಕೆ ಒಡೆಯುವ ಪ್ರಮಾಣ
0: ಕಡಿಮೆ
1: ಕುಂಠಿತಾಗತ್ತೆ ಅಂತ ಹೇಳ್ತಾ ಇದ್ರಿ.
0: ಎಸ್,
1: ಅದೇ ರೀತಿ ಈ ಕಡಲೆಯಲ್ಲಿ ಯಾವ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡಬೇಕಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಈಗ ನಿಮ್ಮ ಗೊಬ್ಬರದ ಬಗ್ಗೆ ಹೇಳಬೇಕಂತಂದರೆ, ನಮ್ಮ ಕಡಲೆ ಬೆಳೆಗೆ ನಾವು ಸುಮಾರು 10 ಕೆಜಿ ಸಾರಜನಕ ಮತ್ತು 20 ಕೆಜಿ ರಂಜಕವನ್ನು ನೀವು ಕೊಡಬೇಕಂತ ನಾವು ಶಿಫಾರಸು ಮಾಡಿದ್ದೀವಿ. ಅದೇ ರೀತಿಯಾಗಿ ನೀವು ಬಿತ್ತೋ ಟೈಮಲ್ಲಿ 1 ಎಕರೆಗೆ 30 ಕೆಜಿ DAP ಕೊಡಬೇಕು. ಇಲ್ಲ ನಿಮ್ಮಲ್ಲಿ DAP ಲಭ್ಯತೆ ಇಲ್ಲಪ್ಪ ಅಂತಂದರೆ, ಒಂದು 30 ಕೆಜಿ ನೀವೇನು ಮಾಡಬೇಕಂತಂದರೆ, 20-20-0-3 ಅಂತ ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಇದೆ, ನೀವು ಅದನ್ನು ಸಹ ಕೊಡ್ಬೋದು ಬಿತ್ತೋ ಟೈಮಲ್ಲಿ. ಹೀಗೆ ಕೊಟ್ಟಿದ್ದೆ ಅದರಲ್ಲಿ ಅದಕ್ಕೆ ಒಂದು ಒಳ್ಳೆಯ ಇಳುವರಿಯನ್ನು ತಕ್ಕೋಬೋದು ನಾವು.
1: ಅದೇ ರೀತಿ ಈ ಕಡಲೆಯಲ್ಲಿ ಕಳೆಗಳ ಸಂಖ್ಯೆ ಜಾಸ್ತಿ ಇರ್ತೈತಿ, ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಹೇಳ್ತಿರ್ತಾವೆ?
0: ಹಾಂ, ಈಗ ನಾವು ಬಿತ್ತಿದ ಒಂದು 20 ದಿನಗಳ ಮೇಲೆ ನಮಗೆ ಏನಾಗುತ್ತಪ್ಪ ಅಂತಂದರೆ, ನಮ್ಮ ಒಂದು ಹೊಲದಲ್ಲಿ ಏನಾಗ್ತೈತೆ ಅಂತಂದರೆ, ಕಳೆಗಳ ಸಂಖ್ಯೆನೂ ಜಾಸ್ತಿ ಆಗಿಬಿಡ್ತಾವೆ. ಈಗ ನಾವು 2 ರೀತಿಯಲ್ಲಿ ಕಳೆಗಳ ನಿಯಂತ್ರಣವನ್ನು ಮಾಡ್ಕೋಬೋದು. ಈಗ ಮೊದಲನೇದು ಯಾವುದಪ್ಪ ಅಂತಂದರೆ, ರಾಸಾಯನಿಕ ಔಷಧಿಗಳನ್ನು ಸಿಂಪರಣೆ ಮಾಡಿ ಅಂತ ಹೇಳ್ತೀವಿ ನಾವು. ಈಗ ರಾಸಾಯನಿಕ ಔಷಧಿ ಸಿಂಪರಣೆ ಯಾಕಾಗಿ ಜಾಸ್ತಿ ಆಗಿದೆಯಪ್ಪ ಅಂತಂದರೆ, ಈಗ ನಮ್ಮ ಎಲ್ಲ ರೈತರಿಗೆ ಏನಾಗಿದೆ ಅಂತಂದರೆ, ಒಂದು ಲೇಬರ್ ಸಮಸ್ಯೆಯನ್ನು ಭಾಳ ಕಾಡ್ತಾ ಇದೆ, ಮತ್ತು ಅವ್ರ ಕೂಲಿನೂ ಜಾಸ್ತಿ ಆಗಿದೆ ಈಗ. ಆದ್ದರಿಂದ ರೈತರೆಲ್ಲ ಆಲ್ಮೋಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ರಾಸಾಯನಿಕಗಳು ಮೊರೆ ಹೋಗ್ತಾ ಇದ್ದಾರೆ ಈಗೆಲ್ಲ ನಮ್ಮ ರೈತರು. ಇಂಥ ರಾಸಾಯನಿಕ ಬಳಸುವಂಥ ರೈತರು ಏನು ಮಾಡಬೇಕು ಅಂತಂದರೆ, ಈ ಪೆಂಡಿಮತ್ಲಿ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಒಂದು ಹರ್ಬಿಸೈಡ್ ಅಂತ ಹೇಳ್ತೀವಿ, ಅದು ಒಂದು ಕೃಷಿ ಸೇವಾ ಕೇಂದ್ರಗಳು ಸಿಗುತ್ತೆ. ಇದನ್ನು ಸುಮಾರು 1.3 ಕೆಜಿ ಅಷ್ಟು ಪೆಂಡಿಮತ್ಲಿನ್ ತೊಗೋಬೇಕು. ತೊಗೊಂಡು ಕೆಶಿಂದ ನಾವು ಇದನ್ನು ಏನು ಮಾಡಬೇಕಂತಂದರೆ, ಒಂದು 300 ಲೀಟರ್ ನೀರಲ್ಲಿ ಹಾಕಬೇಕು ನಾವು. ಇದು ಕಲಿಸಿದ ನಂತರ ಏನು ಮಾಡಬೇಕಂತಂದರೆ, ಬಿತ್ತಿದ ಮರುದಿನ ಅಥವಾ ಬಿತ್ತಿದ ದಿನಾನೇ ನೀವು ಇದನ್ನು ಭೂಮಿಗೆ ಸಿಂಪಡಿಸಬೇಕು. ಇದನ್ನ ಸಿಂಪಡಣೆ ಮಾಡಿದಲ್ಲಿ ನಾವು ಒಂದು ಒಳ್ಳೆಯ ಕಳೆಗಳ ಹತೋಟಿಯನ್ನು ನಾವು ಮಾಡ್ಕೋಬೋದು. ಅದೇ ರೀತಿಯಾಗಿ ಈಗ ನೀವು ಕಡಲೆ ಬಿತ್ತಿದ ಒಂದು 20 ದಿನದಿಂದ ಹಿಡಿದು 40 ದಿನದಲ್ಲಿ ನೀವು ಏನು ಮಾಡಬೇಕಂತಂದರೆ, ಒಂದು 2 ಎಡೆ ಕುಂಟಿಗಳನ್ನ ಹೊಡ್ಕೋಬೇಕು. ಎಡೆ ಕುಂಟಿಗಳನ್ನ ಹೊಡೋದ್ರಿಂದ ಸಾಲುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಕಳೆಯೆಲ್ಲ ಏನಾಗುತ್ತೆ ಅಂತಂದರೆ ಕಡಿಮೆ ಆಗುತ್ತೆ. ಆವಾಗ ಸಾಲುಗಳ ಮಧ್ಯೆ ಅಷ್ಟೇ ಉಳಿಯುತ್ತೆ. ಆ ಮಧ್ಯದಲ್ಲಿ ಉಳಿದಂಥ ಕಸವನ್ನು ನೀವು ಕೆಲವೊಂದು ಲೇಬರ್ ಹಚ್ಚಿ ನೀವು ಕಡಿಮೆ ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಕಳೆಗಳನ್ನು ಕಡಲೆಯಲ್ಲಿ ನಿಯಂತ್ರಿಸ್ಕೋಬೋದು.
1: ಸರ್, ಅದೇ ರೀತಿ ಈಗ ಕಡಲೆಯಲ್ಲಿ ಕುಡಿಚುಟುವುದು ಅಂತ ಹೇಳ್ತಾರೆ, ಈ ಕಡಲೆಯಲ್ಲಿ ಕುಡಿಚುಟುವುದರಿಂದ ಈ ಬೆಳೆಗಳಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ತೈತಿ?
0: ಹೌದು, ಆ್ಯಕ್ಚುಲಿ ಇದು ಕುಡಿಚುಟ್ಟದು ಒಂದು ಭಾಳ ಒಂದು ಮುಖ್ಯವಾದಂಥ ಹಂತ ಈ ಕಡಲೆ ಬೆಳೆಯಲ್ಲಿ. ಈಗ ಸುಮಾರು ಕಡಲೆ ಬಿತ್ತಿದ ಒಂದು 35 ದಿನಕ್ಕೆ ನೀವು ಕುಡಿಚುಟ ಅಂತ ಒಂದು ಕೆಲಸವನ್ನು ಮಾಡಬೇಕು. ಈ

0: ಕುಡಿ ಚೂಟ ಅಂದರೆ ಯಾವಕ್ಕೆ ಮಾಡಬೇಕಪ್ಪ ಅಂತಂದರೆ, ನೀವು 35 ಅಂತ ಈ ಕುಡಿ ಚೂಟಿದ್ರೆ ನಿಮಗೆ ಏನು ನಮ್ಮ ಗಿಡ ಇರ್ತದಲ್ಲ ಕಡ್ಲೆ ಗಿಡ, ಅದು ಜಾಸ್ತಿ ಪಡ್ಲು ಹಿಡ್ತೈತೆ. ಅದು
1: ಅಂದರೆ ಕೌಲುಗಳ ಸಂಖ್ಯೆ ಹೆಚ್ಚಾಗ,
0: ಕೌಲುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ನೀವು ಕುಡಿ ಚೂಟೋದ್ರಿಂದ. ಇದನ್ನು ನೀವು 35 ದಿನಗಳ ನಂತರ ಏನು ಮಾಡ್ಬೇಕಂತಂದ್ರೆ ಕುಡಿ ಚೂಟಬೇಕು ಇದನ್ನು. ಈಗ ಕುಡಿ ಚೂಟ ಅಂತ ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಸೌರಶಕ್ತಿ ಚಾಲಿತ ಕುಡಿ ಚೂಟ ಅಂತ ಮಷಿನ್ಗಳು ಬಂದಿದ್ದಾವೆ. ಅದರಿಂದ ಇಲ್ಲಾಂತಂದ್ರೆ ನಮಗೆ ಈಗ ಆಲ್ಮೋಸ್ಟ್ ನೋಡ್ರಿ, ನೀವು ಕಡಲೆಯಲ್ಲಿ ಬೆಳೆದಿರ್ತಾರಲ್ಲ, ನಿಮಗೆ ಆಲ್ಮೋಸ್ಟ್ ಈಗ ಹೆಣ್ಮಕ್ಳು ಬಂದು ತಾವು ಪಲ್ಯಗಾಗಿ ಕುಡಿ ಚುಟ್ಕೊಂಡು ಹೋಗ್ತಿರ್ತಾರೆ ಆಲ್ಮೋಸ್ಟ್ ನೋಡ್ರಿ ಎಲ್ಲ ಕಡೆ. ಅದಕ್ಕಾಗಿ ಐತಲ್ಲ, ರೈತರು ಏನು ಮಾಡ್ಬೇಕಂತಂದ್ರೆ ತಾವು ಕುಡಿ ಚೂಡಿಸ್ಬೇಕು. ಇಲ್ಲಾಂತಂದ್ರೆ ಯಾರಾದರೂ ಮಹಿಳೆಯರಿಗೆ ಪಲ್ಯಗೋಸ್ಕರ ಒಯ್ತಿರ್ತಾರಲ್ಲ ಅಂಥವ್ರಿಗೆ ತಾವು ಬಿಡಬೇಕಂತ ಹೇಳ್ತೀನಿ. ಆ್ಯಕ್ಚುಲಿ ಕುಡಿ ಚೂಟೋದು ಒಂದು ಭಾಳ ಒಂದು ಮುಖ್ಯವಾದ ಒಂದು ತಾಂತ್ರಿಕ ಪದ್ಧತಿ, ಇದನ್ನು ತಾವೆಲ್ಲರೂ ಅಳವಡಿಸ್ಕೊಳ್ಬೇಕು.
1: ಅಂದ್ರೆ ಈಗ ಕಡಲೆ ಕುಡಿ ಚೂಟೋದ್ರಿಂದ ಕೌಲುಗಳ ಸಂಖ್ಯೆ ಹೆಚ್ಚಾಗಿ ಕಾಯಿಗಳ ಸಂಖ್ಯೆನೂ ತಾವು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ರಿ.
0: ಎಸ್.
1: ಅದೇ ರೀತಿ ಈ ಕಡಲೆಯಲ್ಲಿ ಯಾವ ತರಹದ ರೋಗಗಳು ಬರ್ತಾವೆ ಮತ್ತು ಅದರಲ್ಲಿ ಬರುವಂತ ಕೀಟಗಳು ಯಾವ್ಯಾವ ಅಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಸರಿ, ಕಡಲೆಯಲ್ಲಿ ಹೇಳ್ಬೇಕಂತಂದ್ರೆ ಮುಖ್ಯವಾಗಿ ಒಂದು ಕೀಟ ಅಂತ ಭಾಳ ಕಾಡ್ತದೆ ನಮ್ಮ ರೈತರಿಗೆ, ಅದಕ್ಕೆ ನಾವು ಕಾಯಿ ಕೊರಕ ಅಂತ ಹೇಳ್ತೀವಿ ನಾವು. ಈ ಕಾಯಿ ಕೊರಕ ಅನ್ನೋದು ಇದೆಯಲ್ಲ, ಇದು ಸುಮಾರು ಒಂದು 40 ದಿನಗಳ ನಂತರ ನಮ್ಮ ಒಂದು ಕಡಲೆ ಬೆಳೆಯಲ್ಲಿ ಕಾಣಿಸ್ಕೊಳ್ತದೆ. ಈ ಕಾಯಿ ಕೊರಕದ್ದು ಏನಾಗುತ್ತೆ ಅಂತಂದರೆ, ಮೊದಲು ಒಂದು ಪತಂಗಗಳು ಬರ್ತವೆ, ಆ ಪತಂಗಗಳು ಬಂದು ನಮ್ಮ ಒಂದು ಕಡಲೆ ಬೆಳೆಗಳ ಮೇಲೆ ತತ್ತಿಗಳನ್ನು ಇಡ್ತವೆ. ತತ್ತಿಗಳನ್ನ ಇಟ್ಕೊಂಡು ಆ ತತ್ತಿಗಳು ಏನಾಗ್ತಾವೆ ಅಂತಂದರೆ ಕೀಡಿಗಳಾಗ್ತವೆ. ಈ ಕೀಡಿಗಳು ಏನು ಮಾಡ್ತಾವೆ ಅಂತಂದರೆ ನಮ್ಮ ಒಂದು ಕಡಲೆ ಬೆಳೆಯಲ್ಲಿರ್ತಕ್ಕಂಥ ಒಂದು ಮೇಲುಗಡೆ ಹಸಿರು ಅಂತ ಇರ್ತದೆ, ಹಸಿರು ಅದನ್ನೆಲ್ಲ ತಿಂತವೆ, ಬರೀ ಸ್ಕೆಲ್ಟನ್ ಉಳಿಸ್ತವೆ. ಇದನ್ನು ತಿಂತ ತಿಂತ ಏನು ಮಾಡ್ತಾವೆ ಅಂದ್ರೆ ನೆಕ್ಸ್ಟ್ ಅವು ಮೊಗ್ಗುಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ, ಮೊಗ್ಗುಗಳನ್ನು ತಿಂತಾವೆ. ಮತ್ತು ಅದರದ್ದು ನೆಕ್ಸ್ಟ್ ಏನು ಮಾಡ್ತಾವೆ ಅಂತಂದರೆ ಕಾಯಿಗಳು ತಿನ್ನಕ್ಕೆ ಹತ್ತವೆ. ಈ ಕಾಯಿಗಳೊಳಗೆ ನೋಡ್ರಿ ನೀವು, ನಮ್ಮ ಕಡಲೆಕಾಯಿ ಇರ್ತದಲ್ಲ, ಆ ಕೀಡಿದು ಅರ್ಧ ತಲೆ ಒಳಗಡೆ ಹೋಗಿರ್ತದೆ, ಅರ್ಧ ಹೊರಗಡೆ ಇರ್ತದೆ. ಹಿಂಗಾಗಿ ಅದು ನೆಕ್ಸ್ಟ್ ಏನು ಮಾಡ್ತದೆ ಅಂತಂದರೆ ಕಾಯಿನೂ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ಒಂದು ಸುಮಾರು ಕಡಲೆಯಲ್ಲಿ ಇದರಿಂದ ನಮಗೊಂದು 30% ಲಾಸನ್ನು ಆಗೇ ಆಗ್ತದೆ. ಅದಕ್ಕೆ ಈ ಒಂದು ಕಾಯಿ ಕೊರಕ ಇದೆಯಲ್ಲ, ಈ ಕಾಯಿ ಕೊರಕವನ್ನು ನೀವು ನಿಯಂತ್ರಣ ಮಾಡಬೇಕಂತಂದರೆ ನಿಮಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಹೇಳ್ತೇನೆ. ನಾನೀಗ ಅವು ನೀವು ಅಳವಡಿಸ್ಕೊಂಡಿದ್ದೆ ಅದರಲ್ಲಿ ನಾವು ಕಾಯಿ ಕೊರಕವನ್ನು ನಿಯಂತ್ರಣ ಮಾಡ್ಬೋದು. ಈಗ ನಿಮಗೆ ಆಲ್ರೆಡಿ ನಾನು ಹೇಳಿದಂಗೆ, ಈಗ ನಾವು ಕಡಲೆ ಬಿತ್ತಬೇಕಂತಂದರೆ ನಾವು ಈ ನಿಮಗೆ ಹೇಳಿದೆ 20 kg ಬೀಜ ಅಂತ ಹೇಳಿದೆ. ಆ 20 kg ಬೀಜದಲ್ಲಿ ನೀವು ಏನು ಮಾಡಬೇಕಂತಂದರೆ ಒಂದು 20 g ಸನ್ಫ್ಲವರ್ ಬೀಜ ಮತ್ತು ಒಂದು 20 g ನೀವು ಜೋಳದ ಬೀಜನ ಹಾಕಬೇಕು. ನೀವು ಹಾಕಿಸಿ ಬಿತ್ತನೆ ಮಾಡಬೇಕು. ಇದು 45 ದಿನಕ್ಕೆ ಏನಾಗುತ್ತೆ ಅಂತಂದರೆ ನಮ್ಮ ಕಾಯಿ ಕೊರಕ ಸ್ಟಾರ್ಟ್ ಆಗುತ್ತೆ. ಅವಾಗ ಆ ಕಾಯಿ ಕೊರಕ ಸ್ಟಾರ್ಟ್ ಆದಾಗ ನಾವು ಏನು ಮಾಡಬೇಕಂತಂದರೆ ನಮ್ಮ ಹೊಲದಲ್ಲಿ ನಾವು ಚುರುಮುರಿ ಅಂತೀವಲ್ಲ ಮಂಡಕ್ಕಿ, ಆ ಮಂಡಕ್ಕಿಯನ್ನು ಏನು ಮಾಡಬೇಕಂದ್ರೆ ನಾವು ಹೊಲ ತುಂಬ ಎಲ್ಲ ಒಗೆದು ಬಿಡಬೇಕು. ಆ ಒಗೆದಾಗ ಏನಾಗುತ್ತಂದರೆ ಪಕ್ಷಿಗಳು ಬರಾಕತ್ತವೆ. ಅಂದರೆ ನೀವು ಏನು ಮಂಡಕ್ಕಿ ಒಗೆದಿರ್ತಾರಲ್ಲ, ಆ ಮಂಡಕ್ಕಿ ತಿನ್ನಕ್ಕೆ ಏನಾಗ್ತೈತೆ ಅಂದರೆ ಪಕ್ಷಿಗಳು ಬರ್ತವೆ. ಆ ಪಕ್ಷಿಗಳು ತಿನ್ನಕ್ಕೆ ಬಂದಾಗ ಏನಾಗ್ತೈತೆ ಅಂದರೆ ಆ ಪಕ್ಷಿಗಳು ಎಲ್ಲಿಯಾದ್ರೂ ಕೀಡಿಗಳನ್ನು ನೋಡಿದರೆ ಅವು ತಾವೇ ತಿಂದುಬಿಡ್ತವೆ. ಇದು ನೀವು ಜೋಳ ಮತ್ತು ಸೂರ್ಯಕಾಂತಿ ಎದಕ್ಕೆ ಹಾಕ್ಬೇಕಂದ್ರೆ ಅವಕ್ಕೆ ಹುಂಡಕ್ಕೆ ಒಂದು ಆಶ್ರಯ ಮಾಡಿಕೊಟ್ಟಂಗೆ, ಅವಕ್ಕೆ ನೀವು ಹುಂಡಕ್ಕೆ ಆಶ್ರಯ ಮಾಡಿಕೊಟ್ಟು ಅವು ಏನು ಮಾಡ್ತಾವೆ ಅಂತಂದರೆ ಅವು ಅಲ್ಲಿ ಏನು ನಾವು ಕಾಯಿ ಕೊರಕ ಅಂತೀವಲ್ಲ ಆ ಕಾಯಿ ಕೊರಕವನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇಲ್ಲ ನೀವು ಇದು ಬೇಡ ಅಂತಂದರೆ ನೆಕ್ಸ್ಟು ನಾವು ರಾಸಾಯನಿಕ ಪದ್ಧತಿಯಲ್ಲಿನೂ ಸಹ ನಾವು ಕಾಯಿ ಕೊರಕವನ್ನು ನಿಯಂತ್ರಿಸ್ಕೋಬೋದು. ಈ ಕಾಯಿ ಕೊರಕ ನಿಯಂತ್ರಣ ಮಾಡಬೇಕಂತಂದರೆ ಇದು ಸುಮಾರು ನಾವು ಹೂ ಆಡೋ ಹಂತದಲ್ಲಿ ನೀವು ಈ ಔಷಧಿಗಳನ್ನ ತೆಗೆದುಕೊಳ್ಬೋದು. ಈಗ ಹೂ ಆಡೋ ಹಂತದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ನೀವು ಔಷಧಿಗಳನ್ನು ಹಾಕಿಕೊಳ್ಳಬಹುದು, ಅದ್ರ ಜೊತೆಗೆ ನೀವು ಗೊಬ್ಬರನೂ ಕೊಡ್ಬೋದು. ಅಂದರೆ ಎರಡೂ ಕೆಲಸವನ್ನು ಒಂದೇ ಸ್ಪ್ರೇಯಲ್ಲಿ ಕೊಡ್ಬೋದು. ಈಗ ನೋಡ್ರಿ ನೀವು ಹೂ ಬಿಡೋ ಟೈಮಲ್ಲಿ ನಮ್ಮ ಒಂದು ಕಡಲೆ ಏನು ಬೇಕಾಗಿರ್ತೈತಪ್ಪ ಅಂತಂದರೆ ಕೆಲವೊಂದು ಪೋಷಕಾಂಶಗಳು ಬೇಕಾಗಿರ್ತವೆ. ಅದೇ ರೀತಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಎರಡು ಸಿಂಪರಣೆ ಮಾಡ್ತೀರಿ. ಹಿಂಗೆ ಆದಲ್ಲಿ ಏನಾಗ್ತೈತೆ ಅಂತಂದರೆ ಒಂದು ಕಡಲೆ ಬೆಳೆಗೆ ಒಂದು ಪೋಷಕಾಂಶಗಳನ್ನ ಸಹ ನಾವು ಒದಗಿಸ್ಬೋದು. ಈಗ ಸುಮಾರು ನಾವು ಹೂ ಆಡೋ ಹಂತದಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತಂದರೆ ರೈತರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಒಂದು ಪಲ್ಸ್ ಬೂಸ್ಟರ್ ಅಂತ ಒಂದು ಟಾನಿಕನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಲ್ಸ್ ಮ್ಯಾಜಿಕ್ ಅಂತ ಟಾನಿಕನ್ನು ಬಿಡುಗಡೆ ಮಾಡಿದ್ದಾರೆ. ಈ ಟಾನಿಕನ್ನು ನಾವು 1 ಲೀಟರ್ಗೆ 10 g ಹಾಕ್ಕೋಬೇಕು. ಅಂದರೆ ಇದು ಹೂ ಆಡೋ ಹಂತದಲ್ಲಿ, ರೈತರು ಏನು ಮಾಡಬೇಕಂತಂದರೆ ನಾ ಹೇಳಿದಲ್ಲ ಪಲ್ಸ್ ಬೂಸ್ಟರ್ ಆಗಿರ್ಬೋದು ಅಥವಾ ಪಲ್ಸ್ ಮ್ಯಾಜಿಕನ್ನು 10 g ತೆಗೆದುಕೊಳ್ಬೇಕು. ಈ 10 g ಜೊತೆಗೆ ತಾವೇನು ಮಾಡಬೇಕಂತಂದರೆ ಈಗ ಕಾಯಿ ಕೊರಕದ ಔಷಧಿ, ಆ ಔಷಧಿ ಯಾವುದಪ್ಪ ಅಂತಂದರೆ ಪ್ರೊಪನೋಪಾಸ್ ಅಂತ ಹೇಳ್ತೀವಿ ನಾವು. ಪ್ರೊಪನೋಪಾಸನ್ನು 2 ml, ಪ್ರೊಪನೋಪಾಸ್ 2 ml ಪ್ಲಸ್ ಪಲ್ಸ್ ಬೂಸ್ಟರು 10 g, ಇದನ್ನು ನಾವು 1 ಲೀಟ್ರಿಗೆ ಹಾಕೋಬೇಕು. ಹಾಕೊಂಡು ಕೇಸಿಂದ ನಾವೇನು ಮಾಡ್ಬೇಕಂದ್ರೆ ಹೂ ಆಡೋ ಹಂತದಲ್ಲಿ ಹೊಡಿಬೇಕು. ಇದನ್ನು ಹೊಡೆದಿದ್ದ ಅದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ನಾನು ಆಲ್ರೆಡಿ ಹೇಳಿದೆ, ಪತಂಗಗಳು ಬಂದು ತತ್ತಿ ಇಡ್ತಿರ್ತಾವೆ, ಆ ತತ್ತಿಗಳು ಸಾಯ್ತವೆ ಈ ಪ್ರೊಪನೋಪಾಸ್ಗೆ, ತತ್ತಿಗಳು ಸಾಯ್ತವೆ. ಮತ್ತು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕಾಯಿ ಕೊರಕದ ಒಂದು ಏನು ಇದೆಯಲ್ಲ ಅದು ಲೈಫ್ ಸೈಕಲ್ ಅನ್ನ ನಾವು ಡಿಸ್ಟರ್ಬ್ ಮಾಡಿದಂಗಾಗುತ್ತೆ. ಅದಕ್ಕಾಗಿ ಏನತ್ತಲ್ಲ, ಈ ಕಾಯಿ ಕೊರಕವನ್ನ ತಾವು ನಿಯಂತ್ರಣ ಮಾಡ್ಬೇಕಂತಂದ್ರೆ ನೀವು ಪ್ರೊಪನೋಪಾಸನ್ನ ಹೊಡಿಬೇಕು. ಒಂದು ಲೀಟರ್ಗೆ 2 ml ಹಾಕಿ ಹೊಡೆದ್ರೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನೀವು ಈ ಪಲ್ಸ್ ಬೂಸ್ಟರನ್ನು ಹೊಡೆದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಹೂ ಉದುರೋ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ. ಅಂದರೆ ಕಾಳು ಕಟ್ಟೋದು ಜಾಸ್ತಿ ಆಗುತ್ತೆ ಮತ್ತು ಹೂ ಉದುರೋ ಸಂಖ್ಯೆ ಕಡಿಮೆ ಆಗ್ತದೆ. ಹಿಂಗಾಗಿ ಏನಾಗುತ್ತಂದರೆ ನಮ್ಮ ಒಂದು ಇಳುವರಿ

0: ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಏನಂತಲ್ಲ, ಇದು ಒಂದು ಹೂವಾಡೋ ಅಂತ ನಾವೇನಂತೀವಲ್ಲ, ಒಂದು 45 ದಿನ, 45 ದಿನ ಆದ ನಂತರ ನೀವು ಇದು ಪಲ್ಸ್ ಬೂಸ್ಟ್ರು ಪ್ಲಸ್ ಪ್ರೊಪನೋಪಾಸನ್ನು ಹೊಡ್ಕೊಳ್ಬೇಕು. ಇದಾದ ನಂತರ ಒಂದು 15 ದಿನದ ಗ್ಯಾಪದಲ್ಲಿ, ಅಂದರೆ ನೀವು ಏನು ಹೊಡೆದಿರ್ತಾರಲ್ಲ ಔಷಧಿ, ಈಗ ಅಷ್ಟು ಆದ್ರೂ ಕೆಲವೊಂದು ಹುಳುಗಳು ಇದ್ದೇ ಇರ್ತವೆ, ಆ ಟೈಮಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಈ ಕಾಳು ಕಟ್ಟೋ ಹಂತದಲ್ಲಿ, ಈಗ ಹೂವು ಆಡೋ ಹಂತದ ಒಂದು 15 ದಿನ ಬಿಟ್ಬಿಟ್ರೆ ಅಲ್ಲಿ ನಮಗೆ ಏನು ಬರ್ತದೆ ನೆಕ್ಸ್ಟು, ಕಾಳು ಕಟ್ಟೋ ಹಂತ ಅಂತ ಬರ್ತದೆ. ಆ ಕಾಳು ಕಟ್ಟೋ ಹಂತದಲ್ಲಿ ನಾವೇನು ಮಾಡ್ಬೇಕಂತಂದ್ರೆ ಇಮಾಮೆಕ್ಟಿನ್ ಬೆನ್ಸೋಯ್ಟ್ ಅಂತ ಒಂದು ಕೆಮಿಕಲ್ ಸಿಗ್ತದೆ, ರಾಸಾಯನಿಕ ಒಂದು ಔಷಧಿ ಅದು. ಅದನ್ನು ಸಹ ಅದ್ರ ಜೊತೆಗೆ ನಾವೇನು ಮಾಡ್ಬೇಕಂತಂದ್ರೆ, ಈಗ ನಾನು ಹೇಳ್ದಂಗೆ ಪಲ್ಸ್ ಬೂಸ್ಟರ್ ಅಂತೀವಲ್ಲ, ಈ ಪಲ್ಸ್ ಬೂಸ್ಟರ್ನ ನಾವು ಮತ್ತೆ ಕೊಡಬೇಕಾಗ್ತದೆ. ಅಂದರೆ ನಾವು ಈ ಪಲ್ಸ್ ಬೂಸ್ಟರ್ನ 2 ಟೈಮಲ್ಲಿ ಕೊಡಬೇಕು, ಒಂದು ಹೂ ಬಿಡುವ ಹಂತದಲ್ಲಿ, ಇನ್ನೊಂದು ಕಾಯಿ ಕಟ್ಟುವ ಹಂತದಲ್ಲಿ. ಇದು ಇವಾಗ ನಾವು ಅದ್ರ ಜೊತೆ ಕೊಡಬೇಕಂತಂದ್ರೆ ಇಮಾಮೆಕ್ಟಿನ್ ಬೆನ್ಸೋಯ್ಟ್ ಅಂತ ಹೇಳ್ತೀವಿ. ಈ ಇಮಾಮೆಕ್ಟಿನ್ ಬೆನ್ಸೋಯ್ಟ್ ಅಂದರೆ 1 ಲೀಟರ್ಗೆ 0.2 ಗ್ರಾಮ್ ಅಂತ ಕೊಡ್ತೀವಿ ನಾವು. 0.25 ಗ್ರಾಮನ್ನ ಇಮಾಮೆಕ್ಟಿನ್ ಬೆನ್ಸೋಯ್ಟು ಪ್ಲಸ್ ಅದ್ರ ಜೊತೆಗೆ 10 ಗ್ರಾಮ್ ಪಲ್ಸ್ ಬೂಸ್ಟರನ್ನು ನೀವು ಹಾಕಿ ಹೊಡೆದ್ರೆ ನಿಮ್ಮ ಒಂದು ಕಾಯಿ ಕಟ್ಟುವಿಕೆ ಜಾಸ್ತಿ ಆಗ್ತದೆ, ಅವಾಗ ನಿಮ್ಗೆ ಒಂದು ಒಳ್ಳೆಯ ಇಳುವರಿನ ನೀವು ತೆಗೆದುಕೊಳ್ಬಹುದು. ಈಗ ಇಲ್ಲಿವರೆಗೆ ನಾನು ಕೀಟಗಳ ಬಗ್ಗೆ ಹೇಳಿದೆ, ಇನ್ನು ರೋಗಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗ ನಮ್ಮ ಕಡಲೆ ಬೆಳೆಗೆ ಒಂದು ರೋಗ ಅಂತೂ ಭಾಳ ಕಾಡ್ತದೆ, ಇದು ನಾವು ಸ್ವರ್ಗ ರೋಗ ಅಂತೀವಿ ಅಥವಾ ಬೆಂಕಿ ರೋಗ ಅಂತೀವಿ ಅಥವಾ ಸಿಡಿ ಆಯುಧ ಅಂತೀವಿ ನಮ್ಮ ಕಡೆ ಎಲ್ಲರೂ. ಈ ಒಂದು ರೋಗನ ನಾವು ನಿಯಂತ್ರಣ ಮಾಡಬೇಕಂತಂದ್ರೆ ಮೊದಲಿಗೆ ನಾವು ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರದಲ್ಲಿ ನಾವು ಸಾಪ್ ಅಂತ ಮತ್ತು ಬ್ಯಾವಿಸ್ಟಿನ್ ಅಂತ ಕೆಮಿಕಲಿಂದ ನಾವು ಎಲ್ಲಾದರೂ ಬೀಜೋಪಚಾರ ಮಾಡಿದರೆ ನಮ್ಮ ಒಂದು ಹೊಲದಲ್ಲಿ ಸುಮಾರು 50-60% ರೋಗವನ್ನು ನಾವು ಅಲ್ಲೇ ನಿಯಂತ್ರಣ ಮಾಡಿದಂಗೆ. ಈಗ ಕೆಲವೊಂದು ತಳಿಗಳಾದಂತಹ ಈಗ BGD 111-1 ಅಂತ ಇದೆ, ಈ ವರೈಟಿ ಇದೆಯಲ್ಲ, ಇದು ಒಂದು ಸಿಡಿ ಹಾಯುವಂಥ ಒಂದು ರೋಗಕ್ಕೆ ನಿರೋಧಕವಾದಂಥ ಒಂದು ತಳಿ ಇದು. ಆದ್ದರಿಂದ ಈ ನಮ್ಮ ಭಾಗದ ರೈತರು ಏನು ಮಾಡಬೇಕಂತಂದರೆ, ಈ ವರ್ಷ ನೀವು BGD 111-1 ವರೈಟಿಯನ್ನು ಬೆಳೆದ್ರೆ ನೀವು ಈ ಸಿಡಿ ರೋಗದಿಂದ ಕಡಿಮೆ ಮಾಡ್ಕೋಬಹುದು. ಇದು ಸಿಡಿ ರೋಧಕ ನಿರೋಧಕ ತಳಿ ಅಂತಲೇ ಹೇಳ್ತೀವಿ ನಾವು BGD. ಈಗ ಹಳಿ ತಳಿಗಳಾದಂಥ ಅನ್ನಿಗಿರಿ ಆಗಿರ್ಬೋದು ಅಥವಾ JG 11 ಆಗಿರ್ಬೋದು ಅಥವಾ ಈಗ ಜಾಕಿ ಅಂತ ಹೇಳ್ತಾರೆ, ಈ ವರೈಟಿಗಳಿಗೆ ಸಿಡಿ ರೋಗ ಬಂದೇ ಬರುತ್ತೆ. ಬಟ್ ಈ ಒಂದು BGD 111-1 ಹಾಕಿದರೆ ನಿಮ್ಮ ಒಂದು ಸಿಡಿ ಬರೋದೇ ಇಲ್ಲ ನಿಮ್ಮ ಒಂದು ಹೊಲದಲ್ಲಿ. ಆದ್ದರಿಂದ ನೀವು ಈ ಒಂದು ತಳಿಯನ್ನು ಚೂಸ್ ಮಾಡಬೇಕಂತಲೇ ನಾನು ಹೇಳ್ತೀನಿ ಎಲ್ಲ ರೈತರಿಗೆ. ಅದೇ ರೀತಿಯಾಗಿ ಈಗ ನಾನು ಸಿಡಿ ರೋಗದ ಬಗ್ಗೆ ಹೇಳ್ತಾ ಇದ್ದೆ, ಈ ಸಿಡಿ ರೋಗವನ್ನು ನೀವು ಬೀಜೋಪಚಾರ ಮಾಡಿ ಕಂಟ್ರೋಲ್ ಮಾಡ್ಕೋಬೋದು. ಈಗ ನಿಮಗೆ ಬೀಜೋಪಚಾರದಲ್ಲಿ ಕಂಟ್ರೋಲ್ ಆಗಲಿ ಅಂತಂದರೆ ಈಗ ನಿಮ್ಮ ಹೊಲದಲ್ಲಿ ನೋಡಿರ್ಬೋದು ನೀವು, ಈಗ ಮೊದಲಿಗೆ ಏನಾಗ್ತೈತಪ್ಪ ಅಂದರೆ ಸಿಡಿ ಬಂದರೆ ಗಿಡ ಮೊದಲಿಗೆ ಹಳದಿ ಆಗ್ತದೆ, ಗಿಡ ಹಳದಿಯಾಗಿ ಏನಾಗ್ತೈತೆ ಅಂದರೆ ಒಣಗ್ತದೆ, ಅದು ಒಣಕೇಶನ್ ಹಂಗೆ ನಿಂತು ಬಿಡ್ತದೆ ಅದು ಭೂಮಿಯಲ್ಲಿ. ಆವಾಗ ನೀವು ಇಮಿಡಿಯೇಟ್ ನೀವು ಒಂದು ಸ್ವಲ್ಪ ಕಿತ್ತಿರೆ ಅದು ಬಂದೇ ಬಿಡ್ತದೆ ಅದು. ಅಂದರೆ ಇದು ನಾವು ತುಂತು ಬೇರು ಅಂತೀವಲ್ಲ, ಕೆಳಗಡೆ ಸಣ್ಣ ಬೇರ್ಸೆಲ್ಲ ಭೂಮಿಯಲ್ಲಿ ಕೊಳತು ಹೋಗಿರ್ತವೆ, ಬಟ್ ಅದೇನು ಮೇನ್ ಬೇರ್ ಇರ್ತದಲ್ಲ ಅದು ಹಾಗೆ ಬಂದುಬಿಡ್ತದೆ ಅದು. ಈ ಥರ ನಿಮ್ಗೆ ಎಲ್ಲಾದರೂ ಬಂದಿದ್ರೆ, ನಿಮ್ಗೆ ಎಲ್ಲರೂ ನಿಮ್ಮ ಒಂದು ಕಡಲೆ ಬೆಳೆಯಲ್ಲಿ ಸಿಡಿ ರೋಗ ಬಂದಿತ್ತಪ್ಪ ಅಂತಂದರೆ ನೀವು ಕೆಮಿಕಲ್ದಿಂದನೂ ಕಂಟ್ರೋಲ್ ಮಾಡ್ಕೋಬಹುದು. ಈ ಕೆಮಿಕಲ್ ಯಾವ ಯೂಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಈಗ ನಾವು ಸಾಪ್ ಅಂತ ಹೇಳ್ತೀವಿ, ಸಾಪು ಬ್ಯಾವಿಸ್ಟಿನ್ ಇವ್ನು ನೀವು ಏನು ಮಾಡ್ಬೇಕಂತಂದ್ರೆ 1 ಲೀಟ್ರಿಗೆ 2 ಗ್ರಾಮ್ ಹಾಕೋಬೇಕು. 2 ಗ್ರಾಮ್ ಹಾಕಿಕೊಂಡು ನೀವು ಅದೇನು ಸಿಡಿ ರೋಗ ಬಂದಿರ್ತಲ್ಲ ಆ ಒಂದು ಸಿಡಿಯ ಗಿಡದ ಬುಡಕ್ಕೆ ಹೊಡಿಬೇಕು ನೀವೆಲ್ಲರೂ. ಅಂತಂದರೆ ಈ ಒಂದು ಸಿಡಿ ರೋಗದ ಏನು ನಾವು ಶಿಲೀಂಧ್ರ ಅಂತೀವಲ್ಲ ಅದು ಭೂಮಿಯಲ್ಲಿ ಇರ್ತದೆ, ಅದು ನೀವು ಮಣ್ಣಿಗೆ ಸಿಂಪಡಣೆ ಮಾಡಬೇಕು. ಇಲ್ಲ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಬೆಳೆಗೆ ಹೊಡಿತಾರೆ ಅವರು, ಬೆಳೆಗೆ ಹೊಡಿಬಾರ್ದು. ಈ ಥರ ಒಂದು ಶಿಲೀಂಧ್ರ ಇರ್ತದಲ್ಲ ಅದು ಅದು ಭೂಮಿಯಲ್ಲಿ ಇರ್ತದೆ ಅದು. ಅದಕ್ಕೆ ನೀವು ಏನೈತಿಲ್ಲ ಅದ್ರ ಸುತ್ತೂರಿಗೆ ಹೊಡೆದು ಬಿಡಬೇಕು. ಸುತ್ತೂರಿಗೆ ಹೊಡೆದಿದ್ದಲ್ಲಿ ನೀವು ಸಿಡಿ ರೋಗನ ಕಂಟ್ರೋಲ್ ಮಾಡ್ಕೋಬಹುದು. ಇದನ್ನು ಬಿಟ್ಟರೆ ಇನ್ನೊಂದು ಗೊಡ್ಡು ರೋಗ ಅಂತ ಬರ್ತದೆ, ಗೊಡ್ಡು ರೋಗ ಕಡಲೆಯಲ್ಲಿ. ಆ ಗೊಡ್ಡು ರೋಗ ಬಂತಂದ್ರೆ ನೀವು ಏನು ಮಾಡಬೇಕಾಗಿಲ್ಲ, ಅದು ಗಿಡಕ್ಕೆ ಬಂತಂದ್ರೆ ನೀವು ಅದನ್ನ ಇಮಿಡಿಯೇಟ್ ಕಿತ್ತಿ ಸುಟ್ಟು ಬಿಡ್ಬೇಕು ಅದನ್ನ. ಯಾಕಂತಂದ್ರೆ ಆ ಒಂದು ಗೊಡ್ಡು ರೋಗದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಿರ್ತದೆ. ಅಂದ್ರೆ ನಾವೊಂದು ಒಂದು ಹುಳ ಅಂತ ಹೇಳ್ತೀವಿ, ಆ ಹುಳ ಏನ್ ಮಾಡುತ್ತೆ ಅಂದ್ರೆ ಈ ಗೊಡ್ಡ ಗಿಡಕ್ಕೆ ಹಚ್ಚಿ ಇನ್ನೊಂದು ಗಿಡಕ್ಕೆ ಹಚ್ಚಿದ್ರೆ ಅಲ್ಲಿ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಅದಕ್ಕಾಗಿ ಏನಂತಿಲ್ಲ, ನಿಮ್ಗೆ
1: ಅಂಟು ರೋಗ ಅಂತ ಹೇಳಿ,
0: ಹಾ ಒಂದು ಅಂಟು ರೋಗ ಇದು. ಇದು ಒಂದು ಗಿಡಕ್ಕೆ ಬಂತಂದ್ರೆ ಇದು ಎಲ್ಲದಕ್ಕೂ ಆಗಿಬಿಡ್ತದೆ. ಅದಕ್ಕೇನೈತಿಲ್ಲ, ಇಂಥ ಗೊಡ್ಡು ರೋಗ ಬಂದಿದ್ದಾದಲ್ಲಿ ನೀವು ಆ ಗಿಡವನ್ನ ಕಿತ್ತಿ ಸುಟ್ಟು ಬಿಡ್ಬೇಕು. ಅದನ್ನ ಸುಟ್ಟಿದ್ಯಾದ್ರೆ ಅದು ಒಂದೇ ಪರಿಹಾರ ಇದೆ, ಅದಕ್ಕೆ ಅದಕ್ಕೇನು ಕೆಮಿಕಲ್ ಹೊಡಿಬೇಕಂತ ಏನಿಲ್ಲ. ಅದನ್ನ ಆ ರೀತಿ ಮಾಡಿದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು.
1: ತುಂಬ ಸಂತೋಷ ಡಾಕ್ಟರ್ ಶಿವರಾಜ್ ಕಂಬಳೆ ಅವರೇ.
0: ಥ್ಯಾಂಕ್ ಯು.
1: ಕೊನೆಯದಾಗಿ ಈ ಕಡಲೆ ಬಿತ್ತಬೇಕು ಅನ್ನುವಂಥ ನಮ್ಮ ರೈತರಿಗೆ ಏನು ಕಿವಿ ಮಾತು ಹೇಳಕ್ಕೆ ತಾವು ಬಯಸ್ತೀರಿ?
0: ಈ ಕಡಲೆ ಬೆಳೆಯುವಂಥ ರೈತರು ಏನಿದೆಯಲ್ಲ, ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ನಾವು ಈ ವರ್ಷ BGD 111-1 ಅನ್ನೋ ಒಂದು ಬೀಜದ ಉತ್ಪಾದನೆಯನ್ನು ಮಾಡಿದ್ದೀವಿ ನಾವು. ಆ ಒಂದು ಬೀಜಗಳಿಗೆ ನಾವು ಬೀಜೋಪಚಾರ ಮಾಡಿದ್ದೀವಿ. ನಾವು ಈ ರಾಸಾಯನಿಕ ಔಷಧಿಗಳು, ಅಂದರೆ ನಿಮ್ಗೆ ಏನು ಸಿಡಿ ರೋಗ ಅಂತ ಬರ್ತಲ್ಲ, ಸಿಡಿ ರೋಗ ಬರಬಾರ್ದಂಗೆ ನಾವು ರಾಸಾಯನಿಕಗಳಿಂದ ನಾವು ಏನು ಮಾಡಿದೀವಪ್ಪ, ಬೀಜೋಪಚಾರ ಮಾಡಿದ್ದೀವಿ. ಬೀಜೋಪಚಾರ ಮಾಡಿ ನಾವು ಇದೇ 1 ಅಕ್ಟೋಬರ್ ನಾವು ಬೀಜಗಳನ್ನ ಸೇಲ್ ಮಾಡ್ತಾ ಇದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನಿದೆಯಲ್ಲ, ನಾವಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದು KG ಬೀಜಕ್ಕೆ 98 ರೂಪಾಯಿ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ರೈತ ಬಾಂಧವರು ಇದರ ಒಂದು ಉಪಯೋಗ ತಗೊಳ್ಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ.
1: ತುಂಬ ಸಂತೋಷ ಡಾಕ್ಟರ್ ಶಿವರಾಜ್ ಕಂಬಳೆ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕಡಲೆ ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ನಮ್ಮ ರೈತರು ತಮ್ಮ

0: ಮಾತಾಡಿ, ತಮ್ಮಿಂದ ಏನಾದರೂ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: ಹಾಂ, ನನ್ನ ನಂಬರ್ ತೊಗೊಳ್ರಿ. ನನ್ನ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡಿದರೆ ನಾನು ಈ ಕಡಲೆ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆಲ್ಲ. ನನ್ನ ಮೊಬೈಲ್ ನಂಬರ್ 8618667839.
0: ಆತ್ಮೀಯರಿ, ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 8616667839 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವ್ರ ಜೊತೆ ಮಾತಾಡಿ ಈ ಕಡಲೆ ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ತಾವು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕಡಲೆ ಬೆಳೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಖಂಡ್ಕಿ ಗ್ರಾಮದ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ.

ವಾಣಿ ವಿಜಯಪುರ ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇಂದಿನ ತುರ್ತು ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಮತ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಕಿಡಂಬಿ ಶ್ರೀಕಾಂತ್, ತನ್ವಿ ಶರ್ಮಾ ಮುನ್ನಡೆ. ವಾರ್ತೆಗಳ ವಿವರ. ಅಮೆರಿಕದ ಆಶ್ವಿಲೆಯಲ್ಲಿ ನಡೆದಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ನೇಪಥ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಜಾಗತಿಕ ಆರ್ಥಿಕ ದೃಷ್ಟಿಕೋನ ಮತ್ತು ಭಾರತದ ವಿಕಸಿತ ಬೆಳವಣಿಗೆಯ ಪಥದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳನ್ನು ಬಲಪಡಿಸುವಲ್ಲಿ, ಉತ್ತಮ ಸ್ಥೂಲ ಆರ್ಥಿಕ ನೀತಿಗಳನ್ನು ಬೆಂಬಲಿಸುವಲ್ಲಿ ಮತ್ತು ಜಾಗತಿಕ ಆರ್ಥಿಕ ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುವಲ್ಲಿ ಭಾರತ ಐಎಂಎಫ್ ನಿರಂತರ ತೊಡಗಿಸಿಕೊಳ್ಳುವಿಕೆಯ ಮಹತ್ವವನ್ನು ಇಬ್ಬರೂ ನಾಯಕರು ಒತ್ತಿ ಹೇಳಿದರು. ಇದೇ ವೇಳೆ ಭಾರತದ ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ಕ್ರಿಸ್ಟಲಿನಾ ಶ್ಲಾಘಿಸಿದರು. ನವದೆಹಲಿಯಲ್ಲಿ ಇಂದು ನಡೆದಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಎರಡು ದಿನಗಳ ಇಲಾಖಾ ಶೃಂಗಸಭೆಯು ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ್ ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ ನಾಲ್ಕು ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಈ ಉಪಕ್ರಮವು ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಜಂಟಿಯಾಗಿ ಚರ್ಚಿಸಲು ಮತ್ತು ಅನುಷ್ಠಾನ ವೇಗಗೊಳಿಸಲು ಸಕಾರಾತ್ಮಕ ವೇದಿಕೆಯನ್ನು ಒದಗಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ವಿಷನ್ ಮಹಾಸಾಗರ ಮುನ್ನಡೆಸುವಲ್ಲಿ ಸಿಶೆಲ್ಸ್ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಿಶೆಲ್ಸ್ ಅಸೆಂಬ್ಲಿಯ ಸ್ಪೀಕರ್ ಅಜರಲ್ ಅರ್ಸ್ಟೇನಾ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಓಂ ಬಿರ್ಲಾ ಈ ವಿಷಯ ತಿಳಿಸಿದರು. ಡಿಜಿಟಲ್ ಸಂಸತ್, ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಸಿಶೆಲ್ಸ್ ನಡುವೆ ಪರಸ್ಪರ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಪರಿಸರ ಸಂರಕ್ಷಣೆಯಲ್ಲಿ ಸಾಮರಸ್ಯ ಮತ್ತು ಮಾನವ ಪ್ರಕೃತಿ ಸಹಬಾಳ್ವೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಹುಲಿ ಆವಾಸ ಪ್ರದೇಶಗಳ ಸಂರಕ್ಷಣೆ, ಜೈವಿಕ ಆರ್ಥಿಕತೆ ಮತ್ತು ಪರಿಸರ ಪ್ರವಾಸೋದ್ಯಮದ ಮೂಲಕ ಜೀವನೋಪಾಯ ಮತ್ತು ಆದಾಯ ಹೆಚ್ಚಿಸುವ ಕುರಿತು ಎರಡು ದಿನಗಳ ಅಂತಾರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಹುಲಿಗಳ ಉಳಿವು, ಅರಣ್ಯಗಳ ಆರೋಗ್ಯ, ವನ್ಯಜೀವಿ ಸಂಚಾರ ಮಾರ್ಗ ಮತ್ತು ಸ್ಥಳೀಯ ಸಮುದಾಯಗಳ ಕಲ್ಯಾಣದೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ ಎಂದು ಅವರು ತಿಳಿಸಿದರು.

ಹೇಳಿದ್ದಾರೆ. ಇಂಧನ ಸುರಕ್ಷತೆಯು ರಾಷ್ಟೀಯ ಭದ್ರತೆ, ತಂತ್ರಜ್ಞಾನದ ಸ್ವಾಯತ್ತತೆ ಮತ್ತು ಆರ್ಥಿಕ ಸಬಲತೆಯೊಂದಿಗೆ ನೇರ ನಂಟು ಹೊಂದಿದ್ದು ಇವೆರಡೂ ಒಂದಕ್ಕೊಂದು ಬೇರ್ಪಡಿಸಲಾಗದಂತಹ ಅಂಶಗಳಾಗಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜನೆ ಮಾಡಿದಂತಹ 6ನೇ ಅಂತಾರಾಷ್ಟೀಯ ಹವಾಮಾನ ಶೃಂಗಸಭೆ 2026ರಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಇಂಧನ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬನೆ, ಕೈಗೆಟಕುವ ವೆಚ್ಚ ಮತ್ತು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಟ್ರಸ್ಟ್ನ ಆಡಳಿತ ಪ್ರಕ್ರಿಯೆಗಳನ್ನು ಬಲಪಡಿಸುವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವ ಆಡಳಿತಾತ್ಮಕ ಸುಧಾರಣೆಗಳ ಭಾಗವಾಗಿ ಈ ನೇಮಕಾತಿಯನ್ನು ಮಾಡಲಾಗಿದೆ. ಟ್ರಸ್ಟ್ನ ಇತಿಹಾಸದಲ್ಲೇ ಪೂರ್ಣಾವಧಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡಿರುವುದು ಇದೇ ಮೊದಲ ಬಾರಿಯಾಗಿದ್ದು ಇದು ಸಂಸ್ಥೆಯ ಆಡಳಿತದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇಂದ್ರ ಸರ್ಕಾರ 2024ರ ಟೆಜನಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರಿಜ್ಗಿನ್, ಜಲ ಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆಯ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಧ್ಯಪ್ರದೇಶದ ಶಿವಪುರಿಯ ಕಾವಕ್ರಾಯ ಪ್ರದೇಶದಲ್ಲಿ ಇಂದು ದೇಶದ 7ನೇ ಅಂಚೆ ತರಬೇತಿ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 91 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೇಂದ್ರವನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮಧ್ಯಪ್ರದೇಶ ಮತ್ತು ಸಮೀಪದ ರಾಜ್ಯಗಳ ಅಂಚೆ ನೌಕರರು ಈ ಕೇಂದ್ರದಲ್ಲಿ ಸುಧಾರಿತ ತರಬೇತಿ ಪಡೆಯಲಿದ್ದಾರೆ. ಇದು ಅಂಚೆ ನೌಕರರ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ಅಂಚೆ ಸೇವೆಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತದೆ. ಇದೇ ವೇಳೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಶಿವಪುರಿಯಲ್ಲಿ ಆಧುನಿಕ ಮುಖ್ಯ ಅಂಚೆ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಅಂಚೆ ಕಚೇರಿ ಆಧುನೀಕರಣ ಯೋಜನೆಯಡಿ ಈ ಅಂಚೆ ಕಚೇರಿಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಖಾಸಗಿ ಕಂಪನಿಯೊಂದಕ್ಕೆ ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಆನ್ಲೈನ್ನಲ್ಲಿ ಸ್ಫೋಟಕ ವಸ್ತುಗಳ ಪಟ್ಟಿ ಮತ್ತು ಮಾರಾಟಕ್ಕಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಪರವಾನಗಿ ಪರಿಶೀಲನೆ, ಖರೀದಿದಾರರ ಅರ್ಹತಾ ಪರಿಶೀಲನೆ ಮತ್ತು ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಅಮೋನಿಯಂ ನೈಟ್ರೇಟ್ನಂತಹ ಆನ್ಲೈನ್ ಮಾರಾಟಕ್ಕಾಗಿ ಕಂಪನಿಯು ಅನುಕೂಲ ಕಲ್ಪಿಸುತ್ತಿರುವುದು ಕಂಡುಬಂದಿದೆ. ಸ್ಫೋಟಕ ಕಾಯ್ದೆ 1884ರ ಅಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅಥವಾ ಸ್ಫೋಟಕ ಎಂದು ವರ್ಗೀಕರಿಸಲಾದಂತಹ ಯಾವುದೇ ವಸ್ತುವಿನ ಪಟ್ಟಿ, ಜಾಹೀರಾತು ಅಥವಾ ಮಾರಾಟವನ್ನು ಸುಗಮಗೊಳಿಸುವುದನ್ನು ಕಂಪನಿಯು ತಕ್ಷಣವೇ ನಿಲ್ಲಿಸುವಂತೆ ಪ್ರಾಧಿಕಾರ ನಿರ್ದೇಶಿಸಿದೆ. ಕುವೈಟ್ನಲ್ಲಿರುವಂತಹ ಅಮೆರಿಕದ ಅಲಿ ಅಲ್ ಸಲೇಂ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಜೋರ್ಡಾನ್ನಲ್ಲಿರುವಂತಹ ಮಿಲಿಟರಿ ಶಿಬಿರ ಮತ್ತು ಇರಾಕ್ನಲ್ಲಿರುವಂತಹ ನೆಲೆಯಲ್ಲಿ ಅಮೆರಿಕ ಕಣ್ಗಾವಲು ನಿಯಂತ್ರಣ ವ್ಯವಸ್ಥೆಯನ್ನು ನಾಶಪಡಿಸಲಾಗಿದೆ. ಕುವೈಟ್ನಲ್ಲಿರುವಂತಹ ಅಲಿ ಅಲ್ ಸಲೇಂ ಸೇನಾ ನೆಲೆಯ ಅಮೆರಿಕನ್ ಕಮಾಂಡರ್ ಅವರ ವಾಸಸ್ಥಳ ಮತ್ತು ಕಮಾಂಡ್ ಪೋಸ್ಟ್ ಅನ್ನು ಹೊಡೆದು ಉರುಳಿಸಲಾಗಿದೆ. ಅಲಿ ಸಲೇಂ ನೆಲೆಯ ವಿರುದ್ದದ ಕಾರ್ಯಾಚರಣೆಯ ಭಾಗವಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಪ್ರದೇಶದಾದ್ಯಂತ ಅಮೆರಿಕದ ಚಲನವಲನಗಳ ಬಗ್ಗೆ ಸಂಪೂರ್ಣ ಗುಪ್ತಚರ ಮಾಹಿತಿ ಹೊಂದಿದ್ದೇವೆ ಎಂದು ಇರಾನ್ ಸೇನಾಪಡೆ ಮಾಹಿತಿ ನೀಡಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ಮಾತನಾಡಿ, ಸಿರಿಕ್ನಲ್ಲಿ ಮದುವೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಮನೆಯ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 50ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಕಚ್ಚಾ ತೈಲ ಬೆಲೆ 5 ವಾರಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಆತಂಕದಿಂದ ತೈಲ ಬೆಲೆ ಹೆಚ್ಚಾಗಿದೆ. ಹರ್ಮುಜ್ ಜಲಸಂಧಿ ಮತ್ತೆ ತೆರೆಯುವ ಸಾಧ್ಯತೆ ಕ್ಷೀಣಿಸಿರುವ ಹಿನ್ನೆಲೆಯಲ್ಲಿ ನಿನ್ನೆ ಪ್ರತಿ ಬ್ಯಾರೆಲ್ಗೆ ತೈಲ ಬೆಲೆ $4 ಹೆಚ್ಚು ಏರಿಕೆಯಾಯಿತು. ಇಂದು ಮಧ್ಯಂತರ ವಹಿವಾಟಿನಲ್ಲಿ ಕಚ್ಚಾ ತೈಲದ ಬೆಲೆ ಶೇಕಡಾ 0.2 ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $94.87 ತಲುಪಿದೆ. ಪ್ರವಾಹ ಪೀಡಿತ ನೇಪಾಳಕ್ಕೆ ಪರಿಹಾರ ಮತ್ತು ರಕ್ಷಣಾ ನೆರವು ಹೊತ್ತ ಭಾರತದ 5ನೇ ವಿಮಾನ ಇಂದು ಮಧ್ಯಾಹ್ನ ನೇಪಾಳ ತಲುಪಿದೆ. ವಿಶೇಷ ಸುರಂಗ ರಕ್ಷಣಾ ಉಪಕರಣದೊಂದಿಗೆ 11 ಸದಸ್ಯರ ರಕ್ಷಣಾ ತಂಡ ಮತ್ತು 5.5 ಟನ್ ಅಗತ್ಯ ಔಷಧಗಳನ್ನು ವಿಮಾನದಲ್ಲಿ ಕಳುಹಿಸಲಾಗಿದೆ. ನೇಪಾಳದಲ್ಲಿ ನಡೆಯುತ್ತಿರುವಂತಹ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಭಾರತ ಎಲ್ಲಾ ರೀತಿಯ ನೆರವನ್ನು ಮುಂದುವರಿಸಿದೆ ಎಂದು ನೇಪಾಳದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ.

0: ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನೆನ್ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನ 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ನ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ದ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನಲ್ಲಿ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನ 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಗ್ ಬಲ್ಗೇರಿಯಾದ ಕಲೋಯನ ನಲ ಬಂಟೋವಾ ವಿರುದ್ದ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನ್ನಾ ಕಾರ್ನ್ ಸಾಹೆಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮುನ್ನಡೆಯನ್ನ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇಂದಿನ ತುರ್ತು ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಮತ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಕಿಡಂಬಿ ಶ್ರೀಕಾಂತ್, ತನ್ವಿ ಶರ್ಮಾ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ವಿಜಯಪುರ, ಸಮಯ 7:45:35. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ, ರಚನೆ ಚಿ ಉದಯಶಂಕರ್ ಅವರದು. ಕೇಳಿ ಸೊಸೆ ತಂದೆ ಸೌಭಾಗ್ಯ ಚಿತ್ರದ ಗೀತೆ.

ನಾನಿನ ಬಿಡಲಾರಿ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಪದಗಳ ಜೋಡಣೆಗೆ ಸ್ವರ ಸಂಯೋಜಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ, ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಬಯಲುದಾರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಇದುವರೆಗೆ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 8 ಗಂಟೆಗಳು. ಈಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.

ಮೊದಲಿಗೆ ಅನುರಾಗ ಬಂಧನ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರದು, ಸಾಹಿತ್ಯ ವಿಜಯ ನಾರಸಿಂಹ.

ಸಹೋದರ ಸವಾಲ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ. ಸತ್ಯಂ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಸತ್ಯಂ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವ ಇನ್ನೊಂದು ಗೀತೆ, ಚಿತ್ರ ಸೀತಾರಾಮು. ಕೇಳಿ ಬರಲಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮೂಡಿಬಂದ ಈ ಗೀತೆಯ ರಚನೆ ಚಿ ಉದಯಶಂಕರ್ ಅವರದು. ಸಂಗೀತ ರಾಜನ್ ಮತ್ತು ನಾಗೇಂದ್ರ. ಚಿತ್ರ ನಾನಿರುವುದೇ ನಿನಗಾಗಿ.

0: चंपा चंपा ए चंपी
1: नीनागिदे
0: ई चंपी ಎಲ್ಲ ಹೋಗ್ಲಿಕ್ಕೆ ದನ ಕಾಯಕಿ ಎ ಚಂಪಿ
1: ಅಯ್ಯ ಕರೆದ್ರಿನ್ರಿ ಅತ್ತಿಯವರು ಟಿವಿಯಾಗ ನೋಡಿದ್ರು ಅದೆಷ್ಟು ಚಂದ ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡಿ ತೋರ್ಸಕತ್ತಾರ ರೀ ಅತ್ತಿಯವ್ರು
0: ಅಯ್ಯಯ್ಯಯ್ಯ ನಿನ್ನ ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ
1: ಏನಾಗಿದೆ
0: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗವ್ ನೋಡ್ ನಡಿ ಆ ಕಡೆ
1: ಒಲಿ ಮ್ಯಾಗ ಇದ ಹಾ ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ
0: ಟಿವಿ ಮುಂದ ಕೂಡೋದು ಬಿಡ ನಿನ್ನ
1: ಇಲ್ಲಿ ಇಡ್ರಿ ಅತ್ತಿಯವ್ರ ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ
0: ಲೇ ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ ಖಬರ್ ಐತೆ ನಾ ನಿನಗ ಮೈ ಮ್ಯಾಗ
1: ಟಿವಿ ಬೇಡ್ರಿ ಅತ್ತಿಯವ್ರ ಟಿವಿ ಬೇಡ್ರಿ
0: ಏ ಬಾಯ್ ತೆಗಿಬೇಡ ಇನ್ನ
1: ಅಯ್ಯೋ

ಬೆಂಕಿಯ ಬಲೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಯುಗಳ ಧ್ವನಿಯಲ್ಲಿ ಗೀತೆ ರಚನೆ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ ಅವರದು.

ಭರ್ಜರಿ ಬೇಟೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜನಕಿ ಹಾಡಿರುವ ಈ ಯುಗಳ ಗೀತೆ. ಸಂಗೀತ ನಿರ್ದೇಶನ ಇಳಯರಾಜ, ಗೀತ ರಚನೆ ಚಿ ಉದಯಶಂಕರ್.

ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯವನ್ನು ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಗ ಬಂಧನ, ಸಹೋದರರ ಸವಾಲ್, ಸೀತಾರಾಮು, ನಾನಿರುವುದೇ ನಿನಗಾಗಿ, ಬೆಂಕಿಯ ಬಲೆ, ಭರ್ಜರಿ ಭೇಟಿ ಹಾಗೂ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ.

ಸಮಯ 8:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. ಮೊದಲಿಗೆ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಸಮೀರ್, ಸಂಗೀತ ನದೀಮ್ ಶ್ರವಣ್.

ರಾಜಿ ಹಿಂದೂಸ್ತಾನಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಸಾಜನ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಸಮೀರ್, ಸಂಗೀತ ನದೀಮ್ ಶ್ರವಣವರ್ಧವು.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಪ್ರತಿ ಹನಿಗೆ ಹೆಚ್ಚು ಬೆಳೆ ಸಾಕಾರಗೊಳಿಸುವ ಜಲ ಸಾಮರ್ಥ್ಯದ ಕೃಷಿ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಪಿಡಿಎಂಸಿ ಯೋಜನೆಯು ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ಕೃಷಿ ಉತ್ಪಾದಕತೆಯನ್ನು ಉತ್ತಮಗೊಳಿಸಲು ಲಘು ನೀರಾವರಿಯನ್ನು ಪ್ರೋತ್ಸಾಹಿಸುತ್ತದೆ. ಜುಲೈ 2026 ವೇಳೆಗೆ ಈ ಯೋಜನೆಯು 115 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶವನ್ನು ಲಘು ನೀರಾವರಿ ವ್ಯಾಪ್ತಿಗೆ ತಂದಿದೆ. ನೇರ ನಗದು ವರ್ಗಾವಣೆ ಮತ್ತು ಡಿಜಿಟಲ್ ಜಾರಿಯ ಮೂಲಕ ನೀಡಲಾಗುವ ಆರ್ಥಿಕ ನೆರವು ಪಾರದರ್ಶಕತೆಯನ್ನು ಹೆಚ್ಚಿಸಿದೆ ಮತ್ತು ರೈತರಿಗೆ ಕೈಗೆಟುಕುವ ವೆಚ್ಚದಲ್ಲಿ ಲಘು ನೀರಾವರಿ ಸೌಲಭ್ಯಗಳು ಸಿಗುವಂತೆ ಮಾಡಿದೆ. ಹೆಚ್ಚಿನ ಇಳುವರಿ, ಗಮನಾರ್ಹ ನೀರು ಉಳಿತಾಯ, ಕಡಿಮೆ ಸಾಗಾಣೆ ವೆಚ್ಚ ಮತ್ತು ರೈತರ ಆದಾಯ ಹೆಚ್ಚಳವನ್ನು ಸ್ವತಂತ್ರ ಅಧ್ಯಯನಗಳು ವರದಿ ಮಾಡಿವೆ. ನೀರಿನ ಪ್ರತಿಯೊಂದು ಹನಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಮೂಲಕ ಪಿಡಿಎಂಸಿ ಯೋಜನೆಯು ಸಂಪನ್ಮೂಲ ಸಮರ್ಥ ಮತ್ತು ಸುಸ್ಥಿರ ಕೃಷಿಯನ್ನು ಬಲಪಡಿಸುತ್ತಿದೆ. ಭಾರತದಲ್ಲಿ ಲಭ್ಯವಿರುವ 80%ಕ್ಕಿಂತ ಹೆಚ್ಚು ಜಲಸಂಪನ್ಮೂಲವನ್ನು ಕೃಷಿ ನೀರಾವರಿಗಾಗಿ ಬಳಸಲಾಗುತ್ತದೆ. ಆದಾಗ್ಯೂ ನಿವಳ ಬಿತ್ತನೆ ಪ್ರದೇಶದ ಸುಮಾರು 50%ರಷ್ಟು ಭಾಗ ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿದೆ. ಆದ್ದರಿಂದ ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು ರಾಷ್ಟೀಯ ಆದ್ಯತೆಯಾಗಿದೆ. ಕೃಷಿಯಲ್ಲಿ ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಲಘು ನೀರಾವರಿಯು ಒಂದು ಪ್ರಮುಖ ಪರಿಹಾರವಾಗಿದೆ. ಏಕೆಂದರೆ ಇದು ಯಾವುದೇ ಪೋಲಿಲ್ಲದೆ ನೇರವಾಗಿ ಬೆಳೆಗಳಿಗೆ ನೀರನ್ನು ಒದಗಿಸುತ್ತದೆ. ಜಮೀನಿನ ಮಟ್ಟದಲ್ಲಿ ಸಮರ್ಥ ನೀರಿನ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರವು ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ. ಇದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಇದು ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿಯಂತಹ ಲಘು ನೀರಾವರಿ ವ್ಯವಸ್ಥೆಗಳಿಗೆ ಬೆಂಬಲ ನೀಡುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಲಘು ನೀರಾವರಿ ವ್ಯವಸ್ಥೆಗಳನ್ನು ಅಳವಡಿಸಲು ಸರ್ಕಾರವು ಪ್ರತಿ ಫಲಾನುಭವಿಗೆ ಗರಿಷ್ಠ 5 ಹೆಕ್ಟೇರ್ಗೆ ಆರ್ಥಿಕ ನೆರವು ನೀಡುತ್ತದೆ. ಸಣ್ಣ ಮತ್ತು ಅಂಚಿನ ರೈತರು 55%ರಷ್ಟು ಹಾಗೂ ಇತರೆ ರೈತರು 45%ರಷ್ಟು ಆರ್ಥಿಕ ನೆರವು ಪಡೆಯುತ್ತಾರೆ. ಕಳೆದ 3 ವರ್ಷಗಳಲ್ಲಿ 8,123.24 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ನೆರವನ್ನಾಗಿ ಬಿಡುಗಡೆ ಮಾಡಿದೆ. ಕೆಲವು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಮುಂಗಡ ಪತ್ರದಿಂದ ಹೆಚ್ಚುವರಿ ಸಬ್ಸಿಡಿಗಳನ್ನು ಸಹ ನೀಡುತ್ತವೆ. ರೈತರು 7 ವರ್ಷಗಳ ನಂತರ ಅದೇ ಭೂಮಿಗೆ ಮತ್ತೆ ನೆರವು ಪಡೆಯಬಹುದು. ಈ ಉಪಕ್ರಮವು ಮೂಲತಃ ಜನವರಿ 2006ರಲ್ಲಿ ಲಘು ನೀರಾವರಿಗಾಗಿ ಕೇಂದ್ರ ಪುರಸ್ಕೃತ ಯೋಜನೆಯ ಆಗಿ ಪ್ರಾರಂಭವಾಯಿತು. ನಂತರ ಇದನ್ನು 2010-11ರಲ್ಲಿ ಲಘು ನೀರಾವರಿ ರಾಷ್ಟೀಯ ಮಿಷನ್ ಆಗಿ ಮೇಲ್ದರ್ಜೆಗೆ ಏರಿಸಲಾಯಿತು. 2014-15ರ ಹಣಕಾಸು ವರ್ಷದಲ್ಲಿ ಇದು ಜಮೀನು ಜಲ ನಿರ್ವಹಣೆ ಘಟಕದ ಅಡಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟೀಯ ಮಿಷನ್ನ ಭಾಗವಾಯಿತು. 2015-16ರಿಂದ 2021-22ರ ಹಣಕಾಸು ವರ್ಷದವರೆಗೆ ಇದನ್ನು ಅಧಿಕೃತವಾಗಿ ಪ್ರತಿ ಹನಿಗೆ ಹೆಚ್ಚು ಬೆಳೆ ಎಂದು ಹೆಸರಿಸಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಘಟಕವಾಗಿ ಜಾರಿಗೊಳಿಸಲಾಯಿತು. 2022-23ರಿಂದ ಪಿಡಿಎಂಸಿ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. 2007-08ರಲ್ಲಿ ಪ್ರಾರಂಭಿಸಲಾದ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಯೋಜಿತ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಅಕ್ಟೋಬರ್ 2024ರಲ್ಲಿ ಈ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಎಂದು ಮರು ರಚಿಸಲಾಯಿತು. ಇದು 9 ಯೋಜನೆಗಳನ್ನು ಸಂಯೋಜಿಸುವ ಒಂದೇ ಸೂರಿನಾಡಿಯ ಯೋಜನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಪ್ರತಿ ಹನಿಗೆ ಹೆಚ್ಚು ಬೆಳೆ, ಕೃಷಿ ಯಾಂತ್ರೀಕರಣ, ಮಣ್ಣಿನ ಆರೋಗ್ಯ ನಿರ್ವಹಣೆ, ಬೆಳೆ ವೈವಿಧೀಕರಣ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಿಗಾಗಿ ವೇಗವರ್ಧಕ ನಿಧಿಯಂತಹ ಘಟಕಗಳನ್ನು ಒಳಗೊಂಡಿದೆ. ಈ ಮರು ರಚಿಸಲಾದ ಯೋಜನೆಯ ಪ್ರಮುಖ ವೈಶಿಷ್ಟ್ಯವೆಂದರೆ ರಾಜ್ಯ ಸರ್ಕಾರಗಳು ತಮ್ಮ ನಿರ್ದಿಷ್ಟ ಸ್ಥಳೀಯ ಕೃಷಿ ಅಗತ್ಯಗಳ ಆಧಾರದ ಮೇಲೆ ಹಣವನ್ನು ಒಂದು ಘಟಕದಿಂದ ಇನ್ನೊಂದಕ್ಕೆ ಮರು ಹಂಚಿಕೆ ಮಾಡುವ ನಮ್ಯತೆಯನ್ನು ಹೊಂದಿವೆ. ಇದು ವಾಯುಗುಣ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸುವುದು, ಬೆಳೆ ಉತ್ಪಾದಕತೆಯನ್ನು ಉತ್ತಮಗೊಳಿಸುವುದು ಮತ್ತು ಮೌಲ್ಯ ಸರಪಳಿಯ ಅಭಿವೃದ್ಧಿಯನ್ನು ಮುನ್ನಡೆಸುವಂತಹ ಹೊಸ ಸವಾಲುಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. 2025-26ರ ಅವಧಿಯಲ್ಲಿ ಪಿಎಂ RKVY ಯೋಜನೆಗೆ ಒಟ್ಟು 8,957.72 ಕೋಟಿ ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ 3,226.36 ಕೋಟಿಯನ್ನು ವಿಶೇಷವಾಗಿ ಪಿಡಿಎಂಸಿ ಯೋಜನೆಗೆ ಮೀಸಲು ಇಡಲಾಗಿದೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಉತ್ತಮಗೊಳಿಸಲು ನಿಖರ ಜಲ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ಈ ಯೋಜನೆಯು ಪೋಷಕಾಂಶಗಳ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಗೊಬ್ಬರ ಮಿಶ್ರಿತ ನೀರಾವರಿ ಫರ್ಟಿಗೇಷನ್ ಪದ್ಧತಿಯನ್ನು ಉತ್ತೇಜಿಸುತ್ತದೆ ಹಾಗೂ ನೀರಿನ ಅಭಾವ ಇರುವಂತಹ ಜೊತೆಗೆ ಅಂತರ್ಜಲ

ಕುಸಿತ ಕಂಡಿರುವ ಪ್ರದೇಶಗಳಿಗೆ ಆದ್ಯತೆ ನೀಡುತ್ತದೆ. ಫರ್ಟಿಗೇಷನ್ ಎಂಬುದು ಸಸ್ಯದ ಹೆಚ್ಚಿನ ಬೇರುಗಳು ಬೆಳೆಯುವ ಪ್ರದೇಶಕ್ಕೆ ನೇರವಾಗಿ ನೀರಿನೊಂದಿಗೆ ರಸಗೊಬ್ಬರಗಳನ್ನು ಪೂರೈಸುವ ಪ್ರಕ್ರಿಯೆಯಾಗಿದೆ. ಇದಲ್ಲದೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ಲಘು ನೀರಾವರಿಯನ್ನು ಕೊಳವೆ ಬಾವಿ ನೀರಾವರಿ ಮತ್ತು ಸೌರಶಕ್ತಿ ಚಾಲಿತ ನೀರಾವರಿ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವುದನ್ನು ಬೆಂಬಲಿಸುತ್ತದೆ. ಜಲಸಂಪನ್ಮೂಲಗಳ ಗರಿಷ್ಠ ಬಳಕೆಯನ್ನು ಸಾಧಿಸಲು ಇದು ಸರ್ಕಾರದ ಇತರ ಕಾರ್ಯಕ್ರಮಗಳ ಜೊತೆಗೆ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಈ ಯೋಜನೆಯು ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಲಘು ನೀರಾವರಿಯ ವೈಜ್ಞಾನಿಕ ಪ್ರಗತಿಯನ್ನು ಸಹ ಉತ್ತೇಜಿಸುತ್ತದೆ. ಲಘು ನೀರಾವರಿಯು ನೀರನ್ನು ನೇರವಾಗಿ ಸಸ್ಯದ ಬೇರು ಪ್ರದೇಶಕ್ಕೆ ತಲುಪಿಸುವ ಮೂಲಕ ನೀರಿನ ಸಮರ್ಥ ಬಳಕೆಯನ್ನು ಸಾಧ್ಯವಾಗಿಸುತ್ತದೆ, ಪೋಲಾಗುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ನೀರಾವರಿ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ನೀರು ಮತ್ತು ಪೋಷಕಾಂಶಗಳ ನಿಖರ ಪೂರೈಕೆಯ ಮೂಲಕ ಉತ್ತಮ ಬೆಳೆ ಬೆಳವಣಿಗೆ ಮತ್ತು ಹೆಚ್ಚಿನ ಉತ್ಪಾದಕತೆಗೆ ಬೆಂಬಲ ನೀಡುವ ಜೊತೆಗೆ ಇದು ನೀರು, ವಿದ್ಯುತ್ ಶಕ್ತಿ, ರಸಗೊಬ್ಬರ ಮತ್ತು ಮಾನವ ಶ್ರಮದ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಈ ತಂತ್ರಜ್ಞಾನವು ತೋಟಗಾರಿಕಾ ಬೆಳೆಗಳ ಬೇಸಾಯವನ್ನು ಪ್ರೋತ್ಸಾಹಿಸುತ್ತದೆ, ಬೆಳೆ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಾಗುವಳಿಗೆ ಯೋಗ್ಯವಲ್ಲದ ಭೂಮಿಯನ್ನು ಉತ್ಪಾದಕ ಬಳಕೆಗೆ ತರುತ್ತದೆ. ಹೂಡಿಕೆ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಆದಾಯವನ್ನು ಹೆಚ್ಚಿಸುವ ಮೂಲಕ ಲಘು ನೀರಾವರಿಯು ಸುಸ್ಥಿರ ಕೃಷಿಗೆ ಕೊಡುಗೆ ನೀಡುತ್ತದೆ, ರೈತರ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ದೀರ್ಘಕಾಲೀನ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಉತ್ತೇಜಿಸುತ್ತದೆ. ಜುಲೈ 2026 ಹೊತ್ತಿಗೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ತನ್ನ ಪ್ರಾರಂಭದಿಂದ ಇದುವರೆಗೆ 115 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಲಘು ನೀರಾವರಿ ವ್ಯಾಪ್ತಿಗೆ ತಂದಿದೆ. ಇದು ಭಾರತದ ಒಟ್ಟು ನಿವ್ವಳ ಬಿತ್ತನೆ ಪ್ರದೇಶದ ಸುಮಾರು ಶೇಕಡ 8.11%. 2025-26 ಮಹಾರಾಷ್ಟ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಗುಜರಾತ್ ಮತ್ತು ರಾಜಸ್ಥಾನಗಳು ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯಡಿಯಲ್ಲಿ ಲಘು ನೀರಾವರಿ ವ್ಯಾಪ್ತಿಗೆ ಒಳಪಟ್ಟ ಅತಿ ಹೆಚ್ಚು ಪ್ರದೇಶವನ್ನು ದಾಖಲಿಸಿವೆ. ಈ ಯೋಜನೆಯಿಂದ 130 ಲಕ್ಷ ರೈತರು ಪ್ರಯೋಜನ ಪಡೆದಿದ್ದಾರೆ. ಫಲಾನುಭವಿಗಳಲ್ಲಿ ಶೇಕಡ 20% ಮಹಿಳೆಯರಾಗಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ರೈತರಾದ ಎಂಎಎಂ ಶ್ರೀನಿವಾಸ ರಾವ್ ಅವರು ರಾಜ್ಯದ ಲಘು ನೀರಾವರಿ ಯೋಜನೆ ಮತ್ತು ಪಿಡಿಎಂಸಿ ಯೋಜನೆಯಡಿಯಲ್ಲಿ ಹನಿ ನೀರಾವರಿ ಪದ್ದತಿಯನ್ನು ಅಳವಡಿಸಿಕೊಂಡರು. ಅವರು ಸಾಂಪ್ರದಾಯಿಕ ಹರಿವು ನೀರಾವರಿ ಪದ್ದತಿಯ ಬದಲಿಗೆ ತಮ್ಮ 2 ಎಕರೆ ನಿಂಬೆ ಹಣ್ಣಿನ ತೋಟದಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡರು. ಹೊಸ ವ್ಯವಸ್ಥೆಯು ಗೊಬ್ಬರ ಮಿಶ್ರಿತ ನೀರಾವರಿ ಮೂಲಕ ನೀರು ಮತ್ತು ಪೋಷಕಾಂಶಗಳ ನಿಖರ ಪೂರೈಕೆಯನ್ನು ಖಚಿತಪಡಿಸಿತು. ಪರಿಣಾಮವಾಗಿ ಇಳುವರಿಯು ಎಕರೆಗೆ 90 ಕ್ವಿಂಟಾಲ್ನಿಂದ 105 ಕ್ವಿಂಟಾಲ್ಗೆ ಹೆಚ್ಚಾಯಿತು. ಸಾಗಾಣೆ ವೆಚ್ಚವು 3 ಲಕ್ಷ ರೂಪಾಯಿಯಿಂದ 2.4 ಲಕ್ಷ ರೂಪಾಯಿಗೆ ಕಡಿಮೆಯಾಯಿತು. ಸ್ಥಿರ ಮಾರುಕಟ್ಟೆ ಬೆಂಬಲದೊಂದಿಗೆ ಅವರ ನಿವ್ವಳ ಆದಾಯವು 1.5 ಲಕ್ಷ ರೂಪಾಯಿನಿಂದ 2.5 ಲಕ್ಷ ರೂಪಾಯಿಗೆ ಏರಿಕೆಯಾಯಿತು. ಅವರು 1.35 ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯವನ್ನು ಗಳಿಸಿದರು. ಇದು ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಲಘು ನೀರಾವರಿಯ ಪ್ರಯೋಜನಗಳನ್ನು ಪ್ರದರ್ಶಿಸುತ್ತದೆ. ನೀರಿನ ಸಮರ್ಥ ಬಳಕೆಯನ್ನು ಮತ್ತಷ್ಟು ಉತ್ತೇಜಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸರ್ಕಾರವು ಪಿಡಿಎಂಸಿ ಯೋಜನೆಯಡಿಯಲ್ಲಿ ಹೊಸ ನಮ್ಯತೆಗಳನ್ನು ಪರಿಚಯಿಸಿದೆ. ಈ ಉಪಕ್ರಮವು ಇತರ ಮಧ್ಯಸ್ಥಿಕೆಗಳು, ಘಟಕದ ಅಡಿಯಲ್ಲಿ ದೊಡ್ಡ ನೀರು ಸಂಗ್ರಹಣಾ ತೊಟ್ಟಿಗಳು ಅಥವಾ ಕೃಷಿ ಹೊಂಡಗಳ ನಿರ್ಮಾಣ ಮತ್ತು ನೀರು ಕೊಯ್ಲು ವ್ಯವಸ್ಥೆಗಳಂತಹ ಅತಿ ಸಣ್ಣ ಮಟ್ಟದ ನೀರು ಸಂಗ್ರಹಣೆ ಮತ್ತು ಸಂರಕ್ಷಣಾ ಚಟುವಟಿಕೆಗಳನ್ನು ಕೈಗೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಧಿಕಾರ ನೀಡುತ್ತದೆ. ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಈ ವ್ಯವಸ್ಥೆಗಳನ್ನು ವೈಯಕ್ತಿಕ ಮತ್ತು ಸಮುದಾಯ ಬಳಕೆಗಳು ಎರಡಕ್ಕೂ ಅಭಿವೃದ್ಧಿಪಡಿಸಬಹುದಾಗಿರುವುದರಿಂದ ಇವು ಲಘು ನೀರಾವರಿಗೆ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ನೀರಿನ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುತ್ತವೆ. ಅತ್ಯಂತ ಪ್ರಮುಖವಾಗಿ ಪರಿಷ್ಕೃತ ಮಾರ್ಗಸೂಚಿಗಳು ಈ ಸಂರಕ್ಷಣಾ ಯೋಜನೆಗಳಾಗಿದ್ದ ಹಿಂದಿನ ನಿಧಿ ಮಿತಿಗಳನ್ನು ರದ್ದುಗೊಳಿಸಿವೆ. ಈ ಮೊದಲು ಇಂತಹ ಚಟುವಟಿಕೆಗಳಿಗಾಗಿ ಹಣವನ್ನು ಸಾಮಾನ್ಯ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಟ್ಟು ಅನುದಾನದ ಗರಿಷ್ಠ ಶೇಕಡ 20%ಕ್ಕೆ ಕಟ್ಟುನಿಟ್ಟಾಗಿ ಸೀಮಿತಗೊಳಿಸಲಾಗಿತ್ತು. ಈ ಮಿತಿಯು ಈಶಾನ್ಯ ರಾಜ್ಯಗಳು, ಹಿಮಾಲಯನ್ ರಾಜ್ಯ ಮತ್ತು ಜಮ್ಮು ಹಾಗೂ ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಶೇಕಡ 40%. ಈಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಂಪೂರ್ಣವಾಗಿ ತಮ್ಮ ನಿರ್ದಿಷ್ಟ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಈ ಮಿತಿಗಳನ್ನು ಮೀರಿ ಅನುದಾನ ಬಳಸಿಕೊಳ್ಳುವ ನಮ್ಯತೆಯನ್ನು ಹೊಂದಿವೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಅಡಿಯಲ್ಲಿ 2 ಪ್ರಮುಖ ಲಘು ನೀರಾವರಿ ವ್ಯವಸ್ಥೆಗಳು ಇವೆ. ಹನಿ ನೀರಾವರಿ ತಂತ್ರಜ್ಞಾನವು ಪಾರ್ಶ್ವ ಕೊಳವೆಗೆ ಲ್ಯಾಟ್ರಲ್ ಟ್ಯೂಬ್ ಅಳವಡಿಸಲಾದ ಅಥವಾ ಕೊಳವೆಯ ಒಳಗೆ ಜೋಡಿಸಲಾದ ನೀರು ಹೊರಸೂಸುವ ಸಾಧನಗಳ ಮೂಲಕ ಸಸ್ಯದ ಬೇರು ಪ್ರದೇಶಕ್ಕೆ ನೀರುಣಿಸುವುದನ್ನು ಒಳಗೊಂಡಿರುತ್ತದೆ. ಸರಳವಾಗಿ ಹೇಳುವುದಾದರೆ ಸಣ್ಣ ಕೊಳವೆಗಳು ಅಥವಾ ಟ್ಯೂಬ್ಗಳಲ್ಲಿ ಅಳವಡಿಸಲಾದ ಸಣ್ಣ ನೀರು ಹೊರಸೂಸುವ ಸಾಧನಗಳ ಮೂಲಕ ಬೆಳೆಗಳ ಬೇರುಗಳಿಗೆ ನೇರವಾಗಿ ಮತ್ತು ನಿಧಾನವಾಗಿ ನೀರನ್ನು ಒದಗಿಸುವ ಪದ್ಧತಿಯೇ ಹನಿ ನೀರಾವರಿ. ಇದು ಸಸ್ಯದ ಸುತ್ತಲಿನ ಅಗತ್ಯ ಪ್ರದೇಶಕ್ಕೆ ಮಾತ್ರ ನೀರು ಸಿಗುವಂತೆ ಮಾಡುತ್ತದೆ. ಇದರಿಂದ ಪೋಲಾಗುವುದು ಕಡಿಮೆಯಾಗುತ್ತದೆ.

ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಸಸ್ಯ ಇರುವ ಪ್ರತಿಯೊಂದು ಸ್ಥಳದಲ್ಲೂ ಕೊಳವೆಯ ಉದ್ದಕ್ಕೂ ಜೋಡಿಸಲಾದ ಸಣ್ಣ ಡ್ರಿಪ್ಪರ್ಗಳ ಮೂಲಕ ಪ್ರತಿಯೊಂದು ಸಸ್ಯಕ್ಕೂ ನೀರು ನೀಡಲಾಗುತ್ತದೆ. ಇದು ಅಸಮಾನ ಅಂತರವನ್ನು ಹೊಂದಿರುವ ಬೆಳೆಗಳಿಗೆ ಸೂಕ್ತವಾಗಿದೆ. ಕೊಳವೆಯೊಳಗೆ ನಿಗದಿತ ಅಂತರದಲ್ಲಿ ನಿರ್ಮಿಸಲಾದ ಡ್ರಿಪ್ಪರ್ಗಳಿಂದ ನೀರು ಹೊರಬರುತ್ತದೆ. ಈ ವ್ಯವಸ್ಥೆಯಲ್ಲಿ ಎಲ್ಲಾ ಸಸ್ಯಗಳು ಸಮಾನವಾಗಿ ನೀರನ್ನು ಪಡೆಯುತ್ತವೆ. ಸಿಂಪಡಣೆ ಅಥವಾ ಸ್ಪ್ರಿಂಕ್ಲರ್ ನೀರಾವರಿಯಲ್ಲಿ ಕೊಳವೆಗಳ ಜಾಲಕ್ಕೆ ಸಂಪರ್ಕಗೊಂಡಿರುವ ನಾಜಲ್ಗಳ ಒತ್ತಡದ ಮೂಲಕ ನೀರನ್ನು ಗಾಳಿಯಲ್ಲಿ ಸಿಂಪಡಿಸಲಾಗುತ್ತದೆ. ಈ ವ್ಯವಸ್ಥೆಯು ಮಳೆಯ ಅನುಭವವನ್ನು ಸೃಷ್ಟಿಸುತ್ತದೆ ಮತ್ತು ಬೆಳೆಗಳಿಗೆ ಸಮಾನವಾಗಿ ನೀರನ್ನು ಒದಗಿಸುತ್ತದೆ. ಸಸ್ಯಗಳ ಸಾಂದ್ರತೆಯು ಅತ್ಯಂತ ಹೆಚ್ಚಾಗಿರುವ ಬೆಳೆಗಳಿಗೆ ನೀರುಣಿಸಲು ಸಿಂಪಡಣೆ ನೀರಾವರಿ ವ್ಯವಸ್ಥೆಯು ಸೂಕ್ತವಾಗಿದೆ. ಧಾನ್ಯಗಳು, ಬೇಳೆಕಾಳು, ಬೀಜಗಳು, ಸಾಂಬಾರ ಪದಾರ್ಥಗಳು ಮತ್ತು ಹೊಲದ ಬೆಳೆಗಳಿಗೆ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಪೋರ್ಟೇಬಲ್ ಸಿಂಪಡಕಗಳ ವ್ಯವಸ್ಥೆಯಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಮುಖ್ಯ ಮತ್ತು ಉಪಮುಖ್ಯ ಕೊಳವೆಗಳನ್ನು ಜಮೀನಿನ ವಿವಿಧ ಭಾಗಗಳಿಗೆ ಸ್ಥಳಾಂತರಿಸಬಹುದು. ಇದು ಬೆಳೆಯ ನೀರಿನ ಅಗತ್ಯಕ್ಕೆ ತಕ್ಕಂತೆ ನೀರಾವರಿ ಮಾಡಲು ಅವಕಾಶ ನೀಡುತ್ತದೆ. ಇವುಗಳನ್ನು ಸಮತಟ್ಟಾದ ಭೂಮಿ ಹಾಗೂ ಏರಿಳಿತದ ಭೂಪ್ರದೇಶಗಳು ಎರಡರಲ್ಲೂ ಬಳಸಬಹುದು. ಮೈಕ್ರೋ ಸಿಂಪಡಕಗಳು ಕಡಿಮೆ ವ್ಯಾಪ್ತಿಯ ಸಿಂಪಡಕಗಳಾಗಿವೆ. ಇವುಗಳನ್ನು ಹೆಚ್ಚಾಗಿ ಎಲೆಗಳ ತರಕಾರಿ, ನರ್ಸರಿ ಮತ್ತು ಸಸಿಗಳನ್ನು ಗಟ್ಟಿ ಮಾಡಲು ನೀರುಣಿಸಲು ಬಳಸಲಾಗುತ್ತದೆ. ನೀರಾವರಿ ಒದಗಿಸುವುದರ ಜೊತೆಗೆ ಮೈಕ್ರೋ ಸಿಂಪಡಕವು ಸಸ್ಯದ ಸುತ್ತಲಿನ ಸೂಕ್ಷ್ಮ ವಾತಾವರಣದ ಸ್ಥಿತಿಗತಿಗಳನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ. ಮಿನಿ ಸಿಂಪಡಕಗಳನ್ನು ಸಾಂದ್ರವಾಗಿ ಬೆಳೆಯುವ ಬೆಳೆಗಳಾದಂಥ ಶೇಂಗಾ, ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ಕಡಿಮೆ ಎತ್ತರದ ಮೇವಿನ ಬೆಳೆಗಳು ಇತ್ಯಾದಿಗಳಿಗೆ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಮಿನಿ ಸಿಂಪಡಕಗಳು ಹಿಮದಿಂದ ರಕ್ಷಣೆ ನೀಡಲು ಸಹ ಸೂಕ್ತವಾಗಿವೆ. ಇವುಗಳ ವ್ಯಾಪ್ತಿಯು ಮೈಕ್ರೋ ಸಿಂಪಡಕಗಳಿಗಿಂತ ಹೆಚ್ಚಿರುತ್ತದೆ. ಅರೆ ಶಾಶ್ವತ ಸಿಂಪಡಕಗಳು ಮುಖ್ಯ ಮತ್ತು ಪಾರ್ಶ್ವ ಕೊಳವೆಗಳನ್ನು ಭೂಮಿಯ ಅಡಿಯಲ್ಲಿ ಶಾಶ್ವತವಾಗಿ ಅಳವಡಿಸಲಾಗಿರುತ್ತದೆ. ರೈಸರ್ ಕೊಳವೆಗಳಿಗೆ ಸಂಪರ್ಕಗೊಂಡಿರುವ ಸಿಂಪಡಕ ನಾಜಲ್ಗಳನ್ನು ವಿವಿಧ ಸ್ಥಳಗಳಿಗೆ ಸಾಗಿಸಬಹುದು. ಇದು ಬೆಳೆಯ ನೀರಿನ ಅಗತ್ಯಕ್ಕೆ ಅನುಗುಣವಾಗಿ ಜಮೀನಿನ ವಿವಿಧ ಭಾಗಗಳಿಗೆ ನೀರಾವರಿ ಮಾಡಲು ಅನುಕೂಲ ಮಾಡಿಕೊಡುತ್ತದೆ. ಒಂದೆರಡು ಸಿಂಪಡಕಗಳ ಮೂಲಕ ವಿಶಾಲವಾದ ಪ್ರದೇಶವನ್ನು ಆವರಿಸಬೇಕಾದ ಸ್ಥಳಗಳಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ಈ ಸಿಂಪಡಕಗಳು ಗಂಟೆಗೆ 10,000 ಲೀಟರ್ನಿಂದ 32,000 ಲೀಟರ್ನವರೆಗಿನ ನೀರನ್ನು ಹೊರಚೆಲ್ಲಲು ಸಾಮರ್ಥ್ಯವನ್ನು ಹೊಂದಿದ್ದು 24 ಮೀಟರ್ನಿಂದ 36 ಮೀಟರ್ವರೆಗೆ ನೀರನ್ನು ಚಿಮ್ಮಿಸುವ ವ್ಯಾಪ್ತಿಯನ್ನು ಹೊಂದಿರುತ್ತವೆ. ಇವುಗಳನ್ನು ನಿರ್ವಹಿಸಲು ಅಧಿಕ ಒತ್ತಡ ಮತ್ತು ಹೆಚ್ಚಿನ ನೀರು ಪೂರೈಸುವ ಕೊಳವೆ ಮತ್ತು ಪಂಪ್ಗಳ ಅಗತ್ಯ ಇರುತ್ತದೆ. ಕಡಿಮೆ ಸಮಯದಲ್ಲಿ ವಿಶಾಲ ಪ್ರದೇಶದಲ್ಲಿ ಹರಡಿರುವ ಬೆಳೆಗಳಿಗೆ ನೀರುಣಿಸಲು ಇವುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಜಾರಿಗೊಳಿಸುತ್ತಿರುವುದರಿಂದ ಇದು ಈ ಯೋಜನೆಯ ಸಮಗ್ರ ಸಾಂಸ್ಥಿಕ ಸಂರಚನೆಯನ್ನು ಅಳವಡಿಸಿಕೊಂಡಿದೆ. ರಾಷ್ಟೀಯ ಮಟ್ಟದಲ್ಲಿ ರಾಷ್ಟೀಯ ಸ್ಟೀವರ್ಡ್ಶಿಪ್ ಕೌನ್ಸಿಲ್ ಮಾರ್ಗದರ್ಶನ ಮತ್ತು ಯೋಜನೆಗಾಗಿ ಆಯಕಟ್ಟಿನ ಮಾರ್ಗಸೂಚಿಯನ್ನು ಒದಗಿಸುತ್ತದೆ, ರಾಜ್ಯಚಿತಪಡಿಸುತ್ತದೆ. ಪರಿಣಾಮ ಮೌಲ್ಯಮಾಪನ ಸ್ವತಂತ್ರ ಅಧ್ಯಯನಗಳು ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯ ಸಕಾರಾತ್ಮಕ ಪರಿಣಾಮವನ್ನು ಎತ್ತಿಹಿಡಿದಿವೆ. 2020-21 ನೀತಿ ಆಯೋಗ ನಡೆಸಿದ ಮೌಲ್ಯಮಾಪನವು ಈ ಯೋಜನೆಯು ರಾಷ್ಟೀಯ ಆದ್ಯತೆಗಳಿಗೆ ಅನುಗುಣವಾಗಿದೆ ಎಂದು ಕಂಡುಕೊಂಡಿದೆ. ಇವುಗಳಲ್ಲಿ ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು, ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಉದ್ಯೋಗ ಸೃಷ್ಟಿ ಮತ್ತು ರೈತರ ಆದಾಯವನ್ನು ಉತ್ತಮಗೊಳಿಸುವುದು ಸೇರಿವೆ. ಈ ಅಧ್ಯಯನವು ಶೇಕಡಾ 10-69% ಆದಾಯದ ಗಳಿಕೆಯನ್ನು ವರದಿ ಮಾಡಿದೆ. ನೀರಿನ ಬಳಕೆಯ ಕಾರ್ಯಕ್ಷಮತೆಯು ಶೇಕಡಾ 30-70% ಸುಧಾರಿಸಿವೆ. ಈ ಯೋಜನೆಯು ನೇರ ಮತ್ತು ಪರೋಕ್ಷ ಉದ್ಯೋಗದ ಅವಕಾಶಗಳನ್ನು ಸಹ ಸೃಷ್ಟಿಸಿದೆ. 2020-21 ಆರ್ಥಿಕ ಸಮೀಕ್ಷೆಯು ಲಘು ನೀರಾವರಿಯಿಂದ ಸಿಗುವ ಬೃಹತ್ ಸಂಪನ್ಮೂಲ ಪ್ರಯೋಜನಗಳನ್ನು ಅಂಕಿ ಅಂಶಗಳೊಂದಿಗೆ ಪ್ರಮಾಣೀಕರಿಸಿದೆ. ಈ ಸಮೀಕ್ಷೆಯು ಶೇಕಡಾ 20-48% ನೀರು ಉಳಿತಾಯ, ಶೇಕಡಾ 10-17% ವಿದ್ಯುತ್ ಶಕ್ತಿ ಉಳಿತಾಯ, ಶೇಕಡಾ 30-40% ಕೂಲಿ ವೆಚ್ಚದ ಕಡಿತ ಮತ್ತು ಶೇಕಡಾ 11-19% ರಸಗೊಬ್ಬರ ಉಳಿತಾಯವನ್ನು ವರದಿ ಮಾಡಿದೆ. ಬೆಳೆ ಇಳುವರಿಯಲ್ಲಿ ಶೇಕಡಾ 20-38% ಹೆಚ್ಚಳವಾಗಿರುವುದು ಸಹ ವರದಿಯಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕ್ರೀಡಾಲೋಕ
1: ಕೇಳುಗರಿಗೆಲ್ಲ ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 2000

0: 26ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಕಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ಖುಷಿಯ ಹಾಗೂ ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಖುಷಿ ಅಂತ ಯೋಚನೆ ಮಾಡ್ತಿರ್ತೀರಿ? ಖುಷಿ ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯವಾದ ಅತಿಥಿಯವರು ಭಾಗವಹಿಸಿದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ಅವರ ವಿಚಾರ ಕೇಳಿದ್ರು ಕೂಡ ನಿಮಗೆ ಭಾಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ಮೈಸೂರು ಆಕಾಶವಾಣಿಯಲ್ಲಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಚಾರ. ಅವ್ರು ಯಾರಂತ ಹೇಳಿದ್ರೆ, ಅವರೇ ನಮ್ಮ ಶಿಲ್ಪಾ ಕೆಎಸ್. ಅವರು ಯಾರು ಈ ಶಿಲ್ಪಾ ಕೆಎಸ್ ಅಂತ ಯೋಚನೆ ಮಾಡ್ತಿರ್ತೀರಿ? ಇತ್ತೀಚೆಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕವನ್ನ ಗೆದ್ದಂತಹ, ದೇಶದ ಹಿರಿಮೆಯನ್ನು ಎತ್ತಿಡಿದಂತಹ ಮೈಸೂರಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರು. ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಶಿಲ್ಪಾ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಬಹಳ ಸಂತೋಷ ಆಗ್ತಿದೆ ಶಿಲ್ಪಾ ಅವ್ರನ್ನ ಭೇಟಿ ಮಾಡ್ತಿರೋದು, ಅವ್ರ ಜೊತೆ ಮಾತಾಡ್ತಾ ಇರೋದು.
2: ನಮಗೂ ಖುಷಿನೇ ಆಗ್ತಿದೆ.
1: ಆದ್ರೆ ನೀವು ನಮ್ಮ ಮೈಸೂರು ಜಿಲ್ಲೆಯವರು ಅಂತ ಹೇಳಿ ಇನ್ನು ಬಹಳ ಸಂತೋಷ ನಮಗೆ. ಶಿಲ್ಪಾ ಅವರಿಗೆ ಜಗತ್ ಪ್ರಸಿದ್ಧಿ ಆಗಿದ್ದಾರೆ. ಯಾಕೆ ಎಲ್ಲರೂ ಗೊತ್ತಾಗಿದೆ, ಅವರು ಒಂದು ಕಾಮನ್ವೆಲ್ತ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ಅಲ್ವಾ? ಇದು ಸುಲಭದ ಮಾತಂತೂ ಖಂಡಿತ ಅಲ್ಲ.
2: ಹೌದು,
1: ನಾವೆಷ್ಟು ಸುಲಭವಾಗಿ ಮಾತಾಡ್ತಾ ಇರ್ತೀವಿ, ಈಗ ಸುಲಭವಾಗಿ ನಿಮ್ಮನ್ನ ಗುರುತಿಸ್ತಾ ಇರ್ತಾರೆ, ಓ ಅಚೀವ್ ಮಾಡಿದ್ರು ಮಾಡಿದ್ರು ಅಂತ ಹೇಳಿ. ಆ ಅಚೀವ್ಮೆಂಟ್ ಅಲ್ಲಿ ಹಿಂದೆ ಇರುವಂತಹ ಪರಿಶ್ರಮ ಅದು ಶಿಲ್ಪಾ ಅವ್ರಿಗೆ ಮಾತ್ರ ಗೊತ್ತು. ಹೌದಾ?
2: ಹೌದು, ಖಂಡಿತ.
1: ಶಿಲ್ಪಾ ಅವ್ರು ಯಾವ ಊರು?
2: ನಮ್ದು ಊರು ಕಂಚುಗಾರ ಕೊಪ್ಪಲು, ಕೆಆರ್ ನಗರ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್.
1: ಓಕೆ, ಪಕ್ಕದ ಊರಿನವರೇ ಕೂಡ ನೀವು? ಹೌದಾ?
2: ಹೌದು.
1: ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಯಾವಾಗ ಎಲ್ಲಿ ಆಗಿದ್ದು ಹೇಳ್ಬೋದಾ?
2: ಹಾ ಸರ್, 1-7 ನನ್ನ ಊರೇ ಕಂಚುಗಾರ ಕೊಪ್ಪಲಲ್ಲಿ ಮಾಡಿದ್ದು. 8-2 ನಮ್ಮೂರ್ ಪಕ್ಕ ಕಿಸ್ತೂರ್ ಕೊಪ್ಪಲು ಅಂತ ಹಳ್ಳಿಲೇ ಸ್ಟಡಿ ಮಾಡಿದ್ದು. ನೆಕ್ಸ್ಟ್ ಅನಂತರ ಡಿಎಡ್ ಮೈಸೂರಿಗೆ ಜಾಯಿನ್ ಆದೆ ನಾನು, ಇಂದಿರಾ ಡಿಎಡ್ ಕಾಲೇಜ್. ಅದಾನಂತರ ಡಿಗ್ರಿ ತಗೊಂಡೆ, ಡಿಗ್ರಿ ಆದ್ಮೇಲೆ ಬಿ ಎಡ್ ಮಾಡಿದೆ. ನಾನು ರೆಗ್ಯುಲರ್ ಫಸ್ಟ್ ಕೆಆರ್ ನಗರದಲ್ಲೇ ಮಾಡಿದೆ 1 ಇಯರ್. ಆಮೇಲೆ ಬೇಡ ಅಂತ ಕರೆಸ್ಪಾಂಡೆನ್ಸ್ ತಗೊಂಡೆ,
1: ಕೆಎಸ್ವೈ
2: ನಲ್ಲಿ ಮಾಡಿದ್ದು. ನಂತರ ಬಿ ಎಡ್ ಶಾರದ ವಿಲಾಸ್ ಅಲ್ಲಿ ಮಾಡಿದ್ದು ಸರ್ ನಾನು. ಅದಾದ ನಂತರ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು.
1: ಎಲ್ಲಿ ಶುರು ಮಾಡಿದ್ರಿ ವರ್ಕು?
2: ವರ್ಕ್ ಫಸ್ಟ್ ನನ್ನ ಅನ್ನೂರಲ್ಲೇ ಮಾಡಿದ್ ನಾನು, ಸ್ಕೂಲಲ್ಲೇ ಮಾಡಿದ್ದು. ಅಲ್ಲಿ ಒಂದ್ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಹೇಳಿ ಟೀಚ್ ಮಾಡಿ ಅಂದ್ರೆ ಸ್ವಲ್ಪ ರಜಾ ಇತ್ತು. ಫಸ್ಟ್ ನನ್ನ ಊರಲ್ಲಿ ನಾನು ಓದಿದ್ದ ಶಾಲೆಯಲ್ಲೇ ಫಸ್ಟ್ ಶುರು ಮಾಡಿದ್ದು, ಖುಷಿ ಇದೆ ಅದೊಂಥರ.
1: ಓದಿದ ಶಾಲೆಯಲ್ಲೇ ಕೂಡ ನೀವು ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಒಂದು ಒಳ್ಳೆಯ ಹೊಸ ಅನುಭವ ಅಲ್ವಾ? ಈಗ ತಾವು ಒಂದು ಕಾಲನ್ನ ಕಳ್ಕೊಂಡಿದ್ರಿ ಅಂತ ಕಾಣುತ್ತೆ, ಯಾವ ವಯಸ್ಸಿನಲ್ಲಿ ಕಳ್ಕೊಂಡ್ರಿ, ಹೇಗಾಯ್ತು ಈ ವಿಚಾರ?
2: ಅದು ಅಂದ್ರೆ 3-4 ಇದ್ರಲ್ಲಿ ಒಂದು ಮದುವೆ, ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು. ಆ ಮದುವೆ ಕರ್ಕೊಂಡು ಹೋಗಿದ್ರು ಮನೆ ಫ್ಯಾಮಿಲಿ, ನಮ್ದು ಫ್ಯಾಮಿಲಿ ಮತ್ತೆ ಚುಂಚುನಕಟ್ಟೆ. ಅಲ್ಲಿ ಕರ್ಕೊಂಡೋದಾಗ ಮದುವೆ ಎಲ್ಲ ಮುಗ್ದಿ ನಂತರ ಊರಿಗೆ ಬರ್ಬೇಕಾಗಿತ್ತು. ಬರುವ ಟೈಮಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಬರ್ತಾ ಇದ್ದೋ, ಹಾಗೆ ನಾನು ನನ್ನ ಅಕ್ಕ ಐಸ್ ಕ್ರೀಮ್ ತಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದೋ. ಆ ಸಂದರ್ಭದಲ್ಲಿ ಅವಾಗೆಲ್ಲ ಲಂಗ ಬ್ಲೌಸ್ ಜಾಸ್ತಿ ಉದ್ದ ಇತ್ತು, ಫಾಸ್ಟ್ ಆಗಿ ಓಡ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದಿದ್ದು. ಆ ಕಡೆಯಿಂದ ಲಾರಿ ಬಂದು ಅಕ್ಕ ಮುಂದೆ ಆದ್ರೂ ನಾನ್ ಸಿಕ್ಕಾಕೊಂಡೆ.
1: ಅಕ್ಕನಿಗೇನು ಆಗ್ಲಿಲ್ಲ?
2: ಅಕ್ಕಂಗೇನು ಆಗ್ಲಿಲ್ಲ ನನಗೆ. ಅದು ಕಾಲ
1: 3.5 ವರ್ಷದಲ್ಲಿ.
2: ಹೌದು.
1: ಆ 3.5 ವರ್ಷದಲ್ಲಿ ತಮ್ಗೆ ಈ ಘಟನೆ ಆದ ನಂತರ ಮನೆಯವರ ಪರಿಸ್ಥಿತಿ ಹೇಗಿತ್ತು? ಹಾಗೆ ತಾವು ಬಹಳಷ್ಟು ಕನಸುಗಳನ್ನ, 3 ವರ್ಷ ಅಂದ್ರೆ ಏನ್ ನಿಮ್ಗೆ ಅಂತ ಗೊತ್ತೇ ಇಲ್ಲ ಏನ್ ವಿಚಾರ ಅಂತ ಹೇಳಿ, ಅವ್ಲು ಕೂಡ ಆಘಾತಗಳಾಗಿರುತ್ತೆ ಅಲ್ವಾ? ಪರಿಸ್ಥಿತಿ ಹೇಗಾಯ್ತು?
2: ಯಾಕಂತಂದ್ರೆ ಫ್ಯಾಮಿಲಿ ಅಂದ್ರೆ ಯಾರು ಈ ತರ ನೋಡಿರೋದಿಲ್ಲ. ಅದು ಒಂದು ಹೆಣ್ಮಗಳು ಅಂತ ಅಂದಾಗ ಇನ್ನೂ ಒಂಥರ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ. ಅದು ಅಪ್ಪ ಅಮ್ಮದಿರಿಗೆ ನುಂಗಲಾರದು ತುತ್ತು. ಅದು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ಈ ವಯಸ್ಸಲ್ಲಿ ಹಿಂಗಾಗೋಯ್ತು ಮತ್ತೆ ಏನ್ ಮಾಡೋದು, ಮತ್ತೆ ಅಷ್ಟು ಸ್ಪೆಸಿಲಿಟಿಸ್ ಇವಾಗಿರೋ ಟೆಕ್ನಾಲಜಿ ಅವಾಗ ಇರ್ಲಿಲ್ಲ ಸರ್. ಹಾಗಾಗಿ ಏನ್ ಮಾಡ್ಬೇಕು ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಬೈ ಚಾನ್ಸ್ ಈಗಿನ ಟೆಕ್ನಾಲಜಿ ಇದ್ರೆ ನನಗೆ ಒಂದ್ ಸ್ವಲ್ಪ ಕಾಲು ಏನಾದ್ರೂ ಸ್ವಲ್ಪ ಏರುಪೇರಾಗಿ ಇಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಅವಾಗ ಅಲ್ಲಿಂದ ಹಾಸ್ಪಿಟಲ್ ಮೈಸೂರು ಕಲ್ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿದ್ದು. ಅಲ್ಲಿರು ಡಾಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಟೈಮಲ್ಲಿ. ಅವಾಗ ಏನಂದ್ರೆ ನಂದು ಬರೀ ಫೀಟ್ ಮಾತ್ರ ಹೋಗಿತ್ತು. ಅವಾಗ ಚಿಕ್ಕ ಮೂಳೆ ಅಲ್ವಾ, ಅದ್ ಸ್ವಲ್ಪ ಲಾರಿ ಮೇಲೆ ಹರಿದ್ರಿಂದ ಮುಂದೆ ಎಫೆಕ್ಟ್ ಆಗುತ್ತೆ, ಬೇರೆ ಕಾಯಿಲೆಗಳಿಗೆ ತಿರುಕೊಳ್ಳುತ್ತೆ ಅಂತ ಮಂಡಿನ ಮೇಲ್ ಕಟ್ ಮಾಡಿದ್ರು. ಟೆಕ್ನಾಲಜಿ ಒಂದ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಆಗ್ತಿತ್ತು, ಮಂಡಿಯಿಂದ ಕೆಳಗಡೆ ಏನಾದ್ರು ಮಾಡ್ಬೋದಿತ್ತು. ಅವಾಗಾಯ್ತು. ಮತ್ತೆ ಅದಾದ್ಮೇಲೆ ಅವರಿಗೂ ತುಂಬಾ ಸ್ಟ್ರಗಲ್ ಇದೆ, ನಾಟ್ ಎ ಈಸಿ. ನನಗೆ ಆ ವಯಸ್ಸಲ್ಲಿ ಏನಿಗೆ ಗೊತ್ತಿಲ್ಲ, ಹುಡುಗಾಟ ನಮ್ದು. ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅವಾಗೆಲ್ಲ. ಇನ್ನು

0: ಆ ತರ ಫೂಡ್ಗಳ ಅವಧಿ ಏನೂ ಇರಲಿಲ್ಲ
1: ಹೌದು, ಯಾವ ವರ್ಷದಲ್ಲಿ
0: ಕೊಂಡೋಗೋದು.
1: ಅಂತ ಹೇಳ್ಬೋದಾ, ನೆನಪಿದೆಯಾ?
0: 93-94 ಅಲ್ಲಿ ಇರ್ಬೋದು.
1: 94 ಅಲ್ಲಿ.
0: ಆ ಸಮಯದಲ್ಲಿ ಅವರೇ ಎತ್ಕೊಂಡು ಹೋಗೋದು, ಕರ್ಕೊಬರೋದು ಸ್ಕೂಲಿಗೆ, ಅಂಗನವಾಡಿಗಳಿಗಾಗಿರ್ಬೋದು ಕರ್ಕೊಂಡೋಗೋದು, ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಅದನ್ನ ಹೇಳಕ್ ಆಗೋದಿಲ್ಲ ನನಗೆ.
1: ನೀವು ಎಷ್ಟು ಜನ ಮಕ್ಕಳು?
0: ಇಬ್ರು, ಅಕ್ಕ ಮತ್ತೆ ನಾನು.
1: ಅಕ್ಕ ಏನ್ ಮಾಡ್ತಾರೆ ಈಗ?
0: ಅಕ್ಕ ಅವ್ರು ಮದ್ವೆ ಆಗಿದ್ದಾರೆ.
1: ಹೌಸ್ ವೈಫ್.
0: ಹೌಸ್ ವೈಫ್.
1: ಅಪ್ಪ ಅಮ್ಮ?
0: ಅಪ್ಪ ಅಮ್ಮ, ಅಪ್ಪ ವ್ಯವಸಾಯ, ಅಮ್ಮ ಮನೆ ಕೆಲಸ.
1: ಏನ್ ಹೆಸರು ಹೇಳ್ಬಿಡಿ.
0: ಅಪ್ಪನ ಹೆಸರು ಕೆಜಿ ಶೈಲ ಅಂತ, ಅಮ್ಮನ ಹೆಸರು ಶಾಂತ.
1: ಶಾಂತ, ಓಕೆ. ಈಗ ನಿಮಗೆ ಆ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ, ಎಜುಕೇಶನ್ ಏನ್ ಸಮಸ್ಯೆ ಆಗ್ಲಿಲ್ವಾ?
0: ಅವರಿಗೆ ಹೆಂಗ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಶನ್ ಮಾಡಿಸಿದ್ದಾರೆ.
1: ಓಕೆ, ಅಥ್ಲೆಟಿಕ್ ಬರಬೇಕು ಅನ್ನೋ ಕನಸು ಯಾವಾಗ ಹುಟ್ಕೋತು? ಅಂದ್ರೆ ಇಂಥದ್ದೇ ಸ್ಪೋರ್ಟ್ಸ್ ಆಯ್ಕೆ ಮಾಡ್ಕೋಬೇಕು ಅಂತ ಏನಾರಿತ್ತ?
0: ಸರಿ, ಇಂಥದ್ದೇ ಅಂತಲ್ಲ, ಒಟ್ನಲ್ಲಿ ನನ್ಗೆ ಆಡ್ಬೇಕು ಅನ್ನೋದು ತುಂಬಾ ಇತ್ತು. ಯಾವ್ದಾದ್ರೂ ಸರಿ, ನನಗೆ ಕ್ರೀಡೆಲಿ ಇದೇ ಪರ್ಟಿಕ್ಯುಲರ್ ಆಗಿ ಆಡ್ಬೇಕು ಅನ್ನೋ ಮನಸ್ಥಿತಿ ಏನಿರ್ಲಿಲ್ಲ. ಯಾವ್ದು ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೋಬೇಕು ಅನ್ನೋದೇ ನನ್ನ ವೈಯಕ್ತಿಕ ಇತ್ತು ಅಷ್ಟೇನೆ.
1: 29 ವರ್ಷದಲ್ಲಿ ತಾವು ಈ ಅಥ್ಲೆಟ್ ಅನ್ನ, ಅಂದ್ರೆ ಈ ಸ್ಪೋರ್ಟ್ಸ್ ನ ಆಯ್ಕೆ ಮಾಡ್ಕೋತೀರಿ, ಆಡ್ತೀರಿ, ಬಹಳ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ದೊಡ್ಡ ಅಂತರ ಏನ್ ಬೇಕಾಗಿಲ್ಲ ಅಲ್ವಾ? ವರ್ಷಗಳು ಬಹಳ ಕಡಿಮೆ ಸಮಯದಲ್ಲಿ ಕೂಡ ಒಳ್ಳೆಯ ಒಂದು ಮೆಡಲ್ ಅನ್ನ ಮಾಡ್ಕೊಂಡಿದ್ರೆ. ಬರೀ ಇದು ಕಾಮನ್ವೆಲ್ತ್ ಬಗ್ಗೆ ನಾವು ಮಾತ್ರ ಮಾತಾಡ್ತಿದ್ವಿ, ಯಾಕಂದ್ರೆ ಕಾಮನ್ವೆಲ್ತ್ ನಮ್ಮ ಮುಂದೆ ಕಾಣ್ತಾ ಇದೆ, ಇದು ಕಾಣ್ತಿದೆ. ಅದು ಹಿಂದೆ ಕೂಡ ನೀವು ಬಹಳಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಭಾಗವಹಿಸಿ ಮೆಡಲ್ ಕೂಡ ಮಾಡಿದ್ರಿ, ಹೌದಾ?
0: ಹೌದೌದು. ನಾನು ಯೋಚನೆ ಮಾಡಿದೆ ಯಾವ್ದು ಸೂಟ್ ಆಗುತ್ತೆ ಆಯ್ಕೆ ಮಾಡ್ಕೊಳ್ಳೋಣ ಅಂತ. ನಾನು ಅವಾಗ ಅಥ್ಲೆಟಿಕ್ ಬಂದೆ 2023 ಸರ್.
1: ಓಕೆ.
0: ಅವಾಗ ಓಕೆ ಅಂತ ಅನ್ಕೊಂಡೆ. ಅವಾಗ್ಲಿಂದ ನನ್ನ ಕೆರಿಯರ್, ಅಥ್ಲೆಟಿಕ್ ಕೆರಿಯರ್ ಶುರುವಾಗಿದ್ದು
1: 23. ಈಗ 26. ಮೂರೇ ವರ್ಷ.
0: ಹೌದು.
1: ಸ್ಪೋರ್ಟ್ಸ್ ಬಂದಿದ್ದು ಮೋಸ್ಟ್ಲಿ ನೀವು 2019 ಸ್ಪೋರ್ಟ್ಸ್ ಬರ್ತೀರಿ, 2023 ಅಥ್ಲೆಟಿಕ್ ಬರ್ತೀರಿ. ಮೂರೇ ವರ್ಷದಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಮೋಸ್ಟ್ಲಿ ಇನ್ನು 3 ವರ್ಷ ಹೆಚ್ಚಿಗೆ ಸಿಕ್ಕಿದ್ರೆ ಮೋಸ್ಟ್ಲಿ ನೀವು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡ್ತಿದ್ರೆ ಏನೋ. ಇನ್ನು ಅವಕಾಶ ಖಂಡಿತ ಇದೆ ಅಲ್ವಾ? ಅಲ್ವಾ, ಇನ್ನು ಖಂಡಿತ ಅವಕಾಶ ಇದೆ. ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳುವಂತಹ ಎಲ್ಲ ಸಾಮರ್ಥ್ಯ ತಮಗಿದೆ. ಯಾಕೆಂದ್ರೆ ಈಗಾಗಲೇ ನನ್ನ ಪ್ರಕಾರ ಒಂದು ಸ್ವಲ್ಪದ್ರಲ್ಲಿ ನಿಮಗೆ ಕಂಚ್ ಬಂದಿದೆ, ಇಲ್ಲ ಅಂದ್ರೆ ಸ್ವಲ್ಪ ಇನ್ ಸ್ವಲ್ಪ ಪುಷ್ ಮಾಡಿದ್ರೆ ಸಿಲ್ವರ್ ಖಂಡಿತ ಬರ್ತಿತ್ತು. ಅದೇ ಸ್ವಲ್ಪ ಗೋಲ್ಡ್ ಗೆ ಸ್ವಲ್ಪ ಜಾಸ್ತಿ ಎಫರ್ಟ್
0: ಹಾಕ್ಬೇಕು,
1: ಹೌದಾ? ಓಕೆ. ಅಂದ್ರೆ ಎಲ್ಲಾ ಮೆಡಲ್ ಗಳು ಕೂಡ ಒಂದೇ, ಈಗ ಬೇರೆ ರೆಗ್ಯುಲರ್ ಮೆಡಲ್ ಕೊಡೋದು ಇದೇನೆ, ಪ್ಯಾರಾ ಅಥ್ಲೆಟಿಕ್ ಕೊಡೋದಿದೆ, ಹೌದೇನಾ?
0: ಹೌದು. ಇದು ಕಾಮನ್ವೆಲ್ತ್ ಅಲ್ಲಿ ಇಬ್ಬರಿಗೂ ಕಂಬೈಂಡ್ ಸರ್
1: ಅಲ್ವಾ? ಕಂಬೈಂಡ್ ಇರುತ್ತೆ. ಅಲ್ಲಿ ಮೆಡಲ್ ಗಳಲ್ಲಿ ವ್ಯತ್ಯಾಸ ಖಂಡಿತ
0: ಇರಲ್ಲ.
1: ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಇದು ಸಿಗುವಂತ ಅವಕಾಶ ಕೆಲವರಿಗೆ ಮಾತ್ರ.
0: ಹೌದು,
1: ಹೌದಾ? ಓಕೆ.
0: ನನ್ನ ಕೋಚ್ ಬಂದು, ಅಥ್ಲೆಟಿಕ್ ಕೋಚ್ ಬಂದು ಎಸ್ ಡಿ ಈಶಾನ್ ಸರ್, ಅರ್ಜುನ್ ಅವಾರ್ಡ್
1: ಎಸ್ ಡಿ
0: ಈಶಾನ್ ಅಂತ.
1: ಎಸ್ ಡಿ ಈಶಾನ್, ಓಕೆ.
0: ಅವರು ನನಗೆ ಚೆನ್ನಾಗಿ ತರಬೇತಿ ಕೊಟ್ರು ಸರ್. ಅವರು ಕೊಟ್ಟಿದ್ರಿಂದನೇ ನಾನು ಇವತ್ತು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಬಲ್ಲೆ. ಈ ಸಮಯದಲ್ಲಿ ಯಾರಾದರೂ ಸ್ಪಾನ್ಸರ್ ಸಪೋರ್ಟ್ ಇದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ.
1: ಓಕೆ. ಅಂದ್ರೆ ಕಾರ್ಯಕ್ರಮದ ಮುಖಾಂತರ ಕೂಡ ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಶಿಲ್ಪಾ ಅವರಿಗೆ ಮಾತ್ರ ಅಂತಲ್ಲ, ಪ್ಯಾರಾ ಅಥ್ಲೆಟ್ಗಳಿಗೆ, ಅಥ್ಲೆಟ್ಗಳಿಗೆ ಫೈನಾನ್ಷಿಯಲ್ ಸ್ವಲ್ಪ ಬರ್ಡನ್ ಇದ್ದೇ ಇರುತ್ತೆ. ಅಂದ್ರೆ ಅಚೀವ್ ಮಾಡಿದ್ಮೇಲೆ ಸಹಕಾರ ಜಾಸ್ತಿ ಸಿಗುತ್ತೆ. ಅಚೀವ್ ಮಾಡ್ಲಿಕ್ಕಿಂತ ಮುಂಚೆ ಸಹಕಾರ ಕೊಡೋದು ಬಹಳ ಮುಖ್ಯ ಅಲ್ವಾ? ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೇಳ್ತಿರೋ ಯಾರು ಬೇಕಾದ್ರೂ ಕೂಡ ಈ ತರ ಅಥ್ಲೆಟ್ಸ್ ಗಳಿಗೆ ಅನುಕೂಲ ಮಾಡ್ಕೊಳ್ಳೋದ್ರೆ ಖಂಡಿತ ಮಾಡ್ಕೊಳ್ಳಿ ಅನ್ನುವ ಹಂಬಲ ಆಶಯ ನಮ್ಮದು ಕೂಡ, ಆಕಾಶವಾಣಿ ಮುಖಾಂತರ ಕೂಡ ನಾವು ಕೇಳ್ಕೊತಾ ಇದೀವಿ. ಆ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಮಾಡಿ, ಯಾರಿಗಾದ್ರೂ ಕೂಡ ಅಥ್ಲೆಟ್ ಗಳಿಗೆ ಸಹಕಾರ ಮಾಡಿ, ಹೌದಾ? ನೀವು ಕೇಳ್ಕೊತೀರಿ ಅಂತ ಕಾಣ್ತಿದೆ.
0: ಖಂಡಿತ ಕೇಳ್ಕೊಳ್ತೀನಿ ಸರ್. ಸರ್ಕಾರನು ಇವಾಗ ಏನಾದ್ರೂ ಒಂದು ನ್ಯಾಷನಲ್ ಒಂದು ಅಚೀವ್ಮೆಂಟ್ ನೆಕ್ಸ್ಟ್ ಇನ್ ಮಾಡಿದಾಗ ಅವ್ರನ್ನ ಒಂದ್ ಸ್ವಲ್ಪ ಗುರುತಿ, ಅವ್ರು ಏನಾದ್ರೂ ಒಂದು ಏನ್ ಟ್ರೈನಿಂಗ್ ಬೇಕು ಬೇಸ್ಮೆಂಟ್ ಅದೊಂದ್ ಸ್ವಲ್ಪ ಮಾಡೋದಾದ್ರೆ, ಯಾರು ಅವರವರ ವೈಯಕ್ತಿಕ ಸರ್ ಅವರು ಖುಷಿ ಇದ್ದ ಕೊಟ್ಟಾಗ ಸೊ ಅವರು ನೆನೆಸ್ಕೊಳ್ತಾರೆ, ಯಾರು ಮರೆಯಲ್ಲ. ಯಾಕಂದ್ರೆ ಕಷ್ಟ ಸಮಯದಲ್ಲಿ ಯಾರು ಆಗ್ತಾರೆ ಅವ್ರು ಎಂದಿಗೂ ಮರೆಯಕ್ ಆಗೋದಿಲ್ಲ. ಖುಷಿ ಇದ್ದಾಗ ಏನ್ ಬೇಕಾದ್ರೂ ಸಿಗ್ಬೋದು ಸರ್. ಕಷ್ಟ ಅನ್ನೋ ಸಂದರ್ಭದ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ಕಠಿಣ ಪರಿಶ್ರಮಗಳು. ಹಾಗಾಗಿ ಯಾರೇ ಆಗಿರ್ಲಿ, ನನ್ನಂತರ ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಹೆಲ್ಪ್ ಮಾಡಿದ್ರೆ ತುಂಬಾ ಅವ್ರು ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚು ಪದಕಗಳನ್ನ ನಮ್ಮ ದೇಶಕ್ಕಾಗಿರ್ಬೋದು, ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇನ್ನೂ ಹೆಚ್ಚೆಚ್ಚು ಪದಕಗಳನ್ನ
1: ತರಬಹುದು ಅಂತ ಹೇಳ್ತೀರಿ. ಈಗ ನೀವು ಅಥ್ಲೆಟ್ ಆಗುವ ಕನಸನ್ನ ರಾಘವೇಂದ್ರ ಅವರು ಹುಟ್ಟಾಕಿದ್ರು, ಯಾವ ಅಥ್ಲೆಟ್ ಆಗಬೇಕು ಅನ್ನುವ ಕನಸು ಅವರನ್ನು ಹುಟ್ಟಾಕಿದ್ರು? ಯಾಕೆಂತ ಹೇಳಿದ್ರೆ ಎಲ್ಲಾ ಗೇಮ್ನು ಆಡ್ಲಿಕ್ಕೆ ಆಗಲ್ಲ, ಪ್ಯಾರಾ ಅಥ್ಲೆಟ್ ಗಳು ಎಲ್ಲಾ ಗೇಮ್ನು ಆಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಸೂಟಬಲ್ ಆಗುವಂತಹ ಆಟಗಳನ್ನ ಆಡ್ಬೇಕಾಗತ್ತೆ. ನೀವು ಆಯ್ಕೆ ಮಾಡ್ಕೊಂಡಿದ್ದು ಆಟ ಯಾವುದು, ಇದೇ ಆಟವನ್ನು ಆಯ್ಕೆ ಮಾಡ್ಕೊಟ್ರ ಇಲ್ಲ ಬೇರೆ ಆಟವನ್ನು ಆಯ್ಕೆ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡಿದ್ದ ಹೇಗೆ?
0: ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಸಿಟ್ಟಿಂಗ್ ವಾಲಿಬಾಲ್ ಇದೆ. ಅಥ್ಲೆಟಿಕ್ ಬಂದಾಗ ನಮಗೆ ಹೇಳಿದ್ನಲ್ಲ ಸರ್, ಇವಾಗ ಒಂದು ಸ್ಟ್ಯಾಂಡಿಂಗ್ ಎಲ್ಲ ಮಾಡ್ಬೇಕಂದ್ರೆ ಬ್ಲೇಡ್ ಕಾಲ್ಗಳು ಬೇಕು, ಅದು ಬೇಕಂದ್ರೆ ಫೈನಾನ್ಷಿಯಲಿ 6-8 lakhs ಎಬೋಬೇಕು. ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲ್ ಇದ್ದಾಗ ನನಗೆ ಯಾವ್ದು ಸೂಟ್ ಆಗುತ್ತೆ? ಈಗ ಸಿಟ್ಟಿಂಗ್ ಥ್ರೋಸ್ ಬಂದು ಅಂದ್ರಲ್ಲೇ ಇರೋದ್ರಲ್ಲೇ ಅಲ್ಪ ಸ್ವಲ್ಪ ಹೇಗೆ ಮ್ಯಾನೇಜ್ ಮಾಡ್ಬೋದು. ಇವಾಗ ನಂದು ನಾರ್ಮಲ್ ಲೆಗ್ ಇದೆ, ಸೊ ಇವಾಗ ಅದಕ್ಕೂ ಒಂದು ಚೆನ್ನಾಗಿರೋದು ಹಾಕಿಸ್ಕೋತೀನಿ ಅಂದ್ರೆ 5 lakhs ಎಬೋ, ಒಂದು 20 lakhs ವರೆಗೂ ಇದೆ. ಸೊ ನಮಗೆ ಒಂದು ಬೇಸಿಕ್ ಅಂತನಾದ್ರೂ ಹಾಕಿಸ್ಕೋಬಹುದಿತ್ತು, ಆದ್ರೆ ನಾನು ಹಾಕಿಸ್ಕೊಳಕ್ ಆಗ್ಲಿಲ್ಲ. ನಮ್ಮಲ್ಲಿ ಏನಾಯ್ತೆ, ಈಗ ಅದ್ರಲ್ಲೇ ನಮ್ ಸರ್ ಹೇಳಿದ್ರು, ನನ್ ಕೋಚ್ ಈಶಾನ್ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಅವರೇ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ, ಈಗಿರೋ ಪರಿಸ್ಥಿತಿಲಿ ಹೇಗೆ

0: ಇದೆ, ಅದರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರು. ಅವಾಗ ಆ ಸಂದರ್ಭದಲ್ಲಿ ಈ ತರ ಮಾಡ್ಕೊಂಡು ಬಂದಾಗ ಏನಂತಂದ್ರೆ ಒಳ್ಳೆ ಸ್ಪೆಷಲಿಸ್ಟ್ ಗಳು ಸಿಕ್ಕಿದಾಗ ನಮಗೆ ಏನಂದ್ರೆ ಆಪ್ಷನಲ್, ನನಗೆ ಯಾವ್ದು ಚಾಯ್ಸ್ ಇದೆ ಈಗ ಸಿಟ್ಟಿಂಗ್ ಹೋಗೆ ಈಗ ಅದ್ ಮಾಡಕ್ಕಾಗಲ್ಲ ಸ್ಟ್ಯಾಂಡಿಂಗ್ ಅಂದಾಗ ಅದಾಗಿ ಈ ಆಪ್ಷನ್ ಅಲ್ಲಿ ತಗೊಂಡಿದ್ದು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್.
1: ನೀವು ಆಯ್ಕೆ ಮಾಡ್ಕೊಂಡು ಶಾರ್ಟ್ ಪುಟ್ ಮತ್ತೆ
0: ಡಿಸ್ಕಸ್
1: ಕಾಮನ್ ವೆಲ್ತ್ ಹೋಗ್ಬೇಕಾದ್ರೆ ನೀವು ಶಾರ್ಟ್ ಪುಟ್ ಆಯ್ಕೆ ಮಾಡ್ಕೊಂಡ್ರಿ ಅಲ್ವಾ? ಯಾಕೆ
0: ಶಾರ್ಟ್ ಪುಟ್ ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ ಸರ್, ಗೌರ್ನಮೆಂಟ್ನೆ ಈ ಕ್ಯಾಟಗರಿ ಅಂತ ಬಿಟ್ಟಿರುತ್ತೆ. ಅದು ನಾವು ಚಾಯ್ಸ್ ಅಲ್ಲ, ಅವರು ಬಿಟ್ಟಿರೋದ್ರಲ್ಲಿ ನಮ್ದು ಆ ಕ್ಯಾಟಗರಿ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡೋದು. ಹಾಗಾಗಿ ಅವ್ರು ಬಿಟ್ಟಂತ ಕ್ಯಾಟಗರಿಲಿ ನನ್ ಕ್ಯಾಟಗರಿ ಇತ್ತು. ಅದು ಯಾವ್ದು ಅಂದ್ರೆ ಸ್ಪೆಷಲಿ ಶಾರ್ಟ್ ಪುಟ್ಟೆ ಬಿಟ್ಟಿದ್ದು. ಆ ಬಿಟ್ಟಿರ್ಬೇಕಾದ್ರೆ ರ್ಯಾಂಕಿಂಗ್ ಇರಬೇಕು, ನಾನು ದುಬೈಗೆ ಹೋಗಿ ಕ್ವಾಲಿಫೈ ಮಾಡಿ ಸೆಲೆಕ್ಟ್ ಆಗಿದ್ದು ಸರ್.
1: ಓಕೆ ಓಕೆ ಓಕೆ. ಈಗ ಕಾಮನ್ವೆಲ್ತ್ ಸಂಬಂಧಪಟ್ಟ ಮಾತಾಡೋಣ.
0: ಓಕೆ ಸರ್,
1: ಹೇಗಿತ್ತು ಪ್ರಿಪರೇಷನ್, ಹೇಗಿತ್ತು ನಿಮ್ಮ ಆಟ ಅವಾರ್ಡ್ ಸ್ವೀಕಾರ ಮಾಡಿದ್ಮೇಲೆ ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ?
0: ಆ ಪ್ರಿಪರೇಷನ್ ಹಾರ್ಡ್ ವರ್ಕ್ ಇತ್ತು ಸರ್. ನಾನು ಶಾರ್ಟ್ ಪಿರಿಯಡ್ ಆದ್ರೂ ನನ್ನ ಕೋಚು ಇಶಾಂತ್ ಸರ್ ತುಂಬಾ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಿಸಿದ್ರು ನನ್ನ ಕೇಳಿ ಏನಾಗುತ್ತೆ ಅವರಲ್ಲಿ ಅಷ್ಟು ಶಾರ್ಟ್ ಪಿರಿಯಡ್ ಅಲ್ಲಿ ಏನಾಗುತ್ತೆ ಅಷ್ಟು ಮಾಡಿದ್ರು. ಅವ್ರು ಮಾಡಿಸಿದಂತದ್ದು ನಾನು ಅಷ್ಟೇ ಅವ್ರು ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪದೆ ಮಾಡಿದ್ದೀನಿ. ಆ ಮಾಡಿರೋದಕ್ಕೆ ಇವತ್ತು ಏನೋ ಒಂದು ಸಾರ್ಥಕತೆ ಅನ್ಬಹುದು. ಅವ್ರು ಮಾಡಿಕೊಟ್ಟಿದ್ದು ಅವ್ರು ಹೇಗ್ ಮಾಡ್ಬೇಕು ಹೇಗಿರ್ಬೇಕು ಮತ್ತೆ ನಮ್ಮ ಫುಡ್ ಇದಿರುತ್ತೆ ಅದ್ರದ್ದೆಲ್ಲ ನೋಡ್ಕೊಂಡು ವರ್ಕೌಟ್ ಇರ್ಬೋದು ರೆಸ್ಟ್ ಇರ್ಬೋದು ಅದು ಪರಿಶ್ರಮದಿಂದ ಬಂದು ಅದಾದ್ಮೇಲೆ ಕ್ವಾಲಿಫೈ ಆದಾಗ ಅವರಿಗೂ ಖುಷಿ ಆಯ್ತು ನಮಗೂ ಎಲ್ಲರಿಗೂ ಖುಷಿ ಆಯ್ತು. ಅದ ನಂತರ ಇನ್ನ ಗ್ಲಾಸ್ಗೋ ಹೋಗಿದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಕರ್ನಾಟಕದಿಂದ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದು, ಏನೋ ಒಂಥರ ನನಗೆ ಖುಷಿ, ಫಸ್ಟ್ ಟೈಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಮತ್ತೆ ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಿದ್ದು, ಅದು ಅನುಭವ ಹೇಳ್ಕೊಳಕ್ಕೆ ಆಗ್ಲಿಲ್ಲ. ಬೇರೆ ಇನ್ ಇಬ್ರು ಇದ್ರು ಸರ್, ಒಂದು ಬಾಸ್ಕೆಟ್ ಬಾಲ್ ಒಂದು ಸ್ವಿಮ್ಮಿಂಗ್ ಅವರಿದ್ರು ನಮ್ಮ ಪ್ಯಾರಾದಲ್ಲಿ ಅವರು ಇದ್ರು. ಅದ್ರ ಜೊತೆಗೆ ನಾನು ಅಂದಾಗ ಏನೋ ನಮ್ಮ ದೇಶಕ್ಕೋಸ್ಕರ ನಾನು ಸೆಲೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಇತ್ತು.
1: ಹಾಗೆ ಕೂಡ ನೀವು ಗ್ಲಾಸ್ಕೋದಲ್ಲಿ ಕೆಲವೊಂದು ವಿಡಿಯೋಸ್ಗಳು ಮಾಡಿ ರೀಲ್ಸ್ ಅನ್ನ ಮಾಡಿ ಕೂಡ ಹಾಕಿದ್ರಿ, ಅದನ್ನು ಕೂಡ ನಾವು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ನೋಡಿದ್ವಿ. ನೀವು ಗ್ಲಾಸ್ಕೋದಲ್ಲಿ ಕನ್ನಡ ಮಾತಾಡುವಂತದ್ದು ಅಲ್ಲಿ ಕನ್ನಡಿಗರು ಸಿಕ್ಕಾಗ ಕನ್ನಡಿಗರು ಹರ್ಷ ಹಂಚಿಕೊಂಡಿದ್ದು, ಓ ನೀವು ನಮ್ಮ ಕನ್ನಡಿಗರು ಹಾಗೆ ಮೆಳ್ಳು ಕೂಡ ಮಾಡಿದ್ರಿ ಅಂತ ಹೇಳಿ ನಿಮ್ಮನ್ನ ಹುರಿದುಂಬಿಸಿದ್ದು ಕೂಡ ನಾವು ರೀಲ್ಸ್ ಗಳಲ್ಲಿ ನೋಡಿದ್ವಿ. ಹೌದಾ?
0: ಹೌದು ಸರ್, ಖುಷಿ ಆಗುತ್ತೆ ಸರ್. ನಮ್ಮ ಭಾಷೆ ನಮ್ದು ಅಂತಂದಾಗ ನಾವು ಎಲ್ಲರೂ ಅವ್ರವ್ರ ಭಾಷೆ ಅಂದ್ರೆ ಪ್ರತಿಯೊಂದು ಭಾಷೆ ಬೇಕು ನಾನು ಬೇಡ ಅಂತ ಅನ್ನಲ್ಲ, ನಮ್ಮ ಭಾಷೆ ಬಂದಾಗ ನಮಗೂ ಒಂದು ಹೆಮ್ಮೆ ಅನ್ನೋದಿರುತ್ತೆ. ಹಾಗಾಗಿ ನಾನು ನನ್ನ ಭಾಷೆಲಿ ಏನಾಗುತ್ತೆ ನಾನು ನನ್ನ ಭಾಷೆಲ್ಲೇ ಮಾತಾಡಿದ್ದೀನಿ, ಅದು ಒಂಥರ ಖುಷಿನೇ. ಅಷ್ಟು ಹೊರದೇಶಕ್ಕೋಗಿ ಅಷ್ಟು ಜನಗಳ ಮಧ್ಯೆ ಬೇರೆ ಸುಮಾರು ಒಂದು 47 ಕಂಟ್ರಿ ಎಲ್ಲ ಬಂದಿತ್ತು, ಅವ್ರ ಮಧ್ಯೆ ನಾನು ನನ್ನ ಭಾಷೆನ ರೆಪ್ರೆಸೆಂಟ್ ಮಾಡಿದ್ದು ನನ್ನ ದೇಶಕ್ಕೆ ನಾನು ಕೀರ್ತಿ ತಂದಿರೋದು ತುಂಬಾ. ಯಾಕಂತಂದ್ರೆ ನಾಟ್ ಏಜಿ ಎಷ್ಟೋ ದೇಶಗಳ ಮಧ್ಯೆ ನಾನು ಹೋಗಿ ಅದ್ ನಿಂತದಾಗ ಓ ಅಟ್ ಲೀಸ್ಟ್ ನಾವು ಇಷ್ಟು ದಿನ ಶ್ರಮ ಪಟ್ಟಿದ್ಕು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅನ್ನೋದೇ ಒಂಥರ ರೋಮಾಂಚನ. ಅದು ಹೇಳಕ್ಕೆ ಆಗೋದಿಲ್ಲ, ಅಸಾಧ್ಯ, ವರ್ಣನೆ ಮಾಡಕ್ ಆಗಲ್ಲ.
1: ಅಂದ್ರೆ ಪಾರ್ಟಿಸಿಪೇಷನ್ ಬಹಳ ಮುಖ್ಯ, ಅಂದ್ರೆ ಆಯ್ಕೆ ಆಗದೆ ಬಹಳ ಮುಖ್ಯ.
0: ಹೌದು ಸರ್,
1: ಅಲ್ಲಿ ಆಯ್ಕೆ ಆಗಿ ನಾವು ಮೆಡಲ್ ಮಾಡೋದು ಇನ್ನೂ ದೊಡ್ಡ ಸಾಧನೆ ಅಲ್ವಾ? ಯಾಕೆಂತಂದ್ರೆ ಹೇಳಿ 47 ದೇಶಗಳಿಂದ, ಎಲ್ಲಾ ಕಂಟ್ರಿಗಳಿಂದ, 47 ದೇಶಗಳಿಂದ ಬಂದಂತಹ ಅಥ್ಲೀಟ್ಗಳು ಎಲ್ರಿಗೂ ಆಸೆ ಇರುತ್ತೆ ನಾನು ಒಂದು ಮೆಡಲ್ ಆರು ಮಾಡಬೇಕು, ಕಂಚು ಸಿಲ್ವರು ಗೋಲ್ಡ್ ಇಲ್ಲ ಗೋಲ್ಡ್ ನ ಆಸೆಗಳಿರ್ತದಕ್ಕೆಲ್ಲ ಎಲ್ರಿಗೂ ಕೂಡ. ಆದ್ರೆ ಆಗಿಲ್ಲ ಅಂದ್ರೆ ಕೂಡ ಒಂದು ಕಂಚಾರು ಆಗ್ಲಿಯಪ್ಪ ಅನ್ನುವ ಕನಸನ್ನ ಇಟ್ಕೊಂಡು ಬಹಳ ಪರಿಶ್ರಮದಿಂದ ಕೆಲಸ ಮಾಡುತ್ತಾರೆ. ಈಗ ಶಾರ್ಟ್ ಪುಟ್ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ ಎಷ್ಟು ಮೀಟರ್ ಅಂತರದ ನಿಮ್ಮ ಒಂದು ಈ ಕಂಚಿನ ಪಯಣ?
0: ಸರ್ ನಂದು ಅಲ್ಲಿ ಹಾಕಿದ್ದು 7.26 ಮೀಟರ್ಸ್ ಹಾಕಿದೆ. ಅಂದ್ರೆ
1: ನಂದು ಹೈಯೆಸ್ಟ್ ಅದು
0: ಅದೇನೆ ಸರ್, 7.26
1: ನಿಮ್ದು ಹೈಯೆಸ್ಟ್ ಅದೇನೆ?
0: ಅದೇನೆ.
1: ಓಕೆ,
0: ಅಂದ್ರೆ ಶಾರ್ಟ್ ಪಿರಿಯಡ್ ನಂದು ಇನ್ನೂ ಎಫರ್ಟ್ ಹಾಕ್ಬೋದಿತ್ತು. ಏನಕ್ಕಂದ್ರೆ ನನ್ನ ಪ್ರಾಕ್ಟೀಸ್ಗೆ ನಾನು ಸಿಲ್ವರ್ ಬ್ರಾಂಚ್ ಅಂತ ಹೇಳಿ, ಯಾಕಂತಂದ್ರೆ ನಾನಿಲ್ಲ ನಾನು ಗೋಲ್ಡ್ ಅಂತ ಹೇಳಕ್ ಆಗಲ್ಲ. ನಾನು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ 2030 ಗುಜರಾತ್ ಅಹಮದಾಬಾದ್ ಅಲ್ಲಿ ನಮ್ಮ ಇಂಡಿಯಾನೇ ರೆಪ್ರೆಸೆಂಟ್ ಮಾಡ್ತಿದೆ, ಅಲ್ಲಿ ಖಂಡಿತ ಗೋಲ್ಡ್ ನನ್ನ ದೇಶಕ್ಕೆ ನನ್ನ ತಂದೆ ತರ್ತೀನಿ ಅನ್ನೋದು ನನ್ಗೆ ಹೋಪ್ ಇದೆ, ತಂದೆ ತಗೋ ಬರ್ತೀನಿ. ಆ ಶಾರ್ಟ್ ಪಿರಿಯಡ್ ಅಲ್ಲಿ ನಮ್ಗೂ ಒಂದು ಆಸೆ ಇರುತ್ತೆ, ನಂದು ಇದು ಇಷ್ಟೇ ಇದ್ದಿದ್ದು, ನಾನು ಆದ್ನೇ ಗೋಲ್ಡ್ನೇ ತಗೋ ಬರ್ತೀನಿ, ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ನನಗೂ ಗೊತ್ತಿದೆ, ನನ್ನ ಕೋಚ್ಗೂ ಗೊತ್ತಿದೆ ಏನು ಅಂತ. ನಾನು ಅದನ್ನ ಅಚೀವ್ ಮಾಡಿದ್ದೀನಿ. ಯಾವ್ದಾಗ್ಲಿ ಸರ್ ಮೆಡಲ್ ಅಂದ್ಮೇಲೆ ಒಂದು ಅದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರೋ ಬ್ರಾಂಚ್ ಆಗಿರ್ಬೋದು, ಅದು ನನ್ನ ದೇಶಕ್ಕೆ ಯಾವ್ದೋ ಒಂದು ರೆಪ್ರೆಸೆಂಟ್ ಮಾಡಿ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ತಂದಿದ್ದೀನಲ್ಲ, ಅದು ನನ್ ತುಂಬಾ ಹೆಮ್ಮೆ ಅನಿಸ್ತಿದೆ.
1: ಈಗ ನೀವು 7.26 ಅಂತ ಹೇಳಿದ್ರಿ ಅಲ್ವಾ? ಓಕೆ, ಈಗ ಸಿಲ್ವರ್ ಎಷ್ಟಿತ್ತು?
0: 8.36 ಏನಾಯ್ತು ಸರ್.
1: ಗೋಲ್ಡ್?
0: ಗೋಲ್ಡ್ 9.81 ಸರ್.
1: ಓಕೆ, ಬಹಳ ಅಂತರ ಇದೆ ಅಂತ ಆಯ್ತು, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ.
0: ಅವರೆಲ್ಲ ಸರ್ ಒಂದು 6 ನನ್ನ ಜೊತೆ ಆಡಿರೋರೆಲ್ಲ 10-15-20 ಇಯರ್ಸ್ ಅವರು ಸರ್.
1: ಓಕೆ,
0: ನಾನೇ ಸ್ವಲ್ಪ ಶಾರ್ಟ್ ಪಿರಿಯಡ್ ಅಲ್ಲಿ ಹೋಗಿರೋ ಅಂತ ಸ್ವಲ್ಪ, ಯಾಕಂದ್ರೆ ನಾಟ್ ಏ ಈಜಿ ಒಂದು ಥ್ರೋಸ್, ಸಿಟ್ಟಿಂಗ್ ಥ್ರೋಸ್ ಅನ್ನೋದು ತಕ್ಷಣ ಇಂಪ್ರೂವ್ಮೆಂಟ್ ಆಗಲ್ಲ, ಎವ್ರಿ ಇಯರ್ ಇಂಪ್ರೂವ್ಮೆಂಟ್. ನಮ್ಗೆ 1 ಸೆಂಟಿಮೀಟರ್ ಬರೀ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಅದೇ ಖುಷಿ ಇರುತ್ತೆ, ಅಟ್ ಲೀಸ್ಟ್ ಇವತ್ತು 1 ಸೆಂಟಿಮೀಟರ್ ಜಾಸ್ತಿ ಹೋಯ್ತು ಅಂತ. ತಕ್ಷಣದಲ್ಲಿ ಇವಾಗ ಏನು ಜೀರೋದಲ್ಲಿ ಇದ್ಕೊಂಡು ಬಂದು ದಿಢೀರ್ ಅಂತಂದ್ರೆ ಸ್ವಲ್ಪ ಸಮಯ

0: ಬೇಕು, ನನಗೆ ನೆಕ್ಸ್ಟ್ ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೊತೀನಿ, ಅದನ್ನ ನನ್ನ ದೇಶಕ್ಕೆ ಏನ್ ತಗೊಂಡು ಕೊಡ್ಬೇಕು ಗೋಲ್ಡ್ ತಂದೆ ತಗ್ ತಂದು ಕೊಡ್ತೀನಿ ಸರ್.
1: ಈಗ ಮೆಡಲ್ ಆಯ್ತು, ಆದಂತಹ ಸಂದರ್ಭದಲ್ಲಿ ತಮ್ಮ ಎಮೋಷನ್ಸ್ ಹೇಗಿತ್ತು?
0: ಅದು ಹೇಳಕ್ಕೆ ಆಗಲ್ಲ ಸರ್, ಅದು ಇವಾಗ ನೆನ್ಕೊಂಡ್ರು ನಾನು
1: ಅಲ್ಲ ತಗೊಂಡಿದ್ದು ನೀವು ಮೆಡಲು, ಆದ್ರೆ ಸಂತೋಷ ಆಗ್ತಿರೋದು ಮತ್ತೆ ಈ ಮೈ ರೋಮಾಂಚನ ಆಗ್ತಿರೋದು ನಮ್ಗೆ.
0: ಇಲ್ಲ ಸರ್, ನಾನು ಹೋಗ್ಬೇಕಾದಾಗ ಇದು ಪತ್ರಕರ್ತರಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಈಗ ಫ್ರೆಂಡ್ಸ್ ವಿಶಸ್ಗಳಾಗಿರ್ಬೋದು, ಮೀಡಿಯಾಗಳು ಎಲ್ಲದರಲ್ಲೂ ಸಹ ತುಂಬಾನೇ ಅಭಿನಂದನೆಗಳು ನನಗೆ, ವಿಶಸ್ಗಳು ತುಂಬಾನೇ ಬತ್ತು. ಸರ್ಕಾರನು ಅಷ್ಟೇ, ಅದೇ ನಮ್ ಕ್ರೀಡಾ ಸಚಿವರು ಪರಮೇಶ್ವರ್ ಸರ್ ವಿಶ್ ಮಾಡಿದ್ರು, ಹಾಗೆ ನಮ್ಮ MLA ಸರ್ ರವಿಶಂಕರ್ ಸರ್ ಎಲ್ಲರೂ ಸಹ ಮಾಡಿದ್ರು. ನನಗೆ ಏನೋ ಒಂಥರ ಹೋಗೋ ಟೈಮಲ್ಲಿ ಒಂದು ಹುರಿದುಂಬಿಸಿ ಕಳಿಸ್ತಾರಲ್ಲ ಆತರ ಖುಷಿ, ಇಷ್ಟೊಂದೆಲ್ಲ ಇಷ್ಟಪಟ್ಟು ನಾನು ಎಲ್ಲೋ ಒಂದು ಎಲೆಮರಿ ಕಾಯ್ತಾರೆ, ಇದು ನಂದು ನನ್ ಪಾಡು ಅಂತ ಆಡ್ಕೊಂಡು ಹೋಯ್ತಿದ್ದಳು, ಎಲ್ಲರೂ ಇಷ್ಟೊಂದು ಪ್ರೀತಿ ಕೊಡ್ತಿದಾರಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಹೇಗೆ ಏನು, ಅಟ್ ಲೀಸ್ಟ್ ನಾನು ಹೋಗೋದಿಕ್ಕೆ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿದಾರಲ್ಲ, ನಾನು ನನ್ನ ಶ್ರಮ ಇದ್ರುವೆ ಆ ಶ್ರಮದ ಮುಂದೆ ಈ ಪ್ರೀತಿ ಕೊಟ್ಟಾಗ ಅದೆಲ್ಲ ಜೀರೋ ಅಂತ ಅನ್ಸ್ಬಿಟ್ಟಿರುತ್ತೆ.
1: ಖಂಡಿತವಾಗ್ಲೂ ಯಾಕೆಂತಂದ್ರೆ ನಾವ್ ಅದನ್ನ ಹೇಳ್ತಿವಲ್ಲ, ಈಗ ಪರಿಶ್ರಮ ಈಗ ಬರೀ ಶಿಲ್ಪ ಅವರ ಒಂದು ಮೆಡಲ್ ಮಾತ್ರ ನೋಡ್ತೀವಿ ಎಲ್ರು ಕಾಣುವಂತದ್ದು, ಅದೇನೆ ಆ ಪರಿಶ್ರಮ ಇದೆಯಲ್ಲ, ಪರಿಶ್ರಮ ಹಿಂದೆ ಇರುವಂತಹ ಕಷ್ಟ ಅದು ಶಿಲ್ಪ ಮತ್ತೆ ಅವರ ಕೋಚ್ ಮತ್ತೆ ಅವರ ಜೊತೆ ಕೆಲಸ ಮಾಡಿದವ್ರು ಮಾತ್ರ ಗೊತ್ತು. ಈಗ ಸುಮ್ನೆ ಎಲ್ಲರೂ ಕೂಡ ಮೆಡಲ್ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ಈಗ ನಾನು ಕಾಮನ್ವೆಲ್ತ್ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ವರ್ಷದ ಪರಿಶ್ರಮ ಅಂದ್ರೆ ಹಂತಗಳನ್ನ ದಾಟ್ಕೊಂಡು ಬರ್ಬೇಕಾಗತ್ತೆ, ಹಂತಗಳನ್ನ ಬಂದು ಕಾಮನ್ವೆಲ್ತ್ ಹೋಗ್ಬೇಕು, ನಂತರ ಅಲ್ಲಿ ಮೆಡಲ್ ಮಾಡ್ಬೇಕು. ಇದು ಬರೀ ಒಂದಿನ ಎರಡು ದಿನದ ಕೆಲಸ ಅಂತೂ ಖಂಡಿತ ಅಲ್ಲ, ಹೌದಾ? ಓಕೆ, ಇದಾದ್ಮೇಲೆ ಬಹಳ ಗುರುತಿಸೋದು ಬಹಳ ಜನ ಇದ್ದೇ ಇರ್ತಾರೆ ಅಲ್ವಾ? ಈಗ ಹಿಂದೆ ಈಗ ನೀವು ಕಷ್ಟಪಟ್ಟದಂತದ್ದು ಯಾರಿಗೂ ಗೊತ್ತಿರಲ್ಲ,
0: ಹೌದು,
1: ನೀವು ಆಗ್ಲೇ ಕೂಡ ಹೇಳಿದ್ರಿ ಫೈನಾನ್ಷಿಯಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಯಾರು ಅವಾಗ ಮುಂದೆ ಬರಲ್ಲ, ಸ್ಪಾನ್ಸರರ್ಸ್ ಇರಲ್ಲ, ನಮ್ದೇ ಕೈಯಿಂದ ದುಡ್ಡು ಹಾಕೊಬೇಕು, ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ ಹೇಳಿ. ಈಗ ಇವೆಲ್ಲ ಆದ್ಮೇಲೆ ನಿಮ್ಗೆ ಅಭಿನಂದನೆಗಳು ಮಹಾಪುರ ಬರುತ್ತೆ, ಹಣದ ಮಹಾಪುರ ಬರುತ್ತೆ, ಹೌದಾ?
0: ಇನ್ನ ಬರ್ತಿಲ್ಲ,
1: ಬರ್ತಾ ಇದೆ ಅಲ್ಲ, ಸರ್ಕಾರದವರು ಕೂಡ ನಿಮ್ಗೆ ಕೆಲವೊಂದು ಹಣವನ್ನ ಘೋಷಣೆ ಮಾಡಿರ್ತಾರಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ?
0: ಹಾ ಸರ್, ಖುಷಿ ಆಗ್ತಿದೆ, ಅವರು 15 ಲಕ್ಷ ಕ್ಯಾಶ್ ಮತ್ತೆ ಬಿ ಗ್ರೇಡ್ ಗ್ರೂಪ್ ಕೊಟ್ಟಿದ್ದಾರೆ.
1: ಯಾರು?
0: ನಮ್ಮ ಕರ್ನಾಟಕ
1: ಸರ್ಕಾರದವರು.
0: ಸೆಂಟ್ರಲ್ ಗವರ್ನಮೆಂಟ್ ಇಂದ 10 ಲ್ಯಾಕ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಇದ್ರಲ್ಲೂ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅದು ಜಾಬ್ ಒಂಥರ ಖುಷಿ, ಮತ್ತೆ ಏನೇ ಅಮೌಂಟ್ ಕೊಟ್ಟಿದ್ರು ನಮ್ಮ ಇದು ಜರ್ನಿಗೆ ಅದು ಸಾಕಾಗಲ್ಲ, ಏನಂತಂದ್ರೆ ಅದು ನಮ್ಗೆ ಅಷ್ಟೇ ಖರ್ಚುಗಳು ಇರುತ್ತೆ, ಬೇರೆ ಸ್ಟೇಟ್ಗಳೆಲ್ಲ ಇದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದಾರೆ ಸರ್, ನಮ್ಮದ್ರಲ್ಲೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಈ ಜಾಬ್ ಅಂದ ತಕ್ಷಣ ನನಗೂ ಖುಷಿ, ಓಕೆ ಜಾಬ್ ಸಿಕ್ತು, ಒಂದ್ ಲೈಫ್ ಸೆಟ್ಲ್ ಆಯ್ತು, ನಾನು ಏನೋ ಒಂದ್ ಮಾಡಬಹುದು ಅಂತ. ಇಲ್ಲ ಅದ್ರ ಜೊತೆಗೆ ಅಂದ್ರೆ ನಮ್ ಗವರ್ನಮೆಂಟ್ ಅಲ್ಲಿ ಏನಂತಂದ್ರೆ ಈಗ ಜಾಬ್ಗೆ ಹೋದ್ರೆ ನಾನು ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ಗೆ ಹೋಗ್ತೀನಿ ಅಂದ್ರೆ ನಂದೇ ಆದ ಶೆಡ್ಯೂಲ್ಗಳಿರುತ್ತೆ. ಈಗ ಆ ಟೈಮ್ ಅಲ್ಲಿ ಅಂದ್ರೆ ನಮ್ ಸರ್ಕಾರ ಏನ್ ಅಂದ್ರೆ ನಮಗೆ ಒಂದ್ ಸ್ವಲ್ಪ ಸ್ಯಾಲ್ರಿ ಜೊತೆಗೆ ಮತ್ತೆ ಒಂದ್ ಸ್ವಲ್ಪ ರೀಸನಬಲ್ ಇದು ಸ್ಪೋರ್ಟ್ಸ್ ಗೆ ಅಂತ ಕೊಟ್ಟಾಗ ನಾವೊಂದು ಅಚೀವ್ಮೆಂಟ್ ಮಾಡಕ್ ಆಗುತ್ತೆ. ಈಗ ವರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ, ಅದೊಂದು ನಮಗೆ ನಮ್ ಸರ್ಕಾರ ಮಾಡಿಕೊಟ್ರೆ, ನನ್ನ ಜೊತೆಗೆ ಬೇರೆ ಪ್ಲೇಯರ್ಸ್ಗಳು ಈ ತರ ಅಪರ್ಚುನಿಟಿ ಇದೆ, ನಾವು ಎಷ್ಟೋ ಜನ ಇದ್ದಾರೆ ಸರ್, ಅವ್ರಿಗೂ ಇನ್ನೂ ಒಂದು ಹೆಲ್ಪ್ ಆಗುತ್ತೆ, ನಮಗೂ ನಮಗೂ ಆದಂಗೆ ಬೇರೆ ಬರೋ ಪ್ಲೇಯರ್ಗೂ ಹೆಲ್ಪ್ ಆಗುತ್ತೆ, ಅವರು ತುಂಬಾ ಹೆಚ್ಚು ನಮ್ಮ ದೇಶಕ್ಕೆ ಮೆಡಲ್ಗಳು ತರ್ತಾರೆ, ನಮ್ಮ ಕರ್ನಾಟಕಕ್ಕಾದ್ರೂ ಸರ್ಕಾರಕ್ಕೆ ಮೆಡಲ್ ತರ್ತಾರೆ ಅಂತ.
1: ಖಂಡಿತವಾಗ್ಲು, ಯಾಕೆಂತಂದ್ರೆ ನೀವು ಹೇಳೋ ಪ್ರಕಾರ ಈಗ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ಸರ್ಕಾರದಿಂದ ಸಿಗ್ತಾ ಇದೆ, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಗಮನಿಸಿ ನಮ್ಮ ಅಥ್ಲೆಟ್ಗಳನ್ನ ಗಮನಿಸಿಕೊಂಡ್ರೆ ಇನ್ನೂ ಹೆಚ್ಚಿನ ಮೆಡಲ್ ಮಾಡಬಹುದು.
0: ಖಂಡಿತ
1: ಅಲ್ವಾ? ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಕೂಡ, ಎರಡು ಸರ್ಕಾರಗಳು ಸ್ವಲ್ಪ ಲಿಬರಲ್ ಆಗಿದೆ, ಇನ್ನೂ ಚೆನ್ನಾಗಿ ನಾವು ಮೆಡಲ್ ಮಾಡಬಹುದು ಅಂತ ಹೇಳ್ತೀರಿ. ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಬೆಲೆ ಕಟ್ಟಲೇಬೇಕಾಗುತ್ತೆ, ಯಾಕಂದ್ರೆ ಎಲ್ರಿಗೂ ಸಿಗುವಂತಹ ಅವಕಾಶ ಖಂಡಿತ ಅಲ್ಲ, ಇದು ಕೆಲವೇ ಕೆಲರಿಗೂ ಸಿಗುತ್ತಂತ ಅವಕಾಶ. ಯಾಕೆಂತಂದ್ರೆ ನಾವು ಹೇಳ್ತೀವಿ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲಾ ವಿಚಾರದಲ್ಲೂ ಹೇಳ್ತಿರ್ತೀವಿ, ಕಲೆ ಎಲ್ರಿಗೂ ಸಿಗಲ್ಲ, ಕೆಲವ್ರನ್ನ ಮಾತ್ರ ಅದು ಕೈ ಬೀಸಿ ಕರೆಯುತ್ತೆ ಅಂತ ಹೇಳಿ. ಸ್ಪೋರ್ಟ್ಸ್ ಹಾಗೇನೆ ಅಲ್ವಾ, ಎಲ್ರೂ ಕೂಡ ಅಪ್ಕೊಳ್ಳುತ್ತೆ, ಆದ್ರೆ ಅದು ಕರ್ಕೊಂಡು ಹೋಗುವಂತದ್ದು ಸಾಧನೆ ಮಾಡುವಂತದ್ದು ಕೆಲವೇ ಕೆಲವು ಮಂದಿನ ಆಯ್ಕೆ ಮಾಡ್ಕೊಂಡು ಹೋಗುವಂತದ್ದಲ್ವಾ?
0: ಹೌದು ಸರ್, ಅಂದ್ರೆ ಇವಾಗ ಎಲ್ಲವೂ ನಮ್ಮ ಕಣ್ಣು ಮುಂದ್ಗಡೆನೆ ಬರುತ್ತೆ ಅಂತಲ್ಲ, ಯಾವುದೋ ಒಂದ್ ರೂಪದಲ್ಲಿ ಬರ್ಬೋದು, ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಆ ಟೈಮಲ್ಲಿ ಬೇಡ ನಾನು ಹೋಗಲ್ಲ ಮಾಡಲ್ಲ ಅನ್ಬಾರ್ದು, ಸಿಗ ನಂದು ಈ ಕಡಿಮೆ ಅವಕಾಶದಲ್ಲಿ ಸಿಕ್ಕಿದ್ರು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅದು ಬೇಡ ನೆಕ್ಸ್ಟ್ ನೋಡೋಣ ಅಂತ ನಾನಲ್ಲ, ಏನೇ ಆಗಿರ್ಬೋದು ಯಾವ ರೂಪದಲ್ಲಿ ಸಿಗುತ್ತೆ ಅನ್ನೋದ, ಬರೋ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ದೇನೆ ನಮ್ದು ಏನಿದೆ ನಾವು ಅದನ್ನ ಅಚೀವ್ ಮಾಡಿದ್ರೆ ಖಂಡಿತ ಅಚೀವ್ಮೆಂಟ್ ಮಾಡಬಹುದು. ಅಂದ್ರೆ ಇವಾಗಿನ ನಮ್ಮ ಇದ್ರಲ್ಲಿ ಜಾಸ್ತಿ ಇವಾಗ ಡಾಕ್ಟರ್ ಇಂಜಿನಿಯರ್ಸ್ ಅದ ಪ್ರೊಫೆಷನ್ ಅಲ್ಲೇ ಜಾಸ್ತಿ ನೋಡ್ತಿರ್ತಾರೆ, ಸ್ಪೋರ್ಟ್ಸ್ ಗೆ ಎಲ್ಲೋ ಕೆಲವರು ಅಷ್ಟೇನೆ ಇಂಟ್ರೆಸ್ಟ್ ಕೊಡೋದು. ಇವಾಗ ಒಂದು ಹೈಸ್ಕೂಲ್ ಕಾಲೇಜ್ ಅನ್ನೋ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಈಗ ಸ್ಟಡಿ ಬೇಕು ಅಂತಾರೆ, ಸ್ಟಡಿನೂ ತುಂಬಾ ಮುಖ್ಯ ಸರಿಯಿಲ್ಲ ಅಂತ ಹೇಳ್ತಲ್ಲ, ಅದ್ರ ಜೊತೆಗೂ ಸ್ಪೋರ್ಟ್ಸ್ ಗೆ ಅಂತಾನು ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮತ್ತೆ ಅವ್ರದೇ ಆದ ಒಂದು ಏನು ರೆಕಗ್ನೈಸ್ ಇರುತ್ತೆ, ಅವ್ರದೇ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಎಲ್ಲರೂ ಬರ್ಬಹುದು, ಅವ್ರಿಗೂ ಒಂದು ಪ್ರತಿಭೆಯನ್ನ ತೋರಿಸಬಹುದು ಅಂತ ನಾನು.

0: ಮೊದಲು ಹೇಳ್ತೀನಿ ಸರ್.
1: ಖಂಡಿತವಾಗ್ಲು. ಯಾಕೆ ಅಂತಂದ್ರೆ ಶಿಲ್ಪ ಅವ್ರಿಗೆ ಆದಂತಹ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಒಂದು ದುರ್ಘಟನೆಯಿಂದ ಕುಂದೋಗ್ಬಿಟ್ಟಿದ್ರೆ ಈ ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಆರಂಭದಲ್ಲೇ ಕೂಡ ಹೇಳಿದಾಗೇನೆ, ಏನೇ ಸಮಸ್ಯೆ ಅಂದ್ರೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಖಂಡಿತ ಇರುತ್ತೆ. ಎಲ್ಲರಿಗೂ ಅವರವ್ರದ ಏನು ನಾವು ಹೆಂಡತಿ ಕುಟುಂಬದ ಸಮಸ್ಯೆಗಳಿರ್ಬೋದು, ಈ ರೀತಿಯಾದಂತಹ ಆಘಾತಗಳು ಅಪಘಾತಗಳು ಆದಾಗಲೂ ಕೂಡ ಕುಂದದೆ ನಾವು ಕೂಡ ಮುನ್ನಡೆದಾಗ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ಶಿಲ್ಪಾ ಕೆ ಎಸ್ ಅವರು, ಹೌದಾ? ಈಗ ಎಷ್ಟೋ ಜನ ಆ ಸಂದರ್ಭದಲ್ಲಿ ಅಯ್ಯೋ ಹಿಂಗಾಗೋಯ್ತಲ್ಲ ಈ ಹುಡುಗಿಗೆ ಅಂತ ಯೋಚನೆ ಮಾಡ್ತಿದ್ರು, ಈಗ ಈ ಹುಡುಗಿ ಈ ಸಾಧನೆ ಮಾಡ್ಬಿಟ್ಲಾ ಅನ್ನುವಂತಹ ಯೋಚನೆ ಮಾಡುವಂತಹ ರೀತಿಯಲ್ಲಿ ನೀವು ಈ ಒಂದು ಅಚೀವ್ಮೆಂಟ್ ಮಾಡಿರೋದು ಬಹಳ ದೊಡ್ಡ ಸಾಧನೆನೇ ಸರಿ ಶಿಲ್ಪಾ ಅವ್ರೆ, ಹೌದಾ?
0: ಖಂಡಿತ ಸರ್. ಇವಾಗ ಅನ್ಕೊಳ್ತಾರೆ ಈ ತರ ಆಗಿದ್ದಾಳೆ ಸುಮ್ನೆ ಮನೇಲಿ, ಮತ್ತೆ ಓಡಾಡಕ್ ಆಗುತ್ತಾ, ಏನ್ ಮಾಡ್ತಾರೆ ಎಂತ ಮಾಡ್ತಾರೆ ಅನ್ನೋರು ಇರ್ತಾರೆ. ಕೆಲವರು ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಇರ್ತಾರೆ, ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ತಗೊಳ್ತಾರೆ ನಮ್ಮ ಜನಗಳಲ್ಲಿ ಅಂತ ಅನ್ನಕ್ ಆಗಲ್ಲ. ಆತರ ಇರುವ ಟೈಮಲ್ಲಿ ಏನಂತ ಅಂದ್ರೆ, ಮನೆ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಅದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಯಾವ ತರ ಹುರಿದುಂಬಿಸ್ತಾರೆ, ಯಾರೇ ಏನೇ ಅನ್ಬಹುದು, ಯಾರೇ ಏನೇ ಮಾಡ್ಬೋದು, ನನ್ನ ಮನೇಲಿ ತುಂಬಾ ಪಾಸಿಟಿವ್ ಆಗಿದ್ರೆ ಏನ್ ಬೇಕಾದ್ರೂ ಸಕ್ಸಸ್ ಮಾಡ್ಬಹುದು. ಕೆಲವ್ರು ಹಂಗ ಅಂತಾರೆ, ಇವಾಗ ಅಯ್ಯೋ ಅವಳು ಏನ್ ಮಾಡ್ತಾಳೆ ಸುಮ್ನೆ ಹಂಗ ಹೋಗ್ತಾಳೆ ಹಿಂಗ್ ಆತರ ಮಾಡ್ತಾಳೆ ಅಂತ ಕೆಲವ್ರು ಅನ್ಕೋಬಹುದು. ಆದ್ರೆ ಇವತ್ತು ಒಂದು ಏನೋ ಅಚೀವ್ಮೆಂಟ್ ಮಾಡಿದಾಗ ಅನ್ನೋರು ಇವತ್ತು ಬೇರೆ, ಓ ಏನೋ ಒಂದ್ ಮಾಡಿದ್ಲು ಆಗ ಅನ್ನೋದೇ ಬೇರೆ ಇತ್ತು, ಇವತ್ತು ಅವರೇ ಬಾಯಲ್ಲಿ ಬೇರೆ ರೀತಿ ಮಾತು ಬರುತ್ತೆ ಸರ್.
1: ಅದೇ ಸಾಧನೆ,
0: ಅದೇ ಸಾಧನೆ, ಅದೇ ಅನ್ನಿಸ್ಕೋಬೇಕು ಆತರ.
1: ಅಭಿಪ್ರಾಯಗಳು ಬೇರೆ ಬೇರೆ ಇದ್ರು ಕೂಡ ಒಬ್ಬರ ಮಾತಿನ ದಾಟಿ ಇರುತ್ತಲ್ಲ ಏನಂತ ನಾವು ಹೇಳ್ತೀವಿ. ಈಗ ಅವರು ಹುಡುಕಲ್ಲಿ ಏನಾಗುತ್ತೆ ಅನ್ನೋರು, ಓ ಹುಡುಕಲ್ಲಿ ಆಯ್ತು, ಅವ್ರ ಬಾಯಲ್ಲಿ ಹೇಳಿಸ್ಕೊಳ್ಳೋದಿಲ್ಲ, ಅದೇ ಸಾಧನೆ ಅಲ್ವಾ?
0: ಇವಾಗ ಹಳ್ಳಿಗಳಲ್ಲಿ ಏನು ಸರ್ ಗೊತ್ತಾ, ಸಾಮಾನ್ಯ ಈಗ ಸ್ವಲ್ಪ ಹುಡುಗರು ಹುಡುಗಿರು ಅನ್ನೋದು ತಾರತಮ್ಯ ಇದ್ದೇ ಇರುತ್ತೆ. ಅದ್ರಲ್ಲಿ ಏನಂತಂದ್ರೆ, ಇವಾಗ ನಮ್ಮನೆಯಲ್ಲಿ ಬರೀ ಹೆಣ್ಮಕ್ಳೇ, ಇವಾಗ ಅಂದ್ರೆ ನಮ್ಮ ಅಪ್ಪ ಅಮ್ಮನೂ ಇರ್ತಾರೆ, ಇವಾಗ ನಾವೇ ಅವ್ರಿಗೆ ಬ್ಯಾಕ್ ಬೋನ್ ಆಗಿರ್ಬೇಕು, ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೂ ನಾವೇ ನೋಡ್ಕೋಬೇಕು ಮಾಡ್ಬೇಕು. ಕೆಲವೊಂದ್ ಸಂದರ್ಭದಲ್ಲಿ ಇವಳೆ ಬರ್ತಾಳೆ ಮಾಡ್ತಾಳೆ ಅಂದ್ರೆ ಇರದೇ ನಾವು, ಇನ್ನ ಯಾರು ಇಲ್ಲ, ಸೊ ನಾವೇ ನೋಡ್ಕೋಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಗಂಡು ಅನ್ನಲ್ಲ, ಅವ್ರ ಮನೆಗೆ ಯಾರು ಸಪೋರ್ಟ್ ಇರ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನ್ನ ಮನೆಗೆ ನಾವೇ ನಿಂತ್ಕೋಬೇಕು, ಬೇರೆಯವ್ರು ಬಂದು ನಿಂತ್ಕೊಳಕ್ ಆಗಲ್ಲ. ಆ ಸಂದರ್ಭದಲ್ಲಿ ಕೆಲವರು ಅಂದಿರೋದುಂಟು, ಆದ್ರೆ ಏನು ಮಾಡಕ್ಕಾಗಲ್ಲ, ನಮ್ಮನೆ ಪರಿಸ್ಥಿತಿಲಿ ನಾವೇ ನೋಡ್ಕೋಬೇಕಾಗುತ್ತೆ. ಇವಾಗ ನಾವು ನಮ್ಮ ಅಪ್ಪ ಅಮ್ಮ ನನಗೆ ಒಂದು ಎಜುಕೇಶನ್ ಕೊಟ್ಟು ಒಂದು ಧೈರ್ಯ ಕೊಟ್ಟಿರೋದಕ್ಕೆ ನಾನು ಒಂದ್ ಕಡೆ ಹೋಗಿ ಮಾತಾಡ್ಬಹುದು, ಏನಾದ್ರೂ ಒಂದ್ ಕೇಳ್ಬಹುದು. ಅದೇ ನನ್ನ ಅಪ್ಪ ಅಮ್ಮ ನನಗೆ ಏನು ಕೊಡ್ಲಿಲ್ದ ಹೋಗಿದ್ರೆ ನಾನು ಹೋಗಿ ಮಾತಾಡಕ್ ಆಗ್ತಿರ್ಲಿಲ್ಲ, ನಾನು ಈ ಒಂದು ಅಚೀವ್ಮೆಂಟ್. ಇವಾಗ ಆತರ ಅನ್ನೋರು, ಇವಾಗ ನಾನೇ ಅವ್ರ ಮುಂದ್ಗಡೆ ಒಂದು ಏನೋ ನನ್ನ ಕೈಲಾದಷ್ಟು ನಾನು ನನ್ನ ದೇಶಕ್ಕೊಂದು ಹೆಸರು ತಗೋ ಬಂದಿದ್ದೀನಿ ಅಂತ ಹೇಳ್ಬೋದ್ಲೆ. ಇವಾಗ ಅವರೇ ಅಂದರು ನಾನ್ ಹಂಗ ಅಂದಿದ್ದೆ ಅನ್ನೋದು ಅವ್ರಿಗೆ ಅನುವರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ ಸರ್, ಅಷ್ಟೇನೆ. ಹೇಳಕ್ ಹೋಗಲ್ಲ, ಅದು ಅವ್ರ ಅಂದಿದ್ದು ಅವರವರಿಗೆ ಬಿಟ್ಟಿದ್ದದು ಅಷ್ಟೇನೆ.
1: ಈಗ ಶಿಲ್ಪಾ ಅವ್ರ ಹತ್ರ ಮಾತಾಡ್ತಿದ್ರೆ ಸಮಯ ಹೋಗೋದೆ ಗೊತ್ತಾಗೋದಿಲ್ಲ. ಅರ್ಧ ಗಂಟೆ ಸಮಯದಲ್ಲಿ ಶಿಲ್ಪಾ ಅವರ ಜರ್ನಿನ ಫೋಕಸ್ ಮಾಡ್ತೀವಿ, ಅವರ ಕಾಮನ್ವೆಲ್ತ್ ಫೋಕಸ್ ಮಾಡ್ತೀವಿ ಅಂದ್ರೆ ಕಷ್ಟ. ಆದ್ರೂ ಕೂಡ ಅವರ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮ್ಮ ಆಕಾಶವಾಣಿಗೆ ಬಂದು ಕೆಲವೊಂದು ವಿಚಾರಗಳನ್ನ ಅವರು ಪಟ್ಟಂತಹ ಕಷ್ಟ ಸುಖ ಹಾಗೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೋತಿದ್ದೀನಿ. ಇನ್ನೊಂದು ಕೇಳಲೇಬೇಕು, ಇದಾದ ಮೇಲೆ ನೀವು ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ರಿ, ಬಹಳ ಸಂತೋಷದ ವಿಚಾರ ಎಲ್ರಿಗೂ ಕೂಡ. ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಈ ಅವಕಾಶ, ನಿಮ್ಗೆ ಸಿಕ್ಕಿದೆ ಅಂದ್ರೆ ಅಥ್ಲೆಟ್ಗಳಿಗೆ ಸಿಕ್ಕಿದೆ ಅಲ್ವಾ? ಅದ್ರದ ಒಂದು ಅನುಭವನ ಹಂಚ್ಕೋಬೋದಾ?
0: ಹಾ ಸರ್, ಅದು ಅಂದ್ರೆ ಅವರು ತುಂಬಾ ಕ್ರೀಡೆಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓ ಅಂದ್ರೆ ಅವರು ಇನ್ವೈಟ್ ಮಾಡಿದ ಒಂಥರ ಖುಷಿ ಇತ್ತು, ನಾವು ಹೋಗಿ ನೋಡ್ಬೇಕು ಮಾತಾಡಿಸ್ಬೇಕು ಅನ್ನೋದಿರುತ್ತೆ. ಸರ್ ಖಂಡಿತ
1: ಮಾತಾಡ್ಸಿದ್ರ?
0: ಮಾತಾಡ್ಸಿದ್ರು. ಅವ್ರಿಗೆ ಏನಂತ ಅಂದ್ರೆ, ನಾವು ಏನೋ ಒಂದ್ ಅನ್ಕೊಂಡು ಹೋಗಿರ್ತೀವಿ, ಅವ್ರು ನೋಡಿದ್ರೆ ನಮ್ಮನೆಯವರು ಸಂಬಂಧಿಕರು ಒಡನಾಡಿಗಳ ತರನೇ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಹೊರಗಡೆ ನೋಡಿದಾಗ ಹಾಗೆ ಅಂತ ಅನ್ಕೊಂಡು, ಅವ್ರ ಜೊತೆ ಹೋದಾಗ ನಾವು ಏನೇ ಮಾತಾಡ್ತಿರೋದು ಅನ್ನೋದು ಖುಷಿ ಇರುತ್ತೆ. ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ, ತುಂಬಾ ಎನ್ಕರೇಜ್ಮೆಂಟ್ ಕೊಡ್ತಾರೆ, ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಮಾಡಿ ಮೋಟಿವೇಶನ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಸರ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಒಂದ್ ಲಂಚ್ ಹಂಚ್ಕೊಂಡಿದ್ದಾಗಿರ್ಬೋದು, ತುಂಬಾ ಖುಷಿಯಿಂದ ಒಂದು ಫೋಟೋ ಎಂದು ಕೇಳಿದ್ರು ಅಷ್ಟೇ. ಎಲ್ಲಾ ರೀತಿಲೂ ಒಂದು ತುಂಬಾ ಸಪೋರ್ಟಿವ್ ಆಗಿತ್ತು. ಆತರನೇ ಫೀಲ್ ಇತ್ತು ನನಗೆ. ಅಲ್ಲಿ ಹೋದಾಗ ಹೋಗ್ಬೇಕಾದ್ರೆ ಹೋಗ್ತಾ ಇದೀನಲ್ಲ ಅನಿಸ್ತು, ಅಲ್ಲಿ ಹೋದಾದ್ಮೇಲೆ ನಂಗೆ ಆತರ ಫೀಲ್ ಅನ್ಸಿಲ್ಲ. ಖಂಡಿತ ತುಂಬಾ ಚೆನ್ನಾಗಿತ್ತು ಆ ಮೆಮೊರಿ. ಏನೋ ಅಂತಂದ್ರೆ ಅದು ಲೈಫ್ ಲಾಂಗ್ ಇರುತ್ತೆ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ, ಅವ್ರ ಜೊತೆ ಒಡನಾಟ ಇದ್ದಾಗ, ಅವ್ರ ಜೊತೆ ಕೂತ್ಕೊಂಡು ಏನೋ ಒಂದು ಊಟ ಮಾಡ್ಬೇಕಾದಾಗ, ಅವ್ರು ನಮ್ ಜೊತೆ ಕಮ್ಯುನಿಕೇಶನ್ ನಿಂತ್ಕೊಂಡು ಮಾಡಿದಾಗ, ಅಟ್ ಲೀಸ್ಟ್ ಅವರು ನಮಗೆ ಆತರ ಸಪೋರ್ಟಿವ್ ಆಗಿ ಕೊಟ್ಟಾಗ, ನಾವು ನಮ್ಮನ್ನ ನೋಡಿ ಇನ್ನು ಎಷ್ಟೋ ಜನ ಬರ್ತಾರೆ, ನಮಗೆ ಇನ್ನು ಹೆಚ್ಚಾಗಿ ಅಚೀವ್ಮೆಂಟ್ ಮಾಡಿ ಇನ್ನು ಹೋಗ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ.
1: ಖಂಡಿತವಾಗ್ಲು ಬಹಳ ಸಂತೋಷದ ವಿಚಾರಗಳು, ಸಂತೋಷದ ಸಂಗತಿಗಳನ್ನ ಹಂಚಿಕತಾ ಇದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ ಶಿಲ್ಪಾ. ಈಗ ಬಹಳಷ್ಟು ಜನ ಕುಂದೋಗಿರ್ತಾರೆ, ಕುಸ್ಬಿಟ್ಟಿರ್ತಾರೆ, ಏನು ಆಗೋದಿಲ್ಲ ಆಯ್ತು ಅಂದ್ರೆ, ಬಹಳಷ್ಟು ಜನ ಮದುವೆ ಆಗ್ಬಿಟ್ಟಿರ್ತಾರೆ, ಇನ್ ಬೇರೆ ಬೇರೆ ಸಂಸಾರದ ಜಂಜಾಟಗಳಲ್ಲಿ ತೊಡಗ್ಬಿಟ್ಟಿರ್ತಾರೆ. ಇಷ್ಟೇ ಬಿಡು ಮಕ್ಕಳು ಗಂಡ ಸಂಸಾರ ಅಂತ ಹೇಳಿ ಇದನ್ನೆಲ್ಲ ಮೆಟ್ಟಿ ನಿಂತು ಅವರು ಕೂಡ ಸಾಧನೆ ಮಾಡುವ ಅವಕಾಶ

0: ಖಂಡಿತ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ಉದಾಹರಣೆ ನಾವು ಶಿಲ್ಪ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೇ ಕಷ್ಟಗಳಿದ್ರು ಕೂಡ ಫೈನಾನ್ಷಿಯಲ್ ಆಗಿರ್ಬೋದು, ಆಮೇಲೆ ಈ ದುರ್ಘಟನೆ ಆದಂತ ಆ ಸಂದರ್ಭದಲ್ಲಿ ತನ್ನ ಕಾಲನ್ನೇ ಕಳ್ಕೊಂಡಿದ್ದಾಗ್ಬೋದು, ಎಲ್ಲ ಆಗಿದ್ರು ಕೂಡ ಈ ತರ ಸಾಧನೆ ಮಾಡೋದು ಬಹಳ ಚಿಕ್ಕ ವಿಚಾರ ಅಂತೂ ಖಂಡಿತ ಅಲ್ಲ. ಆ ನಿಟ್ಟಿನಲ್ಲಿ ಬಹಳಷ್ಟು ಹೆಣ್ಮಕ್ಳು ಗಂಡು ಮಕ್ಳು ಈ ಮಾತು ನಿಮ್ಮ ಮಾತುಗಳನ್ನ ಆಕಾಶವಾಣಿ ಮುಖಾಂತರ ಕೇಳ್ತಿರ್ತಾರೆ. ಅವ್ರಿಗೆ ನೀವು ಹೇಳಬೇಕು ಅನ್ನುವ ಮಾತು ಅಂತಂದ್ರೆ ಏನ್ ಹೇಳ್ತೀರಿ
1: ಸರ್? ಇಲ್ಲಿ ಏಜ್ ಅನ್ನೋದೇನಿಲ್ಲ, ನಿಮ್ಮ ಪ್ರಯತ್ನಕ್ಕೆ ಈಗ ನನ್ಗೆ ಏಜ್ ಆಯ್ತು, ನನಗೆ ಈಗ ಚಿಕ್ಕ ವಯಸ್ಸು ಅನ್ನೋದಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನಿಮ್ಮಲ್ಲಿ ಆಸಕ್ತಿ ಇದೆಯಾ, ನೀವೇನಾದ್ರೂ ಅಚೀವ್ಮೆಂಟ್ ಮಾಡ್ತೀರಾ, ಖಂಡಿತ ಮಾಡಬಹುದು. ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಏನಂತ ಅವ್ರ ಏನ್ ಅನ್ಕೊಳ್ತಾರೋ ಇವ್ರ ಏನ್ ಅನ್ಕೊಳ್ತಾರ ಅಂತಂದ್ರೆ ನಾವೇನು ಅಚೀವ್ಮೆಂಟ್ ಮಾಡಕ್ ಆಗಲ್ಲ. ಸೊ ನಿನ್ನಲ್ಲಿ ಆ ಕೇಪಬಲ್ ಇದೆ, ನಾನ್ ಮಾಡ್ತೀನಿ ಯಾರು ಏನ್ ಅನ್ಕೊಂಡ್ರೆ, ನಾನು ಅಚೀವ್ಮೆಂಟ್ ಮಾಡಿದಾಗ್ಲೇ ಅವರು ನನ್ನ ಐಡೆಂಟಿಫೈ ಮಾಡ್ತಾರೆ ಅಂತಂದ್ರೆ ಖಂಡಿತ ಮಾಡಬಹುದು. ಈ ಎಕ್ಸಾಂಪಲ್ ಇವಾಗ ನಾವೇ ಅವರು ಆ ತರ ಅನ್ಕೊಳ್ತಾರೆ ಅಂತ ಅನ್ಕೊಂಡೋಕ್ ಹೋಗಿದ್ರೆ, ಇವಾಗ ನನ್ನ ಎಜುಕೇಶನ್ ಮುಗ್ದಿ ನಾನು ಪ್ರೊಫೆಷನಲ್ಲಿ ಇವಾಗ ನಾನು ಮಾಡ್ತಿದ್ದೆ ವರ್ಕಿಂಗ್ ನೋಡಿದ್ರೆ ಟೀಚಿಂಗ್, ಇದ್ ನೋಡಿದ್ರೆ ಸ್ಪೋರ್ಟ್ಸ್, ಫುಲ್ ಡಿಫ್ರೆಂಟೇ ಇದೆ. ಆದ್ರೆ ಏನಂದ್ರೆ ಅವ್ನು ನಿಮ್ಮಲ್ಲಿ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಫೋಕಸ್ ಮಾಡಿದ್ರೆ ಖಂಡಿತ ನೀವು ಮಾಡ್ತೀರಿ. ಅವ್ರು ಕೇಳ್ಬೇಕು, ಇವ್ರ ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ಅದ್ ಕಷ್ಟ, ಏನು ಅಚೀವ್ಮೆಂಟ್ ಮಾಡಕ್ ಆ ಟೈಮಲ್ಲಿ ನಿಮ್ಗೆ ಯಾರು ಮೋಟಿವೇಶನ್ ಮಾಡ್ತಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕಂತಂದ್ರೆ ನಿಮ್ಗೆ ಅವ್ರ ಮೇಲೆ ಟ್ರಸ್ಟ್ ಅನ್ನೋದು ಇರಬೇಕು. ಸೊ ನೀ ಇಲ್ಲ ಅಂದ್ರೆ ನಿಮ್ಮಲ್ಲಿ ನಿಮ್ ಮೇಲೆ ಒಂದು ನಂಬಿಕೆ ಅನ್ನೋದು, ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನೋದಿದ್ರೆ ನೀವು ಇವಾಗ ನಾನು ಮಾಡಕ್ಕೆ ಆಗಲ್ಲ ಅಂತ, ಆಮೇಲೆ ಮನೆಯವ್ರ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಆ ಟೈಮಲ್ಲಿ. ಅವ್ರದ್ದು ಸಪೋರ್ಟ್ ಇದ್ರೆ ಖಂಡಿತ ಮಾಡಬಹುದು. ಏನಾದ್ರೂ ನೀವು ಮಾಡ್ತಾನೆ ಇದ್ರೆ ಅವ್ರ ಮನೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲಾಂದ್ರೆ ನಿಮ್ ಗೈಡ್ ಮಾಡ್ತಿರಬಹುದು. ನೀವು ಹೋಗ್ತಾ ಹೋಗ್ತಾ ಒಂದು ಅಚೀವ್ಮೆಂಟ್ ಮಾಡಿ ಸಮಯ ತಗೊಂಡ್ರು, ಒಂದಲ್ಲ ಒಂದು ನೀವು ಏನ್ ಅನ್ಕೊಂಡಿರ್ತೀರಾ ಅದನ್ನ ಸಾಧಿಸೇ ಸಾಧಿಸ್ತೀರಾ ಸರ್.
0: ಬಹಳ ಸಂತೋಷ ಶಿಲ್ಪಾ ಅವ್ರೆ, ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ, ಹಾಗೆ ಏನು ಸ್ಕಾಟ್ಲೆಂಡ್ ಅಲ್ಲಿ ನಡೆದಂತಹ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಶಾರ್ಟ್ ಪುಟ್ ನಲ್ಲಿ ಕಂಚಿನ ಪದಕವನ್ನ ಗೆದ್ಕೊಂಡಿದ್ದೀರಿ, ಆ ವಿಚಾರದ ಬಗ್ಗೆ ಮೋಟಿವೇಟ್ ಮಾಡುವಂತಹ ಮಾತುಗಳನ್ನ ಹೇಳಿದ್ರಿ, ಆ ವಿಚಾರಗಳ ಬಗ್ಗೆ ಎಲ್ಲ ಹೇಳಿದಿರಿ, ಬಹಳ ಸಂತೋಷ. ಆದ್ರೆ ಇನ್ನೊಂದು ಮಾತು ನೀವು ಹೇಳಿದ್ರಿ ನನಗೆ ಏನಂತ ಹೇಳಿದ್ರೆ, ಕ್ರೀಡೆಗೆ ಪ್ರೋತ್ಸಾಹಿಸಿ, ಕ್ರೀಡಾ ಪಟುಗಳಿಗೆ ಪ್ರೋತ್ಸಾಹಿಸಿ, ನನ್ನಂತಹ ಬಹಳಷ್ಟು ಕ್ರೀಡೆ ಪಟುಗಳು ಇನ್ನೂ ಇದ್ದಾರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಮಾಡಿ, ಈ ತರ ಮೆಡಲ್ಗಳು ಒಂದಲ್ಲ ಬೇಕಾದಷ್ಟು ಬರ್ತವೆ ಅಂತ ಹೇಳಿ ಅಲ್ವಾ. ಆ ನಿಟ್ಟಿನಲ್ಲಿ ಸಾಧನೆ ಆದ್ಮೇಲೆ ಗುರುತಿಸೋದಕ್ಕಿಂತ ಮುಂಚೆ ಸಾಧನೆಗೆ ಮುಂಚೆ ಗುರುತಿಸಿದ್ರೆ ಕೂಡ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನೆಷ್ಟು ಎಷ್ಟೋ ಮಂದಿಗೆ ಸ್ಫೂರ್ತಿದಾಯಕವಾಗುತ್ತೆ ಅನ್ನುವ ಮಾತುಗಳನ್ನ ಹೇಳಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮುಂದಿನ ಕನಸುಗಳೇನಿದಾವೆ? ಗೋಲ್ಡ್ ಮಾಡುವ ಕನಸಿದವಲ್ಲ, ಆ ಕನಸಿದೆ, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡಬೇಕು, ನೆಕ್ಸ್ಟ್ ಕಾಮನ್ವೆಲ್ತ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ, ಅಲ್ಲೂ ಕೂಡ ಗೋಲ್ಡ್ ಮಾಡಬೇಕು ಅನ್ನೋ ಕನಸನ್ನ ಕಾಣ್ತೀರಿ, ಆ ಕನಸೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ, ಧನ್ಯವಾದ.
1: ಥ್ಯಾಂಕ್ ಯು ಸರ್, ನೀವು ಸಹ ನಮ್ಮನ್ನು ಕರೆದು ಗುರುತಿಸಿ ಕರೆದಿದ್ದೀರಾ, ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನಮ್ಮ ಜರ್ನಿ ನೀವು ಕೇಳಿದಾಗ, ನಾವು ಒಬ್ರಿಗೆ ಹೇಳಿದಾಗ ನಮ್ಮನ್ನ ತಗೊಂಡು ಅವ್ರು ಇನ್ಸ್ಪೈರ್ ಆಗಿ ಅವರು ಅವ್ರದ್ದು ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಒಬ್ಬರಿಂದ ಒಬ್ರು ಬೆಳಿಬೇಕು ಸರ್. ಓನ್ಲಿ ಸೆಲ್ಫ್ ಅಂತ ಆದ್ರೆ ಅದು ಎಲೆ ಮರಿಕ ನಮ್ಮಲ್ಲೇ ಉಳಿದು ಬಿಡುತ್ತೆ. ನಮ್ ಕೈಲಿ ಆದಷ್ಟು ಒಬ್ರಿಗೆ ಸಹಾಯ ಮಾಡಿದ್ರೆ, ಅವ್ರು ಮತ್ತೊಬ್ರಿಗೆ ಮಾಡಿದ್ರೆ, ಹೀಗೆ ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಬಂದ್ರೆ ದೇಶ ಒಂದು ತರ ಮುಂದನೆ ಹರಿಬಹುದು. ನಮ್ಮಲ್ಲಿರುವಂತಹ ಸಹಾಯ ಮನೋಭಾವನೆ ಅವರಿಗೂ ಸಹ ಬಂದು ಅವರು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ, ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಮೆಡಲ್ ತಗೋಬರ್ಬೋದು ಅನ್ನೋದು ನನ್ನ ಆಶಯ ಸರ್.
0: ಥ್ಯಾಂಕ್ ಯು, ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ಇದುವರೆಗೂ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿ ಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ ಬಿ. ಇದಾಗಿತ್ತು ಇಂದಿನ ಕ್ರೀಡಾಲೋಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶುಭ ಸಂತೋಷ್ ಮತ್ತು ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ಕೇಳೋಣ ವೀಣಾ ಮತ್ತು ಸಿತಾರ್ವಾದನದ ಜುಗಲ್ಬಂದಿ. ಮೃದಂಗ ರಂಜನಿ ಸಿದ್ಧಾಂತಿ, ತಬಲಾ

ಮಾತನಾಡುತ್ತಾರೆ ಗುರುಮೂರ್ತಿ ವೈದ್ಯ. ರಾಗ್ ಮೋಹನ ಮತ್ತು ಭೂಪ್ ಮಿಶ್ರ ಛಾಪುತಾಳದಲ್ಲಿದೆ. ಈಗ ಕೇಳೋಣ ಶುಭಾ ಸಂತೋಷ್ ಮತ್ತು ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ವೀಣಾ ಮತ್ತು ಸಿತಾರ್ವಾದನದ ಜುಗಲ್ಬಂದಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶುಭಾ ಸಂತೋಷ್ ಮತ್ತು ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ವೀಣಾ ಮತ್ತು ಸಿತಾರ್ ವಾದನದ ಜುಗಲ್ಬಂದಿಯನ್ನು ಆಲಿಸಿದರೆ ಮೃದಂಗ ರಂಜನಿ ಸಿದ್ಧಾಂತಿ, ತಬಲಾ ಸಾಥ್ ನೀಡಿದವರು ಗುರುಮೂರ್ತಿ ವೈದ್ಯ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಕ್ರಮ ಇದೀಗ ಆರಂಭ. ಆಕಾಶವಾಣಿ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ಮೊಹರಾ ಚಿತ್ರದ ಗೀತೆಯನ್ನು. ಆನಂದ್ ಭಕ್ಷಿಯವರ ಗೀತರಚನೆಗೆ ವಿಜು ಶಾ ಅವರ ಸಂಗೀತವಿದೆ.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಕೇಳೋಣ. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ಮನುಮೂರ್ತಿ.

ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಕಂಠಸಿರಿಗಳಲ್ಲಿ ಬೇಟಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಮೀರ್ ಅವರ ಗೀತರಚನೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿತ್ತು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಕಂಠಸರಿಗಳಲ್ಲಿ ಮೈನಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿತ್ತು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಗೀತಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ದಿಲ್ವಾಲೆ ದುಲನಿಯಾ ಲೆ ಜಾಯೆಂಗೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಲತಾ ಮಂಗೇಶ್ಕರ್. ಆನಂದ್ ಭಕ್ಷಿಯವರ ಗೀತರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿದೆ.